ನಮಸ್ಕಾರ. ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಕಂಪನಾಂಕಗಳಲ್ಲಿ ಇಂದಿನ ಕಾರ್ಯಕ್ರಮಗಳನ್ನು ಆರಂಭಿಸುತ್ತಿದ್ದೇವೆ. ಸಮಯ 5:58:23. ಇಂದಿನ ಪಂಚಾಂಗ ಶಕವರ್ಷ 1948, ಶ್ರಾವಣ ಮಾಸದ 30ನೇ ದಿನ, ಅಂದರೆ 2026ನೇ ಇಸವಿಯ ಆಗಸ್ಟ್ ತಿಂಗಳ 21ನೇ ತಾರೀಕು ಶುಕ್ರವಾರ. ಎಫ್ಎಂ ರೈನ್ಬೋನ ಎಲ್ಲ ಕೇಳುಗರಿಗೆ ಬೆಳಗಿನ ಶುಭೋದಯಗಳನ್ನು ಕೋರುತ್ತಿರುವ ನಾನು ಸಚಿನ್ ಬನವಾಸಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 6:06. ಇಂದಿನ ಶುಭ ನುಡಿ: ಬದುಕಿಗೆ ನಾಳೆಗಳು ಎಷ್ಟು ಮುಖ್ಯವೋ ಈ ದಿನ ಈ ಕ್ಷಣವೂ ಸಹ ಅಷ್ಟೇ ಮುಖ್ಯ. ಪ್ರತಿ ಕ್ಷಣವನ್ನ ಆನಂದದಿಂದ ಅನುಭವಿಸೋಣ.
2: ಬಾನಲ್ಲಿ ಮಳೆ ನಿಂತ ಕ್ಷಣ ಹೊತ್ತು ಹನಿಯೊಂದು ಉದುರಿತ್ತು. ಹಾದು ಬಂದನು ರವಿ ಕಾಮನಬಿಲ್ಲಾಗಿ.
3: ಅಂಬರವೇರಿ ಅಂಬರವೇರಿ ಸೂರ್ಯನು ಬಂದನು. ಥಳ ಥಳ ಥಳ ಜಗ ಥಳ ಥಳ.
2: ಬಾನುಲಿಯಲ್ಲಿ ಮನ ತಣಿಸೋ ಕಿವಿ ಮಾತು ಗಳಿಗೆಗೊಂದು ಹೆಸರನಿತ್ತು. ಹಾಡು ಹೊಮ್ಮಿದೆ ಸವಿ ಕನ್ನಡ ಕಾಮನಬಿಲ್ಲಾಗಿ.
4: ಮ್ಯೂಸಿಕಲಿ ಯುವರ್ಸ್ ಅಂತ ಹೇಳ್ತಾ ಬಾಲ್ಯ ಹರೆಯ ವಯಸ್ಕ ವಯೋಮಾನದ ಪ್ರೀತಿಯ ಆಕಾಶವಾಣಿ ಎಫ್ಎಂ ರೇನ್ಬೋ ಭಾವಲೋಕದ ರಂಗೇರಿಸಲು ನಿಮ್ಮ ಜೊತೆ.
5: ಟ್ಯೂನ್ ಮಾಡಿ 101.3 ಎಫ್ಎಂ.
6: ಅನ್ನ ಕೊಟ್ಟ ಭಾಷೆ,
7: ಬದುಕು ಕಟ್ಟಿದ ನುಡಿ, ನಮ್ಮ ಹೆಮ್ಮೆಯ ಕನ್ನಡ.
8: ರೋಮಾಂಚನವೇ ಕನ್ನಡ.
6: ಕನ್ನಡ ನಮ್ಮ ಕನಸು,
7: ಕನ್ನಡ ನಮ್ಮ ಮನಸ್ಸು.
6: ಕನ್ನಡವನ್ನು ಬಳಸು, ಉಳಿಸು, ಬೆಳೆಸು.
9: ಇದೇ ನಾಡು, ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ.
7: ಕನ್ನಡ ನಮ್ಮ ನಿಮ್ಮೆಲ್ಲರ ಮನೆಯ ಮನದ ಮಾತಾಗಲಿ.
10: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
11: ತುಂತುರು ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು.
10: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
12: ಸಣ್ಣ ತೆರೆಯ ಧಾರಾವಾಹಿ ನೆನಪು.
10: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ. ಇದು ರಾಗಾನುರಾಗಗಳ

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ.
2: ಪ್ರಭಾತದ ಮೊದಲ ಕಿರಣಗಳ ಜೊತೆಗೆ
3: ಭಕ್ತಿಯ ಸ್ವರಗಳು ತಲುಪಲಿವೆ ನಿಮ್ಮ ಮನ.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ದೀರಾ ಸ್ನೇಹಿತರೆ, ಎಲ್ಲರಿಗೂ ಸಹ ಶುಭೋದಯ ಅಂತ ಹೇಳ್ತಾ ಇರೋದು ನಿಮ್ಮ ರೇನ್ಬೋ ಗಳಿಯ ಸಚಿನ್ ಬನವಾಸಿ. ಎಲ್ಲರ ಮನೆಗಳಲ್ಲಿ ಇವತ್ತು ಹಬ್ಬದ ವಾತಾವರಣ, ವರಮಹಾಲಕ್ಷ್ಮಿ ವ್ರತದ ಸಿದ್ಧತೆಗಳೆಲ್ಲ ಸಹ ನಡೀತಾ ಇರುತ್ತೆ. ಈ ಸಂದರ್ಭದಲ್ಲಿ ನಿಮ್ಮ ಜೊತೆ ಆಗಿರೋದಕ್ಕೆ ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ಎಸ್, ಇದೀಗ ನಾದಾರ್ಚನೆ ಕಾರ್ಯಕ್ರಮವನ್ನು ಆರಂಭಿಸುವಂತಹ ಸಮಯ. ಈ ಸಮಯದಲ್ಲಿ ಕಾರ್ಯಕ್ರಮದ ಆರಂಭದಲ್ಲಿ ಗಣಪತಿಯ ಆರಾಧನೆ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ.

ಸ್ನೇಹಿತರೆ, ಶ್ರಾವಣ ಮಾಸದ ಈ ಶುಭ ಶುಕ್ರವಾರದ ಮುಂಜಾನೆ ಮನೆ ಮನಗಳಲ್ಲಿ ಲಕ್ಷ್ಮಿ ಕಳೆ ತುಂಬಿರುವಂತಹ ಈ ಪಾವನ ವೇಳೆಯಲ್ಲಿ ಎಲ್ಲ ಆತ್ಮೀಯ ಕೆಲವರಿಗೆ ನಿಮ್ಮ ರೇನ್ಬೋಗಳಿಯ ಸಚಿನ್ ಬನವಾಸಿ ಮಾಡುವಂತಹ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಶ್ರಾವಣ ಸಂಭ್ರಮದ ನಾದಾರ್ಚನೆ. ಸ್ನೇಹಿತರೆ, ಶ್ರಾವಣ ಮಾಸದ ಶುಕ್ಲಪಕ್ಷದ ಹುಣ್ಣಿಮೆಗೆ ಮುಂಚೆ ಬರುವಂತಹ ಶುಕ್ರವಾರ ಅಂದರೆ ಸಾಕ್ಷಾತ್ ಸಿರಿ ದೇವತೆಯೇ ಧರೆಗಿಳಿದು ಮನೆ ಮನೆಗೆ ಬರುವಂತಹ ದಿನ. ವರಗಳನ್ನು ಕೊಡುವಂತಹ ತಾಯಿ ವರಮಹಾಲಕ್ಷ್ಮಿಯನ್ನು ಸ್ವಾಗತಿಸೋದಕ್ಕೆ ಇಡೀ ನಾಡೆ ಹೂವು ರಂಗೋಲಿ ತೋರಣಗಳಿಂದ ಕಂಗೊಳಿಸ್ತಾ ಇದೆ. ಬನ್ನಿ, ಇವತ್ತಿನ ಮುಂಜಾನೆಯ ನಾದಾರ್ಚನೆಯನ್ನು ಸಕಲ ಸೌಭಾಗ್ಯ ನೀಡುವಂತಹ ಶ್ರೀ ಮಹಾಲಕ್ಷ್ಮಿಯ ಈ ಸುಪ್ರಸಿದ್ಧ ಗೀತೆಯೊಂದಿಗೆ ಆರಂಭಿಸೋಣ. ಭೀಮಸೇನ್ ಜೋಶಿಯವರು ಧ್ವನಿಯಾಗಿರುವಂತಹ ಪುರಂದರದಾಸರ ರಚನೆಯಲ್ಲಿ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಸಂಯೋಜನೆಯಲ್ಲಿ ಭಾಗ್ಯದ ಲಕ್ಷ್ಮೀ ಭಾರಮ್ಮ.

ಸ್ನೇಹಿತರ ಸಮಯ ಆಗ್ತಾ ಇದೆ, 6:26 ಇದುವರೆಗೂ ಕೇಳ್ತಾ ಇದ್ರಿ. ಎಸ್ ಜಾನಕಿಯವರು ಧ್ವನಿಯಾಗಿದ್ದಂತಹ ಆರ್ ಎನ್ ಜೆ ಗೋಪಾಲ್ ಅವರ ಸಾಹಿತ್ಯ ರಚನೆ ಮತ್ತು ಸಂಗೀತ ಸಂಯೋಜನೆಯಲ್ಲಿ ಮಹಾಲಕ್ಷ್ಮಿಯನ್ನ ನೆನೆಯುವಂತಹ ಈ ಒಂದು ಗೀತೆ. ಇವತ್ತು ವರಮಹಾಲಕ್ಷ್ಮಿ ವ್ರತ, ಎಲ್ಲರ ಮನೆಗಳಲ್ಲಿ ಈ ಒಂದು ಪೂಜೆಯ ಸಿದ್ಧತೆ ನಡೀತಾ ಇರುತ್ತೆ. ವರಮಹಾಲಕ್ಷ್ಮಿ ವ್ರತದ ಹಿನ್ನೆಲೆಯನ್ನು ಗಮನಿಸಿದ್ರೆ ಚಾರುಮತಿ ಅನ್ನುವಂತಹ ಪರಮ ಪತಿವ್ರತೆ ಮತ್ತು ಸದ್ಗುಣ ಸಂಪನ್ನ ಮಹಿಳೆಯ ಭಕ್ತಿಗೆ ಮೆಚ್ಚಿ ತಾಯಿ ಲಕ್ಷ್ಮಿ ಸ್ವಪ್ನದಲ್ಲಿ ಬಂದು ಈ ವ್ರತವನ್ನು ಬೋಧಿಸಿದಳು ಅಂತ ಒಂದು ಪೌರಾಣಿಕ ಕಥೆ ಇದೆ. ಕಲಶ ಸ್ಥಾಪನೆಯನ್ನು ಮಾಡಿ ಅಮ್ಮನ ಮುಖವಾಡವನ್ನು ಇಟ್ಟು ಚಿನ್ನದ ಒಡವೆ, ರೇಷ್ಮೆ ಸೀರೆ, ನಾಣ್ಯಗಳು ಮತ್ತು ಸುಗಂಧಭರಿತವಾದಂತಹ ಹೂವುಗಳಿಂದ ಶೃಂಗಾರ ಮಾಡುವಂಥದ್ದು ಅಮ್ಮನಿಗೆ ಮಾಡುವಂತಹ ಅತ್ಯುನ್ನತ ಸೇವೆ. ಆದರೆ ಈ ಕಲಶದಲ್ಲಿ ನಾವು ಕೇವಲ ತಾಯಿಯನ್ನಷ್ಟೇ ಕೂರಿಸೋದಿಲ್ಲ, ನಮ್ಮ ಸಂಪೂರ್ಣ ಭಕ್ತಿಯನ್ನು ಸಮರ್ಪಿಸ್ತೀವಿ. ಸ್ನೇಹಿತರೆ, ಇದೀಗ ಮತ್ತೊಂದು ಗೀತೆ ನಿಮಗಾಗಿ ಮೂಡಿ ಬರ್ತಾ ಇರುವಂಥದ್ದು. ಪಿ ಸುಶೀಲಾ ಅವರು ಧ್ವನಿಯಾಗಿರುವಂತಹ ಈ ಒಂದು ಗೀತೆ ನಿಮಗಾಗಿ. ಸದಾ ಕೇಳ್ತಾರೆ, ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ರೇನ್ಬೋ ಗಳಿಯ ಸಚಿನ್ ಬನವಾಸಿ.

ಸ್ನೇಹಿತರೆ, ಸಮಯ ಆಗ್ತಾ ಇದೆ 6:34. ಇದು ವರಮಹಾಲಕ್ಷ್ಮಿ ಹಬ್ಬದ ದಿನದ ವಿಶೇಷ ನಾದಾರ್ಚನೆ. ನಾವು ಲಕ್ಷ್ಮಿ ಅಂದ ತಕ್ಷಣ ಕೇವಲ ಹಣ ಅಥವಾ ಚಿನ್ನ ಅಂತ ಮಾತ್ರ ಅಂದ್ಕೊಳ್ತೀವಿ. ಆದರೆ ನಮ್ಮ ಸಂಸ್ಕೃತಿಯಲ್ಲಿ ಲಕ್ಷ್ಮಿಗೆ 8 ರೂಪಗಳು, ಅದಕ್ಕೆ ಅಷ್ಟಲಕ್ಷ್ಮಿಯರು ಅಂತ ಕರೆಯೋದು. ಆದಿಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಧೈರ್ಯಲಕ್ಷ್ಮಿ, ಗಜಲಕ್ಷ್ಮಿ, ಸಂತಾನಲಕ್ಷ್ಮಿ, ವಿಜಯಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ಧನಲಕ್ಷ್ಮಿ. ಅಂತಂದರೆ ಉತ್ತಮ ಆರೋಗ್ಯ, ಧೈರ್ಯ, ಸದ್ವಿದ್ಯೆ, ತೃಪ್ತಿ, ಒಳ್ಳೆಯ ಸಂಸ್ಕಾರ, ಇವೆಲ್ಲವೂ ಸಹ ಲಕ್ಷ್ಮಿಯ ಸ್ವರೂಪಗಳೇ ಆಗಿವೆ. ಕೇವಲ ಹಣವಿದ್ರೆ ಸಾಲದು, ಮನಸ್ಸಿನ ಶಾಂತಿ ಮತ್ತು ಮನೆಯಲ್ಲಿ ಪ್ರೀತಿ ಇರಬೇಕು. ಈ ವರಮಹಾಲಕ್ಷ್ಮಿ ಹಬ್ಬದ ದಿನಂದು ತಾಯಿ ನಮ್ಮೆಲ್ಲರ ಮನೆಗಳಲ್ಲಿ ಈ ಅಷ್ಟೈಶ್ವರ್ಯಗಳನ್ನು ಕರುಣಿಸಲಿ ಅಂತ ಪ್ರಾರ್ಥಿಸೋಣ. ಇದೀಗ ಮುಡಿ ಬರ್ತಾ ಇದೆ ಎಸ್ ಜಾನಕಿಯವರ ಧ್ವನಿಯಾಗಿರುವಂತಹ ಜಿ ವಿ ಅತ್ರಿಯವರ ಸಂಗೀತ ಸಂಯೋಜನೆಯಲ್ಲಿ ಈ ಭಕ್ತಿಗೀತೆ.

ಸ್ನೇಹಿತರೆ, ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಕೇಳ್ತಾ ಇದ್ದೀರಾ. ಇದು ನಾದಾರ್ಚನೆ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಕಾರ್ಯಕ್ರಮ. ಈ ಒಂದು ಹಬ್ಬದ ಒಂದು ಅತಿದೊಡ್ಡ ಸೌಂದರ್ಯ ಅಂತಂದರೆ ಹಂಚಿಕೊಳ್ಳುವಂತಹ ಸಂಸ್ಕೃತಿ. ಹೌದು, ಪೂಜೆಯ ನಂತರ ಕೈಗೆ ಕಟ್ಟಿಕೊಳ್ಳುವಂತಹ 9 ಗಂಟುಗಳು ಅಂದರೆ ರಕ್ಷಾಸೂತ್ರ ಅಂತ ಕರೀತಾರೆ. ಇದನ್ನು ನಮಗೆ ಸದಾ ಧರ್ಮದ ರಕ್ಷಣೆ ಇರಲಿ ಅನ್ನುವಂಥ ಒಂದು ಸಂಕಲ್ಪದಿಂದ ಕಟ್ಟಿಕೊಳ್ಳಲಾಗುತ್ತೆ. ಇನ್ನು ಸಂಜೆ ಆಗ್ತಾ ಇದ್ದಂತಹ ಮುತ್ತೈದೆಯರನ್ನು ಮನೆಗೆ ಕರೆದು ಅರಿಶಿನ, ಕುಂಕುಮ, ಬಾಗಿನ, ಹಣ್ಣು, ತಾಂಬೂಲ ನೀಡುವಂಥದ್ದು ನಮ್ಮ ಸಂಪ್ರದಾಯದ ಜೀವಂತಿಕೆ ಅಂತ ನಾವು ಗಮನಿಸಬಹುದು. ಇನ್ನೊಬ್ಬ ಹೆಣ್ಣುಮಗಳನ್ನು ಲಕ್ಷ್ಮಿ ಅಂತ ಕಂಡು ಸತ್ಕರಿಸುವಂತಹದ್ದೇ ಈ ಒಂದು ನಿಜವಾದ ಒಂದು ಹಬ್ಬದ ಸಂದೇಶ. ನಿಮ್ಮ ಮನೆಗಳಲ್ಲೂ ಸಹ ಇವತ್ತು ಈ ಒಂದು ಸಂಭ್ರಮ ಕಳೆಗಟ್ಟಲಿ ಅನ್ನುವಂತಹ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ ಇದೀಗ ಮುಡಿ ಬರ್ತಾ ಇದೆ ಎಸ್ ಜಾನಕಿಯವರ ಧ್ವನಿಯಾಗಿರುವಂತಹ ಈ ಒಂದು ಗೀತೆ. ಲಕ್ಷ್ಮೀ ಕಟಾಕ್ಷ ಚಲನಚಿತ್ರದ ಹಾಡು, ಜಿ ಉದಯಶಂಕರ್ ಅವರ ಸಾಹಿತ್ಯ ರಚನೆಯಲ್ಲಿ, ಸತ್ಯಂ ಅವರ ಸಂಗೀತ ಸಂಯೋಜನೆಯಲ್ಲಿ.

ಸ್ನೇಹಿತರ ಸಮಯ ಆಗ್ತಾ ಇದೆ 6:46. ಇವತ್ತಿನ ಮಧುರ ನಾದರೊಂದಿಗೆ ಈ ಒಂದು ನಾದಾರ್ಚನೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂತಹ ಸಮಯ ಆಗ್ತಾ ಇದೆ. ಇವತ್ತಿನ ಪೂಜೆ ನಿಮ್ಮ ಮನೆ ಮನಗಳಲ್ಲಿ ಹೊಸ ಭರವಸೆ, ಸುಖ, ಶಾಂತಿ ಮತ್ತು ಸಮೃದ್ಧಿಯನ್ನು ತುಂಬಲಿ. ನಿಮ್ಮ ಕಷ್ಟಗಳೆಲ್ಲ ದೂರವಾಗಿ ತಾಯಿ ವರಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ಸದಾ ನಿಮ್ಮ ಕುಟುಂಬದ ಮೇಲಿರಲಿ ಅಂತ ಆಶಯವನ್ನು ವ್ಯಕ್ತಪಡಿಸ್ತಾ, ಸಂಭ್ರಮದಿಂದ ಪೂಜೆ ಮಾಡಿ, ಪ್ರೀತಿಯಿಂದ ಸಿಹಿ ಹಂಚಿ ಹಬ್ಬವನ್ನು ಆಚರಿಸಿ, ಒಳ್ಳೆಯದಾಗಲಿ ಪ್ರತಿಯೊಬ್ಬರಿಗೂ. ಈಗ ಸದ್ಯಕ್ಕೆ ಇವತ್ತಿನ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಮೂಡಿಬರ್ತಾ ಇದೆ. KS ಚೈತ್ರ ಅವರದನಿಯಾಗಿರುವಂತಹ ಈ ಒಂದು ಗೀತೆ ಲಕ್ಷ್ಮೀ ಮಹಾಲಕ್ಷ್ಮೀ ಚಲನಚಿತ್ರದ ಹಾಡು. ಹಂಸಲೇಖ ಅವರ ಸಾಹಿತ್ಯ ರಚನೆ ಮತ್ತು ಸಂಗೀತ ಸಂಯೋಜನೆಯಲ್ಲಿ ಈ ಒಂದು ಗೀತೆ ನಿಮಗಾಗಿ. ಸದಾ ಕೇಳ್ತಾರೆ, ಇದು ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ರೇನ್ಬೋಗಳಿಯ ಸಚಿನ್ ಬನ್ವಾಸಿ. ಮತ್ತೆ ಸಿಗ್ತೀನಿ 7:15 ಭಾವಸ್ಪಂದನ ಕಾರ್ಯಕ್ರಮದಲ್ಲಿ.

0: ಆಕಾಶವಾಣಿ
1: ಆರಿಸು ಕನ್ನಡ ಡಿಂ ಡಿಮ್ಮವಾ ಓ ಕರ್ನಾಟಕ ಹೃದಯ ಶಿವ
2: ಕನ್ನಡ ರತ್ನ ಭಂಡಾರ ಧ್ವನಿ ಬೆಳಕಿನ ಚಿತ್ರಗಳು ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಜಾನಪದ ಗಾಯನ, ರಂಗಗೀತೆಗಳು, ತತ್ವಗೀತೆಗಳ ಸಾರವನ್ನು ನೇರವಾಗಿ ಮನಸ್ಸಿಗೆ ತಲುಪಿಸಿಬಿಟ್ಟವರು ಜಾನಪದ ರತ್ನ ಬಾಳಪ್ಪ ಹುಕ್ಕೇರಿ. ಬಾಳಪ್ಪ ಹುಕ್ಕೇರಿ ಅಂದ್ರೆ ಅದೊಂದು ಆನಂದ ಲಹರಿ. ಅವರ ಹಾಡಿನಷ್ಟೇ ಮಾತು ಅದ್ಭುತ.
3: ಸಾಹಿತ್ಯರಂಗದೊಳಗಾಯ್ತು, ಸಂಗೀತದೊಳಗಾಯ್ತು, ನಾವು ಕುಡ್ಕೊಂಡು ಹೋಗ್ತಕ್ಕಂಥದ್ದು ಬಡದಾರ ಬಡ ಸತ್ತುವುದಲ್ಲ ಜೀವನದೊಳಗೆ. ಅದಕ್ಕೆ ನಮ್ಮ ಜನಪದ ಸಾಹಿತ್ಯ ಹೇಳ್ತಾರೆ, ಹಾಡನ್ನು ಹರುವ್ರಿ ಮಥನ ಮರೀರಿ ಅಂತ. ಹಾಡನ್ನು ಯಾವಾಗಲೂ ಬಂದು ಹಾಡ್ಕೊಂತೀವಿ, ಮಥನ ವೈರತ್ತು ಮಾಡ್ಕೊಂತ ಹೋಗ್ರಿ ಅಂತಕೊಂಡು. ಕರಿಯತ್ತರುಗ್ರತ ಹಿರಿ ಕಾಲಬಲಗಳ ಮೆರವ ಸರ್ದಾರ ಅರಿತ ನಾಯಕರ ನಿರ್ತ ವೀರರ ಮೃತ್ಯು ಮಾಡಿದ ಪ್ರೇಮ ಸಮರ ಸಂಸ್ಕೃತಿ ಇತ್ಯಭವಾ ಧನ್ಯ ಕನ್ನಡಮ್ಮ ನನ್ನ ಕನ್ನಡಮ್ಮ ನನ್ನ ಕನ್ನಡಮ್ಮ ರನ್ನ ರಾಘವ ಹೊನ್ನ ಪಂಪರ ಲಕ್ಷ್ಮೀ ಸನ್ನ ಚರಷಾಕ್ಷರಿ ರನ್ನ ಪೊರದೆಯಮ್ಮ ನಮ್ಮ ನಿಖಾಯಮ್ಮ ಧನ್ಯ ಕನ್ನಡಮ್ಮ ನನ್ನ ಕನ್ನಡಮ್ಮ ನನ್ನ ಕನ್ನಡಮ್ಮ. ನೋಡ್ರಿ ಜೀವನದೊಳಗೆ ಹಿಂಗಾಗ್ತದ್ರಿಪ್ಪ, ಮಗ್ಗಲ ಹೊಲ ಕಾರಣ ಹೊಲ ಉಳಿತದ. ಮಗ್ಗಲ ಹೊಲ ಕಾಯ್ದ್ರೆ ನಮ್ಮ ಹೊಲ ಉಳಿತು, ಇಲ್ಲಕ್ಕೆ ಅವ್ರದ್ದು ನಮ್ಮಲ್ಲಿ ಬರ್ತಾವ ನಮ್ದು ನಾಳೆ ಆ ಕಡೆ ಹೋಗ್ತಾವ. ಈಗ ಸಾಯಿ ಮಟ್ಟ ಜೀವನದೊಳಗೆ ಬಡ ಕುಂತ ಹೋಗುದಲ್ಲ, ಸಾಹಿತ್ಯ ಕುಡಿಸೋದು ಜೀವನ ಬಡ ಕುಂತ ಅದ್ರ ಫಲ ಇದೆ. ಇವತ್ತಿನ ದಿವಸ ಅದು ಎಷ್ಟು ಚಲ ಕನ್ನಡ ಇರ್ತಕ್ಕಂಥ ಸ್ವಾದ ಇವತ್ತಿನ ದಿವಸ ಚೆನ್ನ ಮೊಸರು ಅವಲಕ್ಕಿ ನೆನೆಸಿ ತಯಾರು ಮಾಡಿ ಸಿರಿಸಿ ಬಾಳೆಹಣ್ಣು ಸುರಿಸಿ ಸಕ್ಕರೆಗೆ ಕರೆಸಿ ತುಪ್ಪದಲ್ಲಿ ಬೆರೆಸಿದಂತ ಜನ್ಮ ಕನ್ನಡದಲ್ಲಿ ತುಂಬಿಬಿಟ್ಟು ಬ್ರಹ್ಮ ಧನ್ಯ ಕನ್ನಡಮ್ಮ ನನ್ನ ಕನ್ನಡಮ್ಮ ನನ್ನ ಕನ್ನಡಮ್ಮ ಅಲ್ಲ ನಮ್ಮ ಪ್ರಭುದೇವ ಅಲ್ಲಮ್ಮ ಪ್ರಭುದೇವ ಬಲ್ಲಿದ ಬಸವೇಶ ಮಧ್ವ ರಾಮಾನುಜ ಅಕ್ಕ ಮಾದೇವರಮ್ಮ ಅನುಭವ ಮಂಟಪ ಚಿದಮ್ಮ ಧನ್ಯ ಕನ್ನಡಮ್ಮ ನನ್ನ ಕನ್ನಡಮ್ಮ ನನ್ನ ಕನ್ನಡಮ್ಮ ರಸದ ಮೌಸಂಬಿ ರಸ ಸೂಸು ದ್ರಾಕ್ಷಿ ವಿಶಾಲ ಬಾಳಿಯ ಹೊಸ ಬನಶ್ರೀಯಮ್ಮ ರಸಿಕರಿಗೆ ಮಾವು ತಿರುಚಿದಮ್ಮ ಧಾರವಾಡ ಮಾವು ತಿರುಚಿದಮ್ಮ ಧನ್ಯ ಕನ್ನಡಮ್ಮ ನನ್ನ ಕನ್ನಡಮ್ಮ ನನ್ನ ಕನ್ನಡಮ್ಮ ಸಣ್ಣ ಶಾವಿಗೆ ಎಣ್ಣೆ ಹೋಳಿಗೆಯ ಚಿನ್ನ ಸಕ್ಕರೆಯ ನುಣ್ಣಗುಣಿಸಿದಮ್ಮ ಪುಣ್ಯವಂತ ನನ್ನ ಕನ್ನಡಮ್ಮ ಪುಣ್ಯವಂತ ನನ್ನ ಕನ್ನಡಮ್ಮ ಮುಚ್ಚನಂತ ಜೋಳ ಉತ್ತಮ ಗೋಧಿಯ ಭತ್ತ ಅಂಬೆ ಮೋರಿ ಹತ್ತ ಸೋಳಮ್ಮ ನಿತ್ಯ ತುಪ್ಪ ಸುರಿಸಿದಮ್ಮ ಧನ್ಯ ಕನ್ನಮ್ಮ ನನ್ನ ಕನ್ನಮ್ಮ ಮೂರು ಕೋಟಿ ಹರಿವ ಹಳ್ಳನಲ್ಲಿ ಮೂರು ಕೋಟಿ ಜನ ಮೂರು ಕೋಟಿನ ಹರಿವ ಹಳ್ಳನಲ್ಲಿ ಎರಿಯಮ್ಮ ನಿನ ಸಿರಿ ಅಂಜನದಮ್ಮ ದರಿ ಮ್ಯಾಲ ಸರಿಗಾಣಿನಮ್ಮ ಧನ್ಯ ಕನ್ನಡಮ್ಮ ನನ್ನ ಕನ್ನಡಮ್ಮ ನನ್ನ ಕನ್ನಡಮ್ಮ ನನ್ನ ಕನ್ನಡ ನನ್ನ ಕನ್ನಡಮ್ಮ ನನ್ನ ಕನ್ನಡಮ್ಮ ನನ್ನ ಕನ್ನಡಮ್ಮ ಕರ್ನಾಟಕದಂತ ಶ್ರೇಷ್ಠವಂತ ನಾಡ ಜಗತ್ತಿನ ಇತಿಹಾಸಕ್ಕೆ ಸಿರಿ ಸಾಧ್ಯರಿ. ಅನೇಕ ಜಗತ್ತಿನ ಮುಗುರು ತುಂಬಿತವಂತ ಬಿಲ್ಡಿಂಗ್ ಇರ್ಬೋದು, ಇವತ್ತಿನ ಸಮುದ್ರ ಇರ್ಬೋದು, ಮ್ಯಾಲ ಕೋಟಿ ತಳಕ್ ಬರ್ಬೋದು, ಆ ಸುಖ ದೇಶ ಫಲ ಪಡೋದು ದೇಶ ಜಗತ್ತಿನ ಇತಿಹಾಸ ಕರ್ನಾಟಕ ಮಂದಿ ತಿಳ್ಕೊಬೇಕು. ಇವತ್ತಿನ ದಿವಸ ನೀವು ಬ್ಯಾಡ ನೀವು ಬ್ಯಾಡ ನೀವು ಹೋಗ್ರಿ ಅಂತ ದೇಶ ಅಲ್ಲ, ಅಂತ ಪ್ರಾಂತ ಅಲ್ಲ, ಏನಕ್ಕೆ ಪ್ರಾಂತ ನಡೆದದೆ ನೀವು ಹೋಗ್ರಿ ನೀವು ಹೋಗ್ರಿ ಎಲ್ಲಿ ಹೋಗ್ಬೇಕು ಜನರು ಇವತ್ತಿನ ದೇಶ ಬಿಟ್ಟು ಇವತ್ತಿನ ದಿವಸ ನಮ್ಮ ಕರ್ನಾಟಕ ಜನ ಹಂಗಲ್ಲ, ನೀವು ಬರ್ರಿ ಇವನ ಆರವ ಇವನ ಆರವ ಎಂದ್ರೆ ಸರಿಯ ನಮ್ಮ ಒಂದಿನ ಸಯ್ಯ ಅಣ್ಣ ಬಸವಣ್ಣವ್ರು ಹೇಳಿದಂಗೆ ಇವತ್ತಿನ ದಿವಸ ಎಲ್ಲರೂ ಕರ್ಕೊಂಡು ಊಟ ಮಾಡುವಂಥ ದೇಶ ಕರ್ನಾಟಕ ದೇಶ ಬದುಕುವಂಥ ದೇಶ ಕರ್ನಾಟಕ ದೇಶ ಇವತ್ತಿನ ತಿಳ್ಕೊಬೇಕು ನೀವು.
2: ಕೇಳಿದ್ರಲ್ಲ ಜನಪದ ರತ್ನ ಬಾಳಪ್ಪ ಹುಕ್ಕೇರಿ ಅವರ ಮಾತುಗಳು ಇವತ್ತಿನ ರತ್ನ ಭಂಡಾರದಲ್ಲಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನಿಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಅಮೃತ ಧಾರೆ ಕೋಟಿ ಜನುಮ ಜಾತಿಗಾತೀನಿ.
3: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡಕ್ಕೂ ಮುಂಚೆ ನನ್ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಹಾಡದಿದ್ದರೆ ನನ್ನ ಹಾಡು ಕೇಳು.
4: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
1: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
4: ಏನ್ ಮಾಡ್ಲಿ?
5: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ,
3: ಕೇಳಿ ಭಾವನೆ ರಿಕ್ವೆಸ್ಟ್ ಗಳ ರಿಂಗು ಸಖತ್ ಸಾಂಗು.
5: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನಬಿಲ್ಲಿನಲ್ಲಿ.
6: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
7: ಮಾಹಿತಿಯ ಅಲೆಯಲ್ಲಿ ಬುದ್ಧಿಗೆ ಕಸರತ್ತು. ಉತ್ತರಿಸುವ ಉತ್ಸಾಹಕ್ಕೆ ಸಿಗಲಿದೆ ಹೊಸ ಮೆರುಗು. ನಿಮ್ಮ ಜ್ಞಾನಕ್ಕೆ ಸವಾಲೆಸೆಯಲಿದೆ ಹೊಂಬಿಸಿಲು.

ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೆ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

0: ಕೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.
1: ತನ್ನೆದೆ ಹಾಲ ಹನಿ ಹನಿ ಕುಡಿಸಿ ಜೀವ ಕೊಟ್ಟ ತಾಯಿ ಇವಳು.
2: ಸ್ನೇಹಿತರೆ, ಸಮಯ ಆಗ್ತಾ ಇದೆ 7:05. ಇದೀಗ ಮೂಡಿ ಬರಲಿದೆ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಪಶ್ಚಿಮಘಟ್ಟ ಪರಿಸರ ಸೂಕ್ಷ್ಮ ವಲಯ, ರಾಜ್ಯದ 10 ಜಿಲ್ಲೆಗಳು ಕೇಂದ್ರದ ಕರಡು ಅಧಿಸೂಚನೆಯಲ್ಲಿ ನಮೂದು. ಪಶ್ಚಿಮಘಟ್ಟದ ಅಳಿವಿನಂಚಿನಲ್ಲಿರುವ ಉಭಯ ಜೀವಿಗಳ ಸಂರಕ್ಷಣೆಗೆ ಹ್ಯಾಬಿಟ್ಯಾಟ್ಸ್ ಟ್ರಸ್ಟ್ 1 ಕೋಟಿ ರೂಪಾಯಿ ಅನುದಾನ. ದೇಸಿ ತಳಿಯ ಕೊಪ್ಪಳ ದನಕ್ಕೆ ರಾಷ್ಟೀಯ ಅಧಿಕೃತ ತಳಿ ಮಾನ್ಯತೆ. ಪಂಡಿತ್ ಬಸವರಾಜ್ ರಾಜ್ಗುರು ರಾಷ್ಟೀಯ ಪ್ರಶಸ್ತಿ, ಪಂಡಿತ್ ಪರಮೇಶ್ವರ ಹೆಗಡೆ ಆಯ್ಕೆ. ಈಗ ವಾರ್ತೆಗಳ ವಿವರ. ಪಶ್ಚಿಮ ಘಟ್ಟಗಳ ವ್ಯಾಪ್ತಿಯ ರಾಜ್ಯದ 10 ಜಿಲ್ಲೆಗಳ ಒಟ್ಟು 39 ತಾಲೂಕುಗಳ 1449 ಗ್ರಾಮಗಳನ್ನು ಕೇಂದ್ರ ಸರ್ಕಾರ ಕರಡು ಅಧಿಸೂಚನೆಯಲ್ಲಿ ಪರಿಸರ ಸೂಕ್ಷ್ಮ ಪ್ರದೇಶದ ವ್ಯಾಪ್ತಿಯಡಿ ನಮೂದಿಸಿದೆ. ವಿಧಾನಸಭೆ ಕಲಾಪದಲ್ಲಿ ನಿಯಮ 73ರ ಅಡಿ ಶಾಸಕರುಗಳಾದ ಟಿಡಿ ರಾಜೇಗೌಡ ಹಾಗೂ ಆರಗ ಜ್ಞಾನೇಂದ್ರ ಮಂಡಿಸಿದ ಗಮನ ಸೆಳೆಯುವ ಸೂಚನೆಗೆ ಅರಣ್ಯ ಖಾತೆ ಸಚಿವ ರಾಮಲಿಂಗಾರೆಡ್ಡಿ ಉತ್ತರಿಸಿದರು. ಡಾ ಕೆ ಕಸ್ತೂರಿ ರಂಗನ್ ವರದಿ ಆಧರಿಸಿ ಕೇಂದ್ರ ಸರ್ಕಾರ ಜುಲೈ 27ರಂದು 7ನೇ ಹೊಸ ಕರಡು ಅಧಿಸೂಚನೆಯನ್ನು ಸರ್ಕಾರದ ಹಂತದಲ್ಲಿ ಪರಿಶೀಲಿಸಲಾಗುತ್ತಿದೆ ಎಂದು ಸ್ಪಷ್ಟಪಡಿಸಿದರು. 20,668 ಚದರ ಕಿಲೋಮೀಟರ್ ಪ್ರದೇಶವನ್ನು ಪರಿಸರ ಸೂಕ್ಷ್ಮ ಪ್ರದೇಶವೆಂದು ಘೋಷಿಸಲು ಗುರುತಿಸಲಾಗಿದ್ದು, ಕರಡು ಅಧಿಸೂಚನೆಯ ದಿನಾಂಕದಿಂದ 60 ದಿನಗಳೊಳಗಾಗಿ ಸಲಹೆ ಸೂಚನೆ ಅಭಿಪ್ರಾಯಗಳನ್ನು ಸಲ್ಲಿಸಬೇಕಿದೆ ಎಂದರು. ಪಶ್ಚಿಮಘಟ್ಟದ ನದಿ ಹಾಗೂ ಜಲಾನಯನ ಪ್ರದೇಶಗಳಲ್ಲಿ ಮಾನವ ಹಸ್ತಕ್ಷೇಪಗಳಿಂದ ಬದಲಾದ ಭೂದೃಶ್ಯಗಳಲ್ಲಿ ಸಮುದಾಯದ ಸಹಭಾಗಿತ್ವದೊಂದಿಗೆ ಅಳಿವಿನಂಚಿನಲ್ಲಿರುವ ಉಭಯ ಜೀವಿಗಳ ಸಂರಕ್ಷಣೆ ಕುರಿತಾದ ಪ್ರಸ್ತಾವ ಮಂಡಿಸಿದ ಅಂತಾರಾಷ್ಟೀಯ ಖ್ಯಾತಿಯ ಕಪ್ಪೆಗಳ ತಜ್ಞ ಡಾ ಕೆವಿ ಗುರುರಾಜ್ ಹಾಗೂ ತಂಡಕ್ಕೆ ಹೊಸದಿಲ್ಲಿಯ ಹ್ಯಾಬಿಟ್ಯಾಟ್ಸ್ ಟ್ರಸ್ಟ್ 1 ಕೋಟಿ ರೂಪಾಯಿ ಅನುದಾನ ಮಂಜೂರು ಮಾಡಿದೆ. ಭಾರತದಲ್ಲಿರುವ ಒಟ್ಟು 475 ಉಭಯಜೀವಿ ಪ್ರಭೇದಗಳ ಪೈಕಿ 200 ಪ್ರಭೇದಗಳು ಅಳಿವಿನ ಭೀತಿಯನ್ನು ಎದುರಿಸುತ್ತಿವೆ. ಸ್ಥಳೀಯ ಸಮುದಾಯದ ಸಹಯೋಗದಲ್ಲಿ ಖಾಸಗಿ ಕೃಷಿ ಅರಣ್ಯ ಪ್ರದೇಶಗಳಲ್ಲಿ ಬೆಟ್ರಾಕೇರಿಯಂ ಉಭಯಚರಗಳ ಸಂರಕ್ಷಣಾ ತಾಣಗಳನ್ನು ಸ್ಥಾಪಿಸಲು ಯೋಜಿಸಲಾಗಿದೆ. ಬೆಂಗಳೂರಿನ ಸೃಷ್ಟಿ ಮಣಿಪಾಲ್ ಕಲೆ ವಿನ್ಯಾಸ ಮತ್ತು ತಂತ್ರಜ್ಞಾನ ಸಂಸ್ಥೆ ಪ್ರಾಧ್ಯಾಪಕ ಡಾ ಕೆವಿ ಗುರುರಾಜ್ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: 2026ನೇ ಸಾಲಿನ ದ ಹ್ಯಾಬಿಟ್ಯಾಟ್ ಟ್ರಸ್ಟ್ ವತಿಯಿಂದ ನೀಡುತ್ತಿರುವ ಪ್ರತಿಷ್ಠಿತ ಸಂರಕ್ಷಣಾ ಅನುದಾನವನ್ನು ನಮ್ಮ ಸಂಸ್ಥೆಗೆ, ಅದರಲ್ಲೂ ಕಪ್ಪೆಗಳ ಸಂರಕ್ಷಣೆಗೆ ದೊರೆತಿರುವುದು ನಮಗೆ ಅತ್ಯಂತ ಸಂತೋಷವಾಗ್ತಿದೆ. ಈ ಅನುದಾನವನ್ನು ದ ಹ್ಯಾಬಿಟ್ಯಾಟ್ ಟ್ರಸ್ಟ್ ಸಂಸ್ಥೆಯು, ಅದು ದೆಹಲಿಯಲ್ಲಿದೆ, ಫೈನಲ್ ಜ್ಯೂರಿಯಲ್ಲಿ ಘೋಷಣೆ ಮಾಡಿದ್ದಾರೆ. ಈ ಅನುದಾನ ಜನಸಾಮಾನ್ಯರ ಜೊತೆಗೆ ಕಪ್ಪೆ ಸಂರಕ್ಷಣೆ, ಇಂಗ್ಲಿಷ್ನಲ್ಲಿ ಕ್ರೋಕ್ ಕೋಎಕ್ಸಿಸ್ಟೆಂಟ್ ಕನ್ಸರ್ವ್ ಎನ್ನುವ ನಮ್ಮ ಪ್ರಸ್ತಾವನೆಗೆ ಈ ಅನುದಾನ ಲಭಿಸಿದೆ. ಪಶ್ಚಿಮ ಘಟ್ಟಗಳಲ್ಲಿ ಸುಮಾರು 6 ಸ್ಥಳಗಳಲ್ಲಿ 3 ವರ್ಷಗಳ ಕಾಲ ಸ್ಥಳೀಯರ ಸಹಭಾಗಿತ್ವ ಕಪ್ಪೆಗಳ ಆಪ್ ಅಭಿವೃದ್ಧಿ ಮತ್ತು ಅವುಗಳ ಆವಾಸ ಸ್ಥಾನಗಳ ಬಗ್ಗೆ ಅಧ್ಯಯನ ನಡೆಸಲು 1 ಕೋಟಿ ರೂ ಅನುದಾನ ದೊರೆತಿದೆ. ಇದನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಅತ್ಯಂತ ಸಂತೋಷವಾಗ್ತಾ ಇದೆ.
0: ವಸತಿ ಶಾಲೆಗಳಿಲ್ಲದ ರಾಜ್ಯದ 66 ಗ್ರಾಮೀಣ ಹೋಬಳಿಗಳಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗಗಳ ವಸತಿ ಶಾಲೆಗಳನ್ನು ಮಂಜೂರು ಮಾಡಲು ಕ್ರಮ ಕೈಗೊಳ್ಳುವುದಾಗಿ ಸಮಾಜ ಕಲ್ಯಾಣ ಖಾತೆ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ವಿಧಾನಸಭೆಯ ಪ್ರಶ್ನೋತ್ತರ ಕಲಾಪದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ಕ್ಷೇತ್ರದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರ ಪ್ರಶ್ನೆಗೆ ಸಚಿವರು ಉತ್ತರಿಸಿದರು. ಪಾತಪಾಳ್ಯ ಹೋಬಳಿಯಲ್ಲಿ ಡಾ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆಯನ್ನು ಮಂಜೂರು ಮಾಡಿದ್ದಾಗಿ ತಿಳಿಸಿದರು. ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನಲ್ಲಿ ಕಳೆದ 2023ರಿಂದ ಇಲ್ಲಿಯ ತನಕ ಮಾದಕ ವಸ್ತು ಆನ್ಲೈನ್ ಜೂಜಾಟಕ್ಕೆ ಸಂಬಂಧಿಸಿ 1095 ಪ್ರಕರಣಗಳು ದಾಖಲಾಗಿವೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಶರಣಪ್ರಕಾಶ್

0: ಪ್ರಕಾಶ್ ಪಾಟೀಲ್ ತಿಳಿಸಿದ್ದಾರೆ. ವಿಧಾನ ಪರಿಷತ್ನ ಪ್ರಶ್ನೋತ್ತರ ಕಲಾಪದಲ್ಲಿ ಶಾಸಕ ಬಸನಗೌಡ ಬಾದರ್ಲಿ ಅವರ ಪ್ರಶ್ನೆಗೆ ಗೃಹ ಖಾತೆ ಸಚಿವರ ಪರವಾಗಿ ಉತ್ತರಿಸಿದರು. ನಶೆ ಮುಕ್ತ ಭಾರತ ಹಾಗೂ ಕರ್ನಾಟಕ ಜನಾಂದೋಲನ, ಆಪರೇಷನ್ ರೈಸ್, ನಿರಾಕರಿಸಿ, ತಿಳಿಸಿ, ಬೆಂಬಲಿಸಿ ಮತ್ತು ಸಬಲಗೊಳಿಸಿ ಎಂಬ ಧ್ಯೇಯದೊಂದಿಗೆ ಬೇಡ ಬ್ರೋ ಅಭಿಯಾನವನ್ನು ಮದ್ಯ ಮತ್ತು ಮಾದಕ ವಸ್ತುಗಳ ಸಾಗಣೆ, ಬಳಕೆ ಮತ್ತು ಸೇವನೆ ವಿರುದ್ದ ರಾಜ್ಯ ಸರ್ಕಾರ ಆರಂಭಿಸಿದೆ. ಕೇಂದ್ರ ಶಿಕ್ಷಣ ಸಚಿವಾಲಯ ಯುವ ಸಂಗಮ 7ನೇ ಹಂತದ ಆನ್ಲೈನ್ ನೋಂದಣಿಯ ಅಂತಿಮ ದಿನಾಂಕವನ್ನು ಈ ತಿಂಗಳ 31ನೇ ತಾರೀಖಿನವರೆಗೆ ವಿಸ್ತರಿಸಿದೆ. ಉನ್ನತ ಶಿಕ್ಷಣದ ವಿದ್ಯಾರ್ಥಿಗಳು, ಎನ್ಎಸ್ಎಸ್ ಸ್ವಯಂ ಸೇವಕರು ಮತ್ತು ಯುವ ವೃತ್ತಿಪರರೂ ಸೇರಿದಂತೆ 18ರಿಂದ 30 ವರ್ಷ ವಯಸ್ಸಿನ ಯುವ ಜನತೆ ಯುವ ಸಂಗಮ ಪೋರ್ಟಲ್ ಮೂಲಕ ಹೆಸರು ನೋಂದಾಯಿಸಬಹುದು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರೆಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕೊಪ್ಪಳ ಜಿಲ್ಲೆಯ ಗೋಪಾಲಕರು ಹಿಂಡಿನಲ್ಲಿ ಸಾಕಾಣಿಕೆ ಮಾಡುವ ದೇಸಿ ದನಕ್ಕೆ ರಾಷ್ಟೀಯ ಅಧಿಕೃತ ತಳಿ ಮಾನ್ಯತೆ ದೊರೆತಿದೆ. ಜವಾರಿ ದನ ಬದಲಾಗಿ ಕೊಪ್ಪಳ ದನದ ತಳಿ ಎಂದು ಗುರುತಿಸಲಾಗಿದೆ. ರಾಯಚೂರಿನ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಡಾ ಬಿಕೆ ರಮೇಶ್ ಹಾಗೂ ಡಾ ಮಹಂತೇಶ್ ನೇತೃತ್ವದಲ್ಲಿ 2017-18ರಲ್ಲಿ ಆರಂಭಗೊಂಡ ಅಧ್ಯಯನ ಬಳಿಕ ಬೀದರಿನ ಕರ್ನಾಟಕ ಪಶುವೈದ್ಯಕೀಯ ಪಶು ಮತ್ತು ಮೀನುಗಾರಿಕೆ ವಿಶ್ವವಿದ್ಯಾಲಯದ ಡಾ ಕೊಟ್ರೇಶ್ ಪ್ರಸಾದ್ ಹಾಗೂ ಡಾ ಬಸವರಾಜ್ ಇನಾಮದಾರ್ ಅವರ ಸಹಯೋಗದಲ್ಲಿ ಮುಂದುವರೆಯಿತು. ಹೊಸದಿಲ್ಲಿಯ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ, ಕೇಂದ್ರೀಯ ಪ್ರಾಣಿ ಅನುವಂಶೀಯ ಸಂಪನ್ಮೂಲ ಬ್ಯೂರೋ ಕರ್ನಾಲ್ ಕೊಪ್ಪಳ ತಳಿಗೆ ಈಗ ಮಾನ್ಯತೆ ನೀಡಿದೆ. ಬಳ್ಳಾರಿ ಜಿಲ್ಲೆ ಕೃಷಿ ಮಹಾವಿದ್ಯಾಲಯದ ಪ್ರಾಣಿಶಾಸ್ತ್ರ ಅಧ್ಯಯನ ವಿಭಾಗದ ಪ್ರಾಧ್ಯಾಪಕ ಡಾ ಬಿಕೆ ರಮೇಶ್ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
4: ಕೊಪ್ಪಳ ಜಿಲ್ಲೆಯಲ್ಲೊಂದು ವಿಶಿಷ್ಟ ಪದ್ಧತಿ ಇದೆ. ಗೋಪಾಲಕರು ತಮ್ಮಲ್ಲಿರತಕ್ಕಂತಹ ಹಿಂಡು ದನಗಳು ರಾತ್ರಿ ವೇಳೆ ಹೊಲಗಳಲ್ಲಿ ತಿರುಗಿಸಿ ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸತಕ್ಕಂತಹ ಕಾಯಕವನ್ನು ಪರಂಪರಾಗತವಾಗಿ ಮಾಡ್ತಾ ಬಂದಿರೋದನ್ನ ನಾವು ಈ ಭಾಗದಲ್ಲಿ ಕಾಣ್ತೇವೆ. ಇದನ್ನು ಗಮನಿಸಿದಂತಹ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು, ಕರ್ನಾಟಕ ಪಶುವೈದ್ಯಕೀಯ ಪಶು ಮತ್ತು ಮೀನುಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೀದರ್ ಮತ್ತು ಪಶುಪಾಲನಾ ಇಲಾಖೆ ಇವರುಗಳು ಜಂಟಿಯಾಗಿ ಈ ದನಗಳಿಗೆ ವಿಶೇಷ ತಳಿ ಗುಣಗಳಿದ್ದಾವೆ, ಒಂದು ವಿಸ್ತೃತ ಅಧ್ಯಯನವನ್ನು ಕೈಗೊಂಡು ಅದನ್ನ ರಾಷ್ಟ್ರ ಮಟ್ಟದಲ್ಲಿ ಒಂದು ಸಂಸ್ಥೆ ಇದೆ, ನ್ಯಾಷನಲ್ ಬ್ಯೂರೋ ಆಫ್ ಅನಿಮಲ್ ಜೆನೆಟಿಕ್ ರಿಸೋರ್ಸಸ್ ಅಂತ ತಳಿ ಅಂತ ಗುರುತಿಸಲಿಕ್ಕೆ ಸಾಧ್ಯತೆ ಇದೆ. ಇದನ್ನ ಪರಿಶೀಲಿಸಿ ಅಂತ ಹೇಳಿ ಆ ಅರ್ಜಿಯನ್ನು ಪರಿಗಣಿಸಿ ICR ಲೆವೆಲ್ ಅಲ್ಲಿ ಒಂದು ಪ್ರೀ ರಿಜಿಸ್ಟ್ರೇಷನ್ ಕಮಿಟಿ ಅಂತ ಇರುತ್ತೆ, ಅದರಲ್ಲಿ ಅವುಗಳನ್ನು ಪ್ರೆಸೆಂಟೇಷನ್ ಮಾಡಿ ಈಗಾಗಲೇ ಗುರುತಿಸಲ್ಪಟ್ಟಂತಹ ತಳಿಗಳಿಗಿಂತ ಪ್ರತ್ಯೇಕವಾದಂತಹ ವಿಶೇಷ ಗುಣಗಳಿದಾವೆ ಮತ್ತು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅವು ಕೊಪ್ಪಳ ಭಾಗದಲ್ಲಿ ಇದಾವೆ ಅನ್ನೋದನ್ನ ಮನಗಂಡ್ಬಿಟ್ಟು ದನಗಳನ್ನು ನಾವು ಜವಾರಿ ದನಗಳು ಅಂತ ಕರಿತಾ ಇದ್ವು, ಅವುಗಳಿಗೆ ರಾಷ್ಟ್ರ ಮಟ್ಟದಲ್ಲಿ ಒಂದು ತಳಿ ಮಾನ್ಯತೆ ಸಿಕ್ಕಿದೆ, ಕೊಪ್ಪಳ ದನದ ತಳಿ ಅಂತ ಹೇಳಿ ಪರಿಗಣಿಸ್ತೇವೆ.
0: ಧಾರವಾಡದ ಪಂಡಿತ್ ಬಸವರಾಜ ರಾಜಗುರು ರಾಷ್ಟೀಯ ಸ್ಮಾರಕ ಟ್ರಸ್ಟ್ ರಾಜಗುರು ಅವರ 106ನೇ ಜನ್ಮದಿನಾಚರಣೆ ಹಿನ್ನೆಲೆ ರಾಷ್ಟೀಯ ಪ್ರಶಸ್ತಿಗೆ ಖ್ಯಾತ ಶಾಸ್ತ್ರೀಯ ಸಂಗೀತಜ್ಞ ಬೆಂಗಳೂರಿನ ಪಂಡಿತ್ ಪರಮೇಶ್ವರ ಹೆಗಡೆ ಅವರನ್ನು ಆಯ್ಕೆ ಮಾಡಿದೆ. ಪ್ರಶಸ್ತಿ 1,00,000 ರೂಪಾಯಿ ಹಾಗೂ ಸ್ಮರಣಿಕೆ ಒಳಗೊಂಡಿದೆ. ಪಂಡಿತ್ ಬಸವರಾಜ ರಾಜಗುರು ಯುವ ಪ್ರಶಸ್ತಿಗೆ ಬೆಂಗಳೂರಿನ ಯುವ ಗಾಯಕ ಅನಿರುದ್ಧ ಐತಾಳ್ ಹಾಗೂ ಮೈಸೂರಿನ ಸರೋದ್ವಾದಕ ಸಚಿನ್ ಹಂಪೆ ಭಾಜನರಾಗಿದ್ದಾರೆ. ಪ್ರಶಸ್ತಿ 25,000 ರೂಪಾಯಿ ಬಹುಮಾನ ಹಾಗೂ ಪ್ರಶಸ್ತಿ ಫಲಕ ಒಳಗೊಂಡಿದೆ. ಹಿರಿಯ ನಾಗರಿಕರ ಕೊಡುಗೆಗಳನ್ನು ಗುರುತಿಸಲು ಮತ್ತು ಅವರು ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಜಾಗತಿಕ ಮಟ್ಟದಲ್ಲಿ ಅರಿವು ಮೂಡಿಸಲು ಪ್ರತಿ ವರ್ಷ ಆಗಸ್ಟ್ 21ರಂದು ವಿಶ್ವ ಹಿರಿಯ ನಾಗರಿಕರ ದಿನವನ್ನು ಆಚರಿಸಲಾಗುತ್ತದೆ. ವಯೋವೃದ್ಧರ ಕೊಡುಗೆಗಳನ್ನು ಗೌರವಿಸಲು ಮತ್ತು ಅವರು ಎದುರಿಸುತ್ತಿರುವ ಸವಾಲುಗಳನ್ನು ಪರಿಹರಿಸುವ ಅಗತ್ಯವನ್ನು ಈ ದಿನ ನೆನಪಿಸುತ್ತದೆ. ಇಂದು ವರಮಹಾಲಕ್ಷ್ಮಿ ಹಬ್ಬ. ನಾಡಿನಾದ್ಯಂತ ಸಂಭ್ರಮ ಮನೆ ಮಾಡಿದೆ. ಮನೆ ಮನೆಗಳಲ್ಲಿ, ದೇವಾಲಯಗಳಲ್ಲಿ ಬೆಳಗ್ಗೆಯಿಂದಲೇ ಪೂಜಾ ಕೈಂಕರ್ಯಗಳು ಆರಂಭಗೊಂಡಿವೆ. ತಿಳಿರು ತೋರಣ, ಬಾಳೆ ಕಂಬ, ಸಾಲು ದೀಪಗಳು,

ಟ್ರಸ್ಟ್ 1 ಕೋಟಿ ರೂಪಾಯಿ ಅನುದಾನ. ದೇಸಿ ತಳಿಯ ಕೊಪ್ಪಳ ದನಕ್ಕೆ ರಾಷ್ಟ್ರೀಯ ಅಧಿಕೃತ ತಳಿ ಮಾನ್ಯತೆ. ಪಂಡಿತ್ ಬಸವರಾಜ ರಾಜಗುರು ರಾಷ್ಟ್ರೀಯ ಪ್ರಶಸ್ತಿ, ಪಂಡಿತ್ ಪರಮೇಶ್ವರ ಹೆಗಡೆ ಆಯ್ಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸಹ ಶುಭೋದಯ, ಗುಡ್ ಮಾರ್ನಿಂಗ್, ವೆರಿ ವೆರಿ ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇರೋದು ನಿಮ್ಮ ರೇನ್ಬೋಗಳಿಯ ಸಚಿನ್ ವನವಾಸಿ. ಸಮಯ ಆಗ್ತಾ ಇದೆ 7:16. ಎಲ್ಲರ ಮನೆಗಳಲ್ಲಿ ಸಿದ್ಧತೆ ನಡೀತಾ ಇರುತ್ತೆ. ಹಬ್ಬದ ಈ ಒಂದು ವ್ರತದ ಒಂದು ಆಚರಣೆ ವಿಧಿವಿಧಾನಗಳು ಎಲ್ಲವನ್ನೂ ಸಹ ಅಚ್ಚುಕಟ್ಟಾಗಿ ನಡೆಸಬೇಕು ಅನ್ನುವಂತಹ ಸಿದ್ಧತೆಗಳು ತುಂಬ ಚೆನ್ನಾಗಿ ನಡೀಲಿ. ವ್ರತವನ್ನು ಹಬ್ಬವನ್ನು ತುಂಬ ಚೆನ್ನಾಗಿ ಆಚರಿಸಿ ಎನ್ನುವಂತಹ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸಹ ವರಮಹಾಲಕ್ಷ್ಮಿ ಹಬ್ಬದ ವ್ರತದ ಹಾರ್ದಿಕ ಶುಭಾಶಯಗಳು. ಇದೀಗ ಮುಡಿ ಬರ್ತಾ ಇದೆ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ಮೊದಲ ಹಾಡಾಗಿ ಆಕಾಶದ ನೀಲಿಯಲ್ಲಿ ಅನ್ನುವಂತಹ ಗೀತೆ, ಸಿ ಅಶ್ವಥ್ ಅವರ ಧ್ವನಿಯಲ್ಲಿ ಜಿ ಎಸ್ ಶಿವರುದ್ರಪ್ಪ ಅವರ ಸಾಹಿತ್ಯ ರಚನೆ ಈ ಹಾಡಿಗಿದೆ. ಸದಾ ಕೇಳ್ತಾರೆ, ಇದು ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

ಭಾವಸ್ಪಂದನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಜಿ ಎಸ್ ಶಿವರುದ್ರಪ್ಪ ಅವರ ಸಾಹಿತ್ಯ ರಚನೆಯಲ್ಲಿ ಮೂಡಿ ಬಂದಂತಹ ಈ ಒಂದು ಗೀತೆಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಆರಂಭಿಸಿದ್ದೀವಿ. ಸದ್ಯಕ್ಕೆ ನಿಮ್ಮ ಸಂದೇಶಗಳ ಕಡೆಗೆ ನೋಡೋದಾದರೆ ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ ಅಂತ. ಶುಭೋದಯ ಸರ್, ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ. ಹಿತ ನೋಡಿ, ನಮಗಾಗಿ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇರುವಂತಹ ತಮ್ಮೆಲ್ಲರಿಗೂ ಸಹ ಧನ್ಯವಾದಗಳು ಅಂತ. ಹೊನ್ನೂರ ಅಲ್ಲಿ ಶುಭ ದಿನ ತರಲಿ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸುಜಾತಾರ್, ಗಣೇಶ್, ಯತೀಶ್, ಅಜಯ್, ಲೀಲಾ, ಪೂಜಾ, ವಿಸ್ಮಯ, ಪೂರ್ವಿಕ್, ವಿಮರೇಶ್ ಅವರು ರಾಜಾಜಿನಗರ ಇಂದ ಬೆಂಗಳೂರಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಎಸ್ ರಾಜು ಚಿಕ್ಕ ಅಂಕನಹಳ್ಳಿಯಿಂದ, ಶಿವಗಂಗಾ ಹೆಬ್ಬಾಳ ಇಂದ, ಜೊತೆಗೆ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಳ್ಳಿ ಮಳವಳ್ಳಿ ತಾಲೂಕಿನಿಂದ ಮೆಸೇಜ್ ಮಾಡ್ತಾ ಇದ್ದಾರೆ. ನಾಗರತ್ನ ಅವರು ರಾಜಾಜಿನಗರದಿಂದ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಕಬಾಡಿ ವಿನುತಾ ರವಿ, ರವಿ, ಕಿಶನ್, ಹರ್ಷ, ಮಾಗಡಿ ರೋಡ್, ಬೆಂಗಳೂರಿನಿಂದ ಧನ್ಯವಾದಗಳು ತಮ್ಮೆಲ್ಲರಿಗೂ ಅಂತ ಹೇಳ್ತಾ, ಇದೀಗ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ಭಾವಗೀತೆಗಳ ಈ ಒಂದು ಪಯಣ ಮುಂದುವರಿತಾ ಇದೆ. ಮುಂದಿನ ಗೀತೆ ಸಂಗೀತ ಕಟ್ಟಿಯ ವೃದ್ಧನೆಯಾಗಿರುವಂತಹ ಉದಯಾಸ್ತಗಳ ಅನ್ನುವಂತಹ ಸಾಹಿತ್ಯ ಇರುವಂತಹ ಈ ಒಂದು ಗೀತೆ ಕೆ ಎಸ್ ನರಸಿಂಹಸ್ವಾಮಿ ಅವರ ಸಾಹಿತ್ಯ ರಚನೆಯಲ್ಲಿ ಈ ಹಾಡು ಇದೀಗ ನಿಮಗಾಗಿ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.
3: ಸಂಗೀತ ನಿರ್ದೇಶಕರು,
1: ಹಿನ್ನೆಲೆ ಗಾಯಕರು,
3: ಚಿತ್ರ ಸಾಹಿತಿಗಳು,
1: ವಾದ್ಯ ಸಂಗೀತಗಾರರು,
3: ಹೀಗೆ 10 ಹಲವು ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
1: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
3: ನಮ್ಮ ವಾಣಿ ಆಕಾಶವಾಣಿ.
4: ಸ್ನೇಹಿತರೆ, ಸಮಯ ಆಗ್ತಾ ಇದೆ 7:30. ಇದೀಗ ಮೂಡಿ ಬರಲಿದೆ BWF ವರ್ಲ್ಡ್ ಚಾಂಪಿಯನ್ಶಿಪ್ನ ದೈನಂದಿನ ಹೈಲೈಟ್ಸ್ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಅನ್ನ ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 7:40. ಎಸ್ ಇದೀಗ ಭಾವಸ್ಪಂದನ ಕಾರ್ಯಕ್ರಮವನ್ನು ಮುಂದುವರಿಸುವಂತಹ ಸಮಯ. ನಿಮ್ಮ ಜೊತೆಯಾಗಿರೋದು ನಿಮ್ಮ ರೇನ್ಬೋ ಗಳಿಯ ಸಚಿನ್ ಬನವಾಸಿ. ಈಗ ಸದ್ಯಕ್ಕೆ ಮುಡಿ ಬರ್ತಾ ಇದೆ ನಮ್ಮೂರು ಚೆಂದವು ಅನ್ನುವಂತಹ ಒಂದು ಸಾಹಿತ್ಯ ಗುಚ್ಛದಲ್ಲಿ ನವಿಲೂರಿನೊಳಗೆಲ್ಲ ನೀನೆ ಬಲು ಚೆಲುವೆ ಅನ್ನುವಂತಾಗಿದೆ. ಮೈಸೂರು ಅನಂತಸ್ವಾಮಿ ಅವರ ದನಿಯಲ್ಲಿ, ಕೆ ಎಸ್ ನರಸಿಂಹಸ್ವಾಮಿ ಅವರ ಸಾಹಿತ್ಯ ರಚನೆಯಲ್ಲಿ, ಅಂದರೆ ನರಸಿಂಹಸ್ವಾಮಿ ಅವರ ಪದ್ಯ ಇದೆ, ಅನಂತಸ್ವಾಮಿ ಅವರ ವಾದ್ಯವೂ ಸಹ ಇಲ್ಲಿದೆ.

0: ಶ್ರೀಧರರೇ ಗಮನಿಸಿ, ಉತ್ತಮ ದರ್ಜೆಯ ಉನ್ನತ ಶಿಕ್ಷಣವನ್ನ ಕಡಿಮೆ ವೆಚ್ಚದಲ್ಲಿ ಪಡೆಯುವ ಸದಾವಕಾಶ ಇಲ್ಲಿದೆ. ಐತಿಹಾಸಿಕ ಪರಂಪರೆಯ ಪ್ರತಿಷ್ಠಿತ ಸೆಂಟ್ರಲ್ ಕಾಲೇಜಿನ ವಿದ್ಯಾರ್ಥಿಯಾಗುವ ನಿಮ್ಮ ಕನಸು ನನಸಾಗಿಸಿಕೊಳ್ಳಿರಿ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ವಿಜ್ಞಾನ, ವಾಣಿಜ್ಯ, ಕಲಾ ವಿಭಾಗಗಳಲ್ಲಿ ನಿಮ್ಮ ಆಯ್ಕೆಯ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಿರಿ. ಈಗಾಗಲೇ ಅರ್ಜಿ ಸಲ್ಲಿಸಿರುವವರು ಆಗಸ್ಟ್ 20-25 ನಡೆಯುವ ಸ್ನಾತಕೋತ್ತರ ಪದವಿ ಕೋರ್ಸ್ಗಳ ಕೌನ್ಸೆಲಿಂಗ್ನಲ್ಲಿ ಭಾಗವಹಿಸಿ. ಅರ್ಜಿ ಸಲ್ಲಿಸದೇ ಇರುವ ಆಸಕ್ತರು ನೇರವಾಗಿ ಕೌನ್ಸೆಲಿಂಗ್ಗೆ ಹಾಜರಾಗಿ ಪ್ರವೇಶ ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ www.bcu.ac.in ವೆಬ್ಸೈಟ್ನ ಸಂಪರ್ಕಿಸಿ.
1: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ, ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವೂ ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಸ್ನೇಹಿತರೆ, ಸಮಯ ಆಗ್ತಾ ಇದೆ 7:54. ಎಸ್ ಇವತ್ತಿನ ಭಾವಸ್ಪಂದನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂತಹ ಸಮಯ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಸಂದೇಶವನ್ನ ಕಳಿಸಿದ್ದಾರೆ ಯಾರೆಲ್ಲ ಅಂತ ನೋಡೋದಾದರೆ, ಕಮ್ಮನಹಳ್ಳಿ ಬೆಂಗಳೂರಿನಿಂದ ಕುಶಾ ಮತ್ತು ಮದ್ರಿರಾ ಅವರು, ಥ್ಯಾಂಕ್ ಯು ಸೋ ಮಚ್. ಹುಬ್ಬಳ್ಳಿಯ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರ್ಮಡಿ ಮತ್ತು ಮಧುಮತಿ ಕರ್ಮಡಿ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ, ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು ತಮಗೆ. ಅರುಣಾ ಮೈತ್ರಿ, ಜೆ ಸಿ ನಗರ ಪೋಸ್ಟ್ ಆಫೀಸ್ ರೋಡ್ ಬೆಂಗಳೂರಿನಿಂದ, ಸುಧಾಮಣಿ ರಮೇಶ್ ಬಾಬು, ಧನುಷ್ ದೀಕ್ಷಿತ್ ಎಲ್ ಕೆ ರಸ್ತೆ ಚಿತ್ರದುರ್ಗ ಇಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಇನ್ನು ನಾಗರತ್ನ ಅವರು ರಾಜಾಜಿನಗರ ಇಂದ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲರಿಗೂ ಅಂತ ಹೇಳ್ತಾ ಇವತ್ತಿನ ಭಾವಸ್ಪಂದನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಈ ಒಂದು ಹಾಡಿನ ಮುಖಾಂತರ ಬಂಗಾರ ನೀರ ಕಡಲಾಚೆ ಎನ್ನುವಂತಹ ಸಾಹಿತ್ಯ ಇರುವಂತಹ ಈ ಒಂದು ಗೀತೆ ಸಿ ಅಶ್ವಥ್, ಎನ್ ಎಸ್ ಪ್ರಸಾದ್ ಮತ್ತು ಬಾಲಿ ಅವರು ಈ ಒಂದು ಹಾಡಿಗೆ ಧ್ವನಿಯಾಗಿದ್ದಾರೆ. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರ ಸಾಹಿತ್ಯ ರಚನೆ ಈ ಹಾಡಿಗಿದೆ. ಮತ್ತೆ ಸಿಗ್ತೀನಿ ನಿಮ್ಮ ರೇಡ್ಬೊಗಳಿಯ ಸಚಿನ್ ಬನವಾಸಿ 8:30 ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ. ಸದಾ ಕೇಳ್ತಾರೆ ಇದು ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನೀರಿನ ಸಂರಕ್ಷಣೆ ಎಲ್ಲರ ಹೊಣೆ. ಗಿಡ ಮರ ಬೆಳೆಸಿ ಅಂತರ್ಜಲ ಉಳಿಸಿ. ನೀರನ್ನು ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಬಳಸಿ ನಾಳೆಗಾಗಿ ಉಳಿಸಿ.
2: ಸ್ನೇಹಿತರೆ, ಸಮಯ ಆಗ್ತಾ ಇದೆ 8 ಗಂಟೆ. ಇದೀಗ ಕ್ರಮವಾಗಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
3: ಸಮಾಚಾರ ಪ್ರಭಾತ್ ಕೆ ಸಾಥ್ ಮೇ ಮುಕೇಶ್ ಕುಮಾರ್ ಬಲ್.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ನಮಸ್ಕಾರ ಸ್ನೇಹಿತರೆ, ಶುಭೋದಯ, ಗುಡ್ ಮಾರ್ನಿಂಗ್, ವೆರಿ ವೆರಿ ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇರೋದು ನಿಮ್ಮ ರೇನ್ಬೋಗಳಿಯ ಸಚಿನ್ ಬನ್ವಾಸಿ. 8:32 ಆಗ್ತಾ ಇದೆ. ಹಲೋ ಕರ್ನಾಟಕ ಅಂತ ಹೇಳುವಂತಹ ಸಮಯ ಇದು. ಜೊತೆಗೆ ಸೂಪರ್ ಹಿಟ್ ಆಗಿರುವಂತಹ ಹಾಡುಗಳು ಸಹ ಮೂಡಿ ಬರುತ್ತೆ, ಪ್ರಕಟಣೆಗಳು, ದಿನದ ವಿಶೇಷ ಮಾಹಿತಿ, ಇದೆಲ್ಲದರ ಒಂದು ಸಂಪೂರ್ಣ ಕಾಂಬೋ ಆಫರ್ ನಿಮಗಾಗಿ ಮೂಡಿ ಬರ್ತಾ ಇದೆ ಈ ಒಂದು ಅರ್ಧ ಗಂಟೆಯ ಅವಧಿಯಲ್ಲಿ. ಸದ್ಯಕ್ಕೆ ಮೂಡಿ ಬರ್ತಾ ಇದೆ ಇವತ್ತಿನ ಕಾರ್ಯಕ್ರಮದ ಮೊದಲ ಹಾಡು ಬೊಂಬಾಟ್ ಆಗಿರುವಂತಹ ಒಂದು ಗೀತೆ. ಬೊಂಬಾಟ್ ಚಲನಚಿತ್ರದ ಟೈಟಲ್ ಟ್ರ್ಯಾಕ್. ಗುರುಕಿರಣ್ ಅವರು ಈ ಒಂದು ಹಾಡಿಗೆ ಧ್ವನಿಯಾಗಿದ್ದಾರೆ. ಸದಾ ಕೇಳ್ತಾರೆ, ಇದು ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

ಬೊಂಬಾಟ್ ಚಲನಚಿತ್ರದ ಒಂದು ಟೈಟಲ್ ಟ್ರ್ಯಾಕ್ ಅನ್ನು ಕೇಳ್ತಾ ಇದ್ರಿ ಸ್ನೇಹಿತರೆ. ಇದೀಗ ಬೊಂಬಾಟ್ ಪ್ರಕಟಣೆ ಇದೆ. ಏನಪ್ಪ ಅಂತಂದ್ರೆ, GBA ವ್ಯಾಪ್ತಿಯಲ್ಲಿರುವಂತಹ ಗ್ರೇಟರ್ ಬೆಂಗಳೂರು ಅಥಾರಿಟಿ ವ್ಯಾಪ್ತಿಯಲ್ಲಿರುವಂತಹ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ SSLC ಮತ್ತು ದ್ವಿತೀಯ PUCಯಲ್ಲಿ ಉತ್ತೀರ್ಣರಾದಂತಹ ವಿದ್ಯಾರ್ಥಿಗಳಿಗೆ ಮೊದಲ ಬಾರಿಗೆ ಪ್ರತಿಭಾ ಪುರಸ್ಕಾರ ನೀಡೋದಕ್ಕೆ GBA ಅರ್ಜಿಯನ್ನು ಆಹ್ವಾನಿಸಿದೆ. ನಗರ ಜಿಲ್ಲೆಯಲ್ಲಿರುವಂತಹ ಸರ್ಕಾರಿ ಅನುದಾನಿತ ಅನುದಾನ ರಹಿತ ವಸತಿ ಶಿಕ್ಷಣ ಸಂಸ್ಥೆ CBSE, ICSE, ಜವಾಹರಲಾಲ್ ನೆಹರು ವಿದ್ಯಾಲಯ, GBA ಶಾಲಾ ಕಾಲೇಜುಗಳಲ್ಲಿ 2025 ಮತ್ತು 26ನೇ ಸಾಲಿನಲ್ಲಿ SSLC ಪರೀಕ್ಷೆಯಲ್ಲಿ ಶೇಕಡಾ 99 ಮತ್ತು ದ್ವಿತೀಯ PUCಯಲ್ಲಿ ಶೇಕಡಾ 99 ಮತ್ತು ಅದಕ್ಕಿಂತ ಹೆಚ್ಚು ಅಂಕ ಗಳಿಸಿರುವಂತಹ ವಿದ್ಯಾರ್ಥಿಗಳು ಈ ಒಂದು ಪ್ರತಿಭಾ ಪುರಸ್ಕಾರಕ್ಕೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅರ್ಹರಾಗಿರ್ತಾರೆ. ಹಾಗಾದರೆ ಅರ್ಜಿ ನಮೂನೆ ಎಲ್ಲಿ ಸಿಗುತ್ತೆ, ಯಾವ ರೀತಿಯಾಗಿ ಅದನ್ನು ಭರ್ತಿ ಮಾಡಬೇಕು ಅಂತಂದರೆ, GBA ನೀಡಿರುವಂತಹ ಒಂದು ಅರ್ಜಿ ನಮೂನೆಯನ್ನು ಸಂಪೂರ್ಣವಾಗಿ ಭರ್ತಿ ಮಾಡಿ ಸಂಬಂಧಪಟ್ಟಂತಹ ಶಾಲಾ ಕಾಲೇಜು ಮುಖ್ಯಸ್ಥರ ದೃಢೀಕರಣವನ್ನು ಪಡ್ಕೊಂಡು ವಿದ್ಯಾರ್ಥಿಗಳು ಅಥವಾ ಪೋಷಕರು August 25 ಒಳಗೆ ಹಿರಿಯ ಸಹಾಯಕ ನಿರ್ದೇಶಕ, GBA ಕೇಂದ್ರ ಕಚೇರಿ, NR ಚೌಕ, Bengaluru 2 ಅನೆಕ್ಸ್ 3ನೇ ಕಟ್ಟಡ 3ನೇ ಮಹಡಿಯಲ್ಲಿ ಖುದ್ದಾಗಿ ಬಂದು ಅರ್ಜಿಯನ್ನು ಸಲ್ಲಿಸಬಹುದು ಅಥವಾ ಇಮೇಲ್ ಮುಖಾಂತರವೂ ಸಹ ಸಲ್ಲಿಸಬಹುದು. GreaterBengaluru@gmail.com ನೀವು ಇಮೇಲ್ ಮಾಡಿ ಅರ್ಜಿಯನ್ನು ಸಲ್ಲಿಸಬಹುದು. ಸ್ನೇಹಿತರೆ, ಇದೀಗ ಮತ್ತೆ ಮುಂದಿನ ಗೀತೆ ನಿಮಗಾಗಿ ಮೂಡಿಬರ್ತಾ ಇರುವಂತಹದ್ದು No. 1 ಚಲನಚಿತ್ರದ ಹಾಡು. ಚಿತ್ರ ಮತ್ತು ರಾಜೇಶ್ ಕೃಷ್ಣನ್ ಅವರು ಈ ಒಂದು ಹಾಡಿಗೆ ದನಿಯಾಗಿದ್ದಾರೆ. KK Kalyan ಅವರ ಸಾಹಿತ್ಯ ರಚನೆಯಲ್ಲಿ, ಸಾಧು ಕೋಗಿಲ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ.

0: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಅಮೃತಧಾರೆ ಕೋಟಿ ಜನುಮ ಜತೆ ಗಾತೀನಿ.
2: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಹಾಡದಿದ್ದರೆ ನನ್ನ ಹಾಡು ಕೇಳು.
3: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
0: ಏನ್ ಮಾಡ್ಲಿ?
2: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
0: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ.
2: ಕೇಳಿ ಭಾವನೆ ರಿಕ್ವೆಸ್ಟ್ ಗಳ ರಿಂಗು ಸಖತ್ ಸಾಂಗು
0: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
4: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಅನ್ನು ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತದೆ 8:49. ಇವತ್ತು ಆಗಸ್ಟ್ 21. ಏನು ವಿಶೇಷ ಅಂತ ಕೇಳೋದಾದ್ರೆ ವಿಶ್ವ ಹಿರಿಯ ನಾಗರಿಕರ ದಿನ. ಈ ದಿನಾಚರಣೆಗೆ ಅಡಿಪಾಯ ಹಾಕಿದ್ಯಾರು ಎತ್ತ ಅಂತ ನೋಡೋದಾದ್ರೆ ಇದರ ಹಿನ್ನೆಲೆ ಮತ್ತು ಇತಿಹಾಸವನ್ನು ಗಮನಿಸಿದ್ರೆ ಅಮೆರಿಕದ ಮಾಜಿ ಅಧ್ಯಕ್ಷರಾದಂತಹ ರೊನಾಲ್ಡ್ ರೇಗನ್ ಅವರು 1988 ಆಗಸ್ಟ್ 19 ಅವರು ಅಧಿಕೃತವಾಗಿ ಈ ಒಂದು ಘೋಷಣೆಗೆ ಸಹಿಯನ್ನು ಹಾಕ್ತಾರೆ. ಆಗಸ್ಟ್ 21 ಹಿರಿಯ ನಾಗರಿಕರ ದಿನವನ್ನಾಗಿ ಆಚರಣೆ ಮಾಡಬೇಕು ಅನ್ನುವಂಥದ್ದು. ಅದಾದ ನಂತರ 1990 ಡಿಸೆಂಬರ್ನಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಜನರಲ್ ಅಸೆಂಬ್ಲಿ ಏನಿದೆ ಇದನ್ನು ಜಾಗತಿಕ ಮಟ್ಟದಲ್ಲಿ ಗುರುತಿಸುತ್ತೆ. ಈ ದಿನದ ಮಹತ್ವದ ಬಗ್ಗೆ ನಾವು ಹೇಳಬೇಕು ಅಂತಂದರೆ ಸಮಾಜ, ಕುಟುಂಬ ಹಾಗೂ ದೇಶದ ಬೆಳವಣಿಗೆಗೆ ಹಿರಿಯರು ನೀಡಿರುವಂತಹ ಸೇವೆ ಒಂದು ಅಪಾರವಾಗಿರುವಂಥದ್ದು. ಅವರ ಅನುಭವವನ್ನು, ಅವರ ಮಾರ್ಗದರ್ಶನವನ್ನು ಪಡ್ಕೊಂಡು ಅದನ್ನು ಸ್ಮರಿಸಿ ಗೌರವಿಸುವಂಥದ್ದು ಇವತ್ತಿನ ದಿನದ ಒಂದು ವಿಶೇಷ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಮುಂದುವರಿಯೋಣ ಸ್ನೇಹಿತರೆ. ಸದ್ಯಕ್ಕೆ ಮುಡಿ ಬರ್ತಾ ಇದೆ ಪೂಜಾರಿ ಚಲನಚಿತ್ರದ ಟೈಟಲ್ ಟ್ರ್ಯಾಕ್ ನಿಮಗಾಗಿ ಸದಾ ಕೇಳ್ತಾ ಇರಿ. ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ರೇನ್ಬೋಗಳಿಯ ಸಚಿನ್ ಬನವಾಸಿ.

ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಅನ್ನು ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 8:55. ಇವತ್ತಿನ ಹಲೋ ಕರ್ನಾಟಕ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂತಹ ಸಮಯ ಆಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಿದಂಥ ಎಲ್ಲ ಹಾಡುಗಳು ಜೊತೆಗೆ ಕೊಟ್ಟಂಥ ಮಾಹಿತಿ ತಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಎಸ್, ಮತ್ತೆ ಮುಂದಿನ ಕಾರ್ಯಕ್ರಮ 9:00 ಸಖತ್ ಸಾಂಗ್ಸು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತೀನಿ. ನಿಮಗೆ ಇಷ್ಟವಾಗಿರುವಂಥ ಗೀತೆಗಳನ್ನು ಪ್ರಸಾರ ಮಾಡ್ತಾ ನಿಮ್ಮ ರೈನ್ಬೋಗಳಿಯ ಸಚಿನ್ ಬನವಾಸಿ ಅಂತ ಹೇಳ್ತಾ ಈಗ ಸದ್ಯಕ್ಕೆ ಇವತ್ತಿನ ಕಾರ್ಯಕ್ರಮದ ಕೊನೆಯ ಹಾಡಾಗಿ ಮುಡಿ ಬರ್ತಾ ಇದೆ ಶಾಂತಿನಿವಾಸ ಚಲನಚಿತ್ರದ ಈ ಹಾಡು ನಿಮಗಾಗಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಪದವೀಧರರೇ ಗಮನಿಸಿ, ಉತ್ತಮ ದರ್ಜೆಯ ಉನ್ನತ ಶಿಕ್ಷಣವನ್ನ ಕಡಿಮೆ ವೆಚ್ಚದಲ್ಲಿ ಪಡೆಯುವ ಸದಾವಕಾಶ ಇಲ್ಲಿದೆ. ಐತಿಹಾಸಿಕ ಪರಂಪರೆಯ ಪ್ರತಿಷ್ಠಿತ ಸೆಂಟ್ರಲ್ ಕಾಲೇಜಿನ ವಿದ್ಯಾರ್ಥಿಯಾಗುವ ನಿಮ್ಮ ಕನಸು ನನಸಾಗಿಸಿಕೊಳ್ಳಿರಿ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ವಿಜ್ಞಾನ, ವಾಣಿಜ್ಯ, ಕಲಾ ವಿಭಾಗಗಳಲ್ಲಿ ನಿಮ್ಮ ಆಯ್ಕೆಯ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಿರಿ. ಈಗಾಗಲೇ ಅರ್ಜಿ ಸಲ್ಲಿಸಿರುವವರು ಆಗಸ್ಟ್ 20-25 ನಡೆಯುವ ಸ್ನಾತಕೋತ್ತರ ಪದವಿ ಕೋರ್ಸ್ಗಳ ಕೌನ್ಸೆಲಿಂಗ್ನಲ್ಲಿ ಭಾಗವಹಿಸಿ. ಅರ್ಜಿ ಸಲ್ಲಿಸದೇ ಇರುವ ಆಸಕ್ತರು ನೇರವಾಗಿ ಕೌನ್ಸೆಲಿಂಗ್ಗೆ ಹಾಜರಾಗಿ ಪ್ರವೇಶ ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ www.bcu.ac.in ವೆಬ್ಸೈಟ್ ನ ಸಂಪರ್ಕಿಸಿ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
3: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
4: ಅಮೃತ ಧಾರೆ ಕೋಟಿ ಜನುಮ ಜಾತಿಗಾತೀನಿ.
5: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
4: ಹಾಡದಿದ್ದರೆ ನನ್ನ ಹಾಡು ಕೇಳು.
6: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
5: ಏನ್ ಮಾಡ್ಲಿ?
6: ಏನ್ ಮಾಡ್ಲಿ?
3: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ.
5: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು
3: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
7: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 9:05. ಇದು ಸಖತ್ ಸಾಂಗ್ಸ್ ಅಂತ ಹೇಳುವಂತಹ ಸಮಯ. ನಿಮ್ಗೆ ಇಷ್ಟವಾಗಿರುವಂತಹ ಗೀತೆಗಳನ್ನ ನೀವು ಕೇಳಬಹುದು. ಅದಕ್ಕೋಸ್ಕರ ಸಂದೇಶವನ್ನ ಕಳಿಸ್ಕೊಡ್ಬೇಕಾಗತ್ತೆ. 9480909013 9080 91 1013. ಈ ನಂಬರ್ಗೆ ನಿಮ್ಮ ವಾಟ್ಸಪ್ ಸಂದೇಶವನ್ನ ಕಳಿಸಿ ನಿಮಗೆ ಇಷ್ಟವಾಗಿರುವಂತಹ ಗೀತೆಗಳನ್ನ ಕೇಳಬಹುದು. ಇವತ್ತು ವರಮಹಾಲಕ್ಷ್ಮಿ ವ್ರತ, ಹಬ್ಬದ ಸಿದ್ಧತೆಗಳು ನಡೀತಾ ಇರುತ್ತೆ. ಕೆಲವ್ರ ಮನೆಯಲ್ಲಿ ಈಗಾಗಲೇ ಪೂಜೆ ನಡೆದು, ಪೂಜೆ ಮುಗಿದು ಇನ್ನೇನು ಊಟದ ಎಲ್ಲ ಸಿದ್ಧತೆಗಳನ್ನು ಸಹ ಮಾಡ್ಕೊಳ್ತಾ ಇರ್ತೀರಿ. ಎಲ್ಲರಿಗೂ ಸಹ ವರಮಹಾಲಕ್ಷ್ಮಿ ಹಬ್ಬದ ಈ ವ್ರತದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ, ನಿಮ್ಮ ಸಂದೇಶಗಳ ಕಡೆಗೆ ಒಂದು ಸ್ವಲ್ಪ ಹಿಂಗೆ ತಿರುಗಿ ನೋಡಿದ ತಕ್ಷಣ ಈ ಹಾಡೇ ಇವತ್ತಿನ ಕಾರ್ಯಕ್ರಮದ ಮೊದಲ ಹಾಡಾಗಬೇಕು ಅಂತ ತುಂಬ ಜನ ಸಂದೇಶವನ್ನು ಕಳಿಸಿದ್ದಾರೆ, ತುಂಬ ಜನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಯಾವ ಹಾಡು? ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವಂತಹ ಗೀತೆ, ಗೊತ್ತಾಯ್ತಾ? ಇನ್ನೊಂದು ಸ್ವಲ್ಪ ಮುಂದುವರೆದು ಹೇಳಲಾ, ಜೀವನ ಚೈತ್ರ ಚಲನಚಿತ್ರದ ಗೀತೆ. ಇಷ್ಟು ಹೇಳಿದ್ರೆ ಸಾಕು, ಅದು ಖಂಡಿತವಾಗ್ಲೂ ಲಕ್ಷ್ಮೀ ಬಾರಮ್ಮ ಅನ್ನುವಂತಹ ಗೀತೆ ಅಂತ ಕರಾರುವಕ್ಕಾಗಿ ಹೇಳ್ಬಿಡ್ತೀರಿ ನೀವೆಲ್ಲ. ಮಂಜುಳಾ ಗುರುರಾಜ್ ಅವರು ಸಹ ಈ ಒಂದು ಹಾಡಿಗೆ ದನಿಯಾಗಿದ್ದಾರೆ. ಚಿ ಉದಯಶಂಕರ್ ಅವರ ಸಾಹಿತ್ಯ ರಚನೆಯಲ್ಲಿ, ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆಯಲ್ಲಿ ಜೀವನ ಚೈತ್ರ ಚಲನಚಿತ್ರದ ಈ ಹಾಡು ಇದೀಗ ಇವತ್ತಿನ ಸಖತ್ ಸಾಂಗ್ಸ್ ಕಾರ್ಯಕ್ರಮದ ಮೊದಲ ಹಾಡಾಗಿ ಮೂಡಿ ಬರ್ತಾ ಇದೆ. ಸದಾ ಕೇಳ್ತಾರೆ, ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ನಾನು ನಿಮ್ಮ ರೇನ್ಬೋಗಳಿಯ ಸಚಿನ್ ಬನವಾಸಿ ಸಂದೇಶವನ್ನು ಸಹ ಕಳಿಸ್ತಾ ಇರಿ.

ಜೀವನ ಚೈತ್ರ ಚಲನಚಿತ್ರದ ಈ ಒಂದು ಹಾಡಿನ ಮುಖಾಂತರ ಮಹಾಲಕ್ಷ್ಮಿಯನ್ನ ಮನೆಗೆ ಬರಮಾಡಿಕೊಂಡಾಯ್ತು. ಈಗ ಸದ್ಯಕ್ಕೆ ನಿಮ್ಮ ಸಂದೇಶಗಳ ಕಡೆಗೆ ಗಮನವನ್ನು ಕೊಡುವಂತಹ ಸಮಯ ಬಂದಾಯ್ತು. ಸಂದೇಶವನ್ನು ಕಳಿಸ್ತಾ ಇದ್ದಾರೆ, ಹಾಡಿನ ರಿಕ್ವೆಸ್ಟ್ ಮಾಡಿಕೊಂಡು ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಕುಶಾ ಅವರು ಕಮ್ಮನಹಳ್ಳಿಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಅಂತ ಅರುಣಾ ಮೈತ್ರಿ ಜೆ ಸಿ ರೋಡ್ ಇಂದ ಸಂದೇಶವನ್ನು ಕಳಿಸಿ ಒಂದು ಹಾಡಿನ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ನಂಬರ್ ಎಂಡಿಂಗ್ ವಿತ್ 928. ಇನ್ನು ಮಾಲಾ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಮಂಡಿಕಲ್ ಕೃಪಾ, ಉಮೇಶ್, ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಹಳ್ಳಿ ಮಳವಳ್ಳಿ ತಾಲೂಕಿನಿಂದ, ನಾಗರತ್ನ ಅವರು ರಾಜಾಜಿನಗರದಿಂದ, ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದನ್ನಿ ಅವರು ನಮಸ್ಕಾರ ಅಂತ ಹೇಳ್ತಾರೆ. ಜಗ್ಗುದಾದ ಚಲನಚಿತ್ರದ ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ ಸಂದೇಶವನ್ನು ಕಳಿಸಿರುವಂಥವರು ಗಂಗಾವತಿಯಿಂದ ಚಂದ್ರಶೇಖರ್ ಅವರು, ಥ್ಯಾಂಕ್ ಯು. ದೇವಿ ಸಿಂಗ್, ಸರೋಜಾ ಸಿಂಗ್ ಮತ್ತು ಅದಿತಿ ಸಿಂಗ್ ಚಾಮರಾಜಪೇಟೆಯಿಂದ, ಅನುರಾಗ ಸಂಗಮ ಚಲನಚಿತ್ರದ ಹಾಡಿಗೋಸ್ಕರ ವಿಲಿಯಂ ಪರ್ಲಟ್ಕ ಪುತ್ತೂರಿನಿಂದ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಅನಿಲ್ ಗ್ರಾಮ ಪುರೋಹಿತ್ ಅವರು ಜೊತೆಗೆ ನಾಗರಾಜ್ ಬಿಟಿಎಂ ಲೇಔಟಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ರವಿ ಕಾಳಿಂಗಶೆಟ್ಟಿ ಮೈಸೂರಿನಿಂದ, ಅನುಷಾ ಅವರು ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸ್ತಾ ಇರುವಂತಹವರು, ಕಿರಣ್ ಸಿದ್ದಯ್ಯ ಸರ್ಕಲ್ನಿಂದ, ಗುಡ್ ಮಾರ್ನಿಂಗ್ ಸರ್, ನಮಗೋಸ್ಕರ ಅಪ್ಪು ಅವರ ಅಭಿನಯದ ಯಾವುದಾದ್ರೂ ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ. ಕಬಾಡಿ ರವಿ, ಕಿಶನ್, ಹರ್ಷ, ಮಾಗಡಿ ರೋಡ್ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಮಂಡ್ಯದಿಂದ ಮಹೇಶ್ ಅವರು, ಥ್ಯಾಂಕ್ ಯು. ಎನ್ ಜಿ ಬಸವರಾಜ್ ಅವರು ಅನ್ನಪೂರ್ಣ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದರೆ, ನಾಗೇಶ್, ದೀಪ, ಋತ್ವಿಕ್ ಮತ್ತು ಜಾರ್ವಿ ಕೆಸಗೋಡು ಬೇಲೂರಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಡಾಕ್ಟರ್ ಅನಂತಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆಯಿಂದ, ಹಾಯ್ ಹಲೋ ನಮಸ್ಕಾರ ಸರ್ ಅಂತ ಹೇಳ್ತಾ ಇದ್ದಾರೆ. ಬೆಳಗಾವಿಯಿಂದ ಸಂತೋಷ್ ದೂಪನಾಳ್ ಅವರು, ಪುಟ್ಟರಾಜು ಎಂ ಜಿ ದಿಬ್ಬ ಹೊಸದುರ್ಗ ತಾಲೂಕಿನಿಂದ, ಬಸವೇಶ್ವರ ನಗರ ಬೆಂಗಳೂರಿನಿಂದ ಸುಧಾ ನಾಯಕ್ ಎಂ ಟಿ ನಾಯಕ್ ಅವರು, ಥ್ಯಾಂಕ್ ಯು. ಚಂದ್ರಶೇಖರ್ ನಾಯಕ್ ಜೀವನ್ ಭೀಮಾ ನಗರ ದಾವಣಗೆರೆಯಿಂದ, ಅಶ್ವಿನಿ, ವಾಣಿಶ್ರೀ, ವೇದಾಂತ ಕಮತೆ ಚಿಕ್ಕೋಡಿ ತಾಲೂಕಿನ ಕರ್ಗಾವಿಂದ, ಜೊತೆಗೆ ರಮೇಶ್ ಅವರು ಸಹ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮವನ್ನು ಕೇಳ್ತಾ ಇದೀವಿ ಸರ್, ನಮಗೋಸ್ಕರ ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ನಿಮ್ಮ ಹಾಡು ಪ್ರಸಾರವಾಗುತ್ತೆ, ವೆಯ್ಟ್ ಮಾಡ್ತಾ ಇರಿ. ಇದೀಗ ಮುಡಿ ಬರ್ತಾ ಇದೆ ಎಸ್ ಜಾನಕಿ ಅವರ ಧ್ವನಿಯಾಗಿರುವಂತಹ ಕರೆದರು ಕೇಳದೆ ಅನ್ನುವಂತಹ ಈ ಒಂದು ಗೀತೆ ಫ್ರಮ್ ಸನಾದಿ ಅಪ್ಪಣ್ಣ. ಉಡುಪಿ ಜಯರಾಮ್ ಅವರು ಸಹ ಈ ಒಂದು ಹಾಡಿಗೆ ಧ್ವನಿಯಾಗಿದ್ದಾರೆ. ಜಿ ಯು ದೇಶಂಕರ್ ಅವರ ಸಾಹಿತ್ಯ ರಚನೆಯಲ್ಲಿ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ. ಈ ಸಮಯದಲ್ಲಿ ನಿಮಗೆ ಇಷ್ಟವಾಗಿರುವಂತಹ ಗೀತೆಗಳನ್ನು ನೀವು ಕೇಳಬೇಕು ಅಂತಂದರೆ 9480901013 9480103 ಈ ನಂಬರ್ಗೆ ನಿಮ್ಮ ವಾಟ್ಸಪ್ ಸಂದೇಶವನ್ನು ಕಳಿಸ್ಕೊಡಿ.

ಚಂದನದ ಗೊಂಬೆ ಚಲನಚಿತ್ರದ ಈ ಒಂದು ಗೀತೆಯನ್ನು ಕೇಳ್ತಾ ಇದ್ರಿ ಸ್ನೇಹಿತರೆ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಅವರು ಈ ಒಂದು ಹಡಗಿ ದನಿಯಾಗಿದ್ದರು. ಚಿ ಉದಯಶಂಕರ್ ಅವರ ಸಾಹಿತ್ಯ ರಚನೆಯಲ್ಲಿ ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿಬಂದಂತಹ ಗೀತೆ ಇದಾಗಿತ್ತು. ಈಗ ಸದ್ಯಕ್ಕೆ ನಿಮ್ಮ ಸಂದೇಶಗಳ ಕಡೆಗೆ ನೋಡೋದಾದರೆ, ಸುಭಾನ್ ಕೋರಿ ಹಂಪಸಾಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ, ಒಂದು ಹಾಡಿನ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ಬೋಪಾ ವೆಂಕಟೇಶ್, ಲಕ್ಷ್ಮೀ, ಗಗನ್, ಸುಶ್ಮಿತಾ, ಸುಪ್ರಿಯಾ, ಪವನ್, ರಾಹುಲ್ ಮತ್ತು ಲಿಖಿತಾ ಅವರು, ಸೀತಾರಾಮ್ ಕಿರ್ಕೋಡ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ನಮಸ್ಕಾರ ಸರ್, ನಮಗೋಸ್ಕರ ಈ ಹಾಡನ್ನು ಪ್ರಸಾರ ಮಾಡಿ ಅಂತ. ಶಿವಮೊಗ್ಗ ಜಿಲ್ಲೆ ಮೂಡಲ ವಿಠಲಾಪುರದಿಂದ ಪದ್ಮಾ, ಶ್ರೀಧರ್, ಪನ್ನಗಾಟಿ, ಅನಂತಕುಮಾರ್ ಮತ್ತೆ ಸಂಗಡಿಗರು, ಥ್ಯಾಂಕ್ ಯು ಸೋ ಮಚ್. ಇನ್ನು ನಂಬರ್ ಎಂಡಿಂಗ್ ವಿತ್ 280 ಇವರು ಸಹ ಸಂದೇಶವನ್ನು ಕಳಿಸ್ತಾ ಇದ್ರೆ. ರವೀಂದ್ರ ಆರೋಹಿ ಹೆಮ್ಮಿಗೆಪುರ ಕೆಂಗೇರಿಯಿಂದ, ಶಾಯಮ್ಮ ಕಲಬುರಗಿಯಿಂದ ಸಂದೇಶವನ್ನು ಕಳಿಸಿದ್ರೆ, ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಬೆಕ್ಕೇರಿಯಿಂದ ಲಕ್ಷ್ಮಣ್ ಕಟ್ಟಿಕಾರ್, ಪ್ರತೀಕ್, ಪ್ರಣವ್, ರಾಮ್ತೇಜ, ಪ್ರೇಕ್ಷಾ ಮತ್ತು ಶ್ರೀದೇವಿ ಅವರು. ಓಕೆ, ಅನುಷಾ ಅವರು ಮೆಸೇಜ್ ಮಾಡ್ತಾ ಇದ್ದಾರೆ. ಸುಧಾ, ಜಯಶ್ರೀ, ಸುನಿಲ್ ರಾಜಾಜಿನಗರದಿಂದ, ಮಂಜುಳಾ ಮುನಿಯಪ್ಪ ಪಂತ್ರಪಾಳ್ಯದಿಂದ, ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ. ಸದಾಶಿವ ಹುಲಗೂರ, ಬನಶಂಕರಿ ಸೆಕೆಂಡ್ ಸ್ಟೇಜಿಂದ, ಕೊಪ್ಪಳ ತಾಲೂಕು ಮುದ್ದಾಬಳ್ಳಿಯಿಂದ ಗವಿಸಿದ್ದಪ್ಪ ಕುಂಬಾರ ಅವರು, ಥ್ಯಾಂಕ್ ಯು.

ಸೋ ಮಚ್ ತಮಗೆ. ಇನ್ನು ಹಾಡುಗಳು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು. ತಮಗೂ ಸಹ ಇದೇ ರೀತಿ ಸಂದೇಶವನ್ನು ಕಳಿಸ್ತಾ ರೀ, ಕಾರ್ಯಕ್ರಮವನ್ನು ಕೇಳ್ತಾ ರೀ ಅಂತ ಹೇಳ್ತಾ ಈಗ ಸದ್ಯಕ್ಕೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿ ಆಗಿರುವಂತಹ ಒಲವು ಮೂಡಿದಾಗ ಚಲನಚಿತ್ರದ ಈ ಹಾಡು ಜೀವತಿಶಂಕರ್ ಅವರ ಸಾಹಿತ್ಯ ರಚನೆ ಇದೆ, ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಇದೆ. ಅರ್ಧ ಗಂಟೆ ಕ್ರಮಿಸ್ಬಿಟ್ಟಿದ್ದೀವಿ, ಸಖತ್ ಸಾಂಗು ಅಂತ ಹೇಳ್ತಾ ಈಗ ಇನ್ನೂ ಅರ್ಧ ಗಂಟೆ ಇದೆ. ನೀವು ಸಹ ಸಂದೇಶವನ್ನು ಕಳಿಸ್ಬೋದು, ನಿಮಗೆ ಇಷ್ಟವಾಗಿರುವಂಥ ಗೀತೆಗಳನ್ನು ಕೇಳಬಹುದು. 9480901013 9490913 ಈ ನಂಬರ್ಗೆ ನಿಮ್ಮ ಸಂದೇಶವನ್ನು ಅಂದರೆ ನಿಮ್ಮ ವಾಟ್ಸಪ್ ಸಂದೇಶವನ್ನು ಕಳಿಸ್ಕೊಡಿ. ನಿಮ್ಮ ಜೊತೆಯಾಗಿರೋದು ನಿಮ್ಮ ರೇನ್ಬೋ ಗೆಳೆಯ ಸಚಿನ್ ಬನವಾಸಿ.

ರೆಟ್ರೋ ಹಾಡುಗಳಿಂದ ಹಿಡಿದು ಮೆಟ್ರೋ ಹಾಡುಗಳವರೆಗೂ ಸಹ ಯಾವ ಹಾಡುಗಳನ್ನು ಬೇಕಾದರೂ ಸಹ ನೀವು ಕೇಳಬಹುದು. ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ ಇದುವರೆಗೂ ಮೂಡಿ ಬಂದಿತ್ತು ಅರಸು ಚಲನಚಿತ್ರದ ಈ ಒಂದು ಗೀತೆ. ಕುನಾಲ್ ಗಂಜಾವಲ ಅವರು ಈ ಒಂದು ಹಾಡಿಗೆ ಧ್ವನಿಯಾಗಿದ್ದರು. ರಾಮನಾರಾಯಣ ಅವರ ಸಾಹಿತ್ಯ ರಚನೆಯಲ್ಲಿ, ಹಂಸಲೇಖ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿ ಬಂದಂತಹ ಗೀತೆ ಇದು.

ಈಗ ಸದ್ಯಕ್ಕೆ ನಿಮ್ಮ ಸಂದೇಶಗಳ ಕಡೆಗೆ ನೋಡೋದಾದ್ರೆ, ನಮಸ್ಕಾರ, ನಮಗೋಸ್ಕರ ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ ಶರತ್ ಹಾಗೂ ಪದ್ಮಜಾ ಬಿಡೆ ಹಂಪಿನಗರ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಸಿಂಧನೂರಿನಿಂದ ಸುರೇಶ್ ಬಳುಟಗಿ ಅವರು, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಓಕೆ, ಮತ್ತಿನ್ಯಾರು ಸಂದೇಶವನ್ನು ಕಳಿಸಿರುವಂತಹವರು, ಕುಂದಾಪುರದಿಂದ ಜಯಲಕ್ಷ್ಮಿ ನಾಗೇಶ್ ಕುಮಾರ್ ಅವರು, ನಾಗೇಂದ್ರ ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ ಅನಿತಾ, ಅನಂತರಾಜು ಗೊರಲಡಕುವಿಂದ, ಹಿರಿಯರ್ ತಾಲೂಕು ಚಿತ್ರದುರ್ಗ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಸತೀಶ್ ಎನ್ಎಚ್ ನಗರಕೆರೆಯಿಂದ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ತಮ್ಮ ಸಂದೇಶಗಳಿಗೋಸ್ಕರ. ನೀವು ರಿಕ್ವೆಸ್ಟ್ ಮಾಡಿರುವಂತಹ ಗೀತೆಗಳು ಪ್ರಸಾರವಾಗುತ್ತೆ, ವೇಟ್ ಮಾಡ್ತಾ ಇರಿ ಅಂತ ಹೇಳ್ತಾ, ಈಗ ಸದ್ಯಕ್ಕೆ ಸೋನು ನಿಗಮ ಅವರದನಿಯಾಗಿರುವಂತಹ ಗೀತೆ ಮೂಡಿ ಬರ್ತಾ ಇದೆ, ಫ್ರಮ್ ಜಗ್ಗು ದಾದಾ. ಯೋಗರಾಜ್ ಭಟ್ ಅವರ ಸಾಹಿತ್ಯ ರಚನೆ ಇದೆ, ವಿಹಾರಿ ಕೃಷ್ಣ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ.

0: ಬಾನಲ್ಲಿ.
1: ಮಳೆ ನಿಂತ ಕ್ಷಣ ಹೊತ್ತು ಹನಿಯೊಂದು ಉದುರಿತ್ತು. ಹಾದು ಬಂದನು ರವಿ ಕಾಮನಬಿಲ್ಲಾಗಿ.
2: ಅಂಬರವೇರಿ ಅಂಬರವೇರಿ ಸೂರ್ಯನು ಬಂದನು, ಥಳ ಥಳ ಜಗ ಥಳ ಥಳ.
1: ಬಾನುಲಿಯಲ್ಲಿ
0: ಮನ ತಣಿಸೋ ಕಿವಿ ಮಾತು ಗಳಿಗೆಗೊಂದು ಹೆಸರನಿತ್ತು. ಹಾಡು ಹೊಮ್ಮಿದೆ ಸವಿ ಕನ್ನಡ ಕಾಮನಬಿಲ್ಲಾಗಿ.
1: ಮ್ಯೂಸಿಕಲ್ ಯುವರ್ಸ್ ಅಂತ ಹೇಳ್ತಾ ಬಾಲ್ಯ ಹರೆಯ ವಯಸ್ಕ ವಯೋಮಾನದ ಪ್ರೀತಿಯ ಆಕಾಶವಾಣಿ ಎಫ್ಎಂ ರೇನ್ಬೋ ಭಾವಲೋಕದ ರಂಗೇರಿಸಲು ನಿಮ್ಮ ಜೊತೆ.
0: ಟ್ಯೂನ್ ಮಾಡಿ 101.3 FM.

ಬಹುತೇಕ ಕೇಳುಗರ ಮೆಚ್ಚಿನ ಗೀತೆ ಇದು ಅಂತಲೇ ನಾವು ಗುರುತಿಸಬಹುದು. ದೇವರ ಕಣ್ಣು ಚಲನಚಿತ್ರದ ಹಾಡು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಈ ಒಂದು ಹಾಡಿಗೆ ದನಿಯಾಗಿದ್ದರು. ಜಿ ಉದಯಶಂಕರ್ ಅವರ ಸಾಹಿತ್ಯ ರಚನೆಯಲ್ಲಿ ಟಿ ಜಿ ಲಿಂಗಪ್ಪ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿತ್ತು. ಸ್ನೇಹಿತರೆ, ಗಡಿಯಾರದ ಕಡೆಗೆ ನೋಡಿದಾಗ ಗೊತ್ತಾಗುತ್ತೆ 9:50 ಆಗಿದೆ ಅಂತ. ಇನ್ನು 10 ನಿಮಿಷಗಳು ಅಷ್ಟೇ ಬಾಕಿ ಇರುವಂಥದ್ದು. ಎರಡು ಹಾಡುಗಳನ್ನು ಪ್ರಸಾರ ಮಾಡುವಂತಹ ಸಾಧ್ಯತೆಗಳು, ಅವಕಾಶಗಳು ಇದೆ. ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು, ಸಖತ್ ಸಾಂಗ್ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂತಹ ಸಮಯವೂ ಸಹ ಸಮೀಪಿಸ್ತಾ ಇದೆ. ಕಾರ್ಯಕ್ರಮದ ಕೊನೆಯಲ್ಲಿ ಈ ಸಂದೇಶವನ್ನು ಯಾರೆಲ್ಲ ಕಳಿಸಿದ್ರು ಅಂತ ನೋಡೋದಾದರೆ, ಆಳಂದ ತಾಲೂಕಿನ ಮಾದನ ಹಿಪ್ಪರಗಿಯಿಂದ ಶಿವಲಿಂಗಪ್ಪ ಬದ್ರೆ ಅವರು, ಜೊತೆಗೆ ಭಾಗ್ಯಜ್ಯೋತಿ ಬದ್ರೆ ಅವರು ಮಾದನ ಹಿಪ್ಪರಗಿಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು, ಧನ್ಯವಾದಗಳು ತಮಗೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಸಂದೇಶವನ್ನು ಕಳಿಸಿರುವಂಥವರು ಪ್ರಕಾಶ್ಗೆ ಮಲ್ಲಸಂದ್ರ ತುಮಕೂರು ತಾಲೂಕಿನಿಂದ. ಇನ್ನು ಸಾಂಗ್ಲಿ ಜಿಲ್ಲೆ ಜತ್ತಾಯಿಂದ ಅಲ್ತಾಫ್ ಹುಜರೆ, ಸೈಫುಲ್ಲಾ ಸಬಾಹತ್, ಕಿರತ್ ಹುಜರೆ, ರೆಹಾನ್ ಶೇಖ್ ಅವರು ಸಂದೇಶವನ್ನು ಕಳಿಸಿ ಯಾವುದಾದ್ರೂ ಒಂದು ಒಳ್ಳೆ ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳ್ತಿದ್ದಾರೆ. ಅರುಣಾ ಮೈತ್ರಿ, ಜಯಸಿನಗರ ಪೋಸ್ಟ್ ಆಫೀಸ್ ರೋಡ್, ಬೆಂಗಳೂರಿನಿಂದ. ಧನ್ಯವಾದಗಳು ತಮ್ಮೆಲ್ಲರಿಗೂ ಅಂತ ಹೇಳ್ತಾ, ಇವತ್ತು ನಿಮ್ಮ ಹಾಡುಗಳು ಪ್ರಸಾರ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ. ನಾಳೆನೂ ಸಹ ಸಖತ್ ಸಾಂಗು ಕಾರ್ಯಕ್ರಮ ಇರುತ್ತೆ, ನೀವು ಮಿಸ್ ಮಾಡಿದ್ರೆ ಕಾರ್ಯಕ್ರಮವನ್ನು ಕೇಳಬಹುದು, ಸಂದೇಶವನ್ನು ಕಳಿಸಬಹುದು, ನಿಮ್ಗೆ ಇಷ್ಟವಾಗಿರುವಂತಹ ಗೀತೆಗಳನ್ನ ಕೇಳಬಹುದು ಅಂತ ಹೇಳ್ತಾ, ಈಗ ಎರಡು ಬ್ಯಾಕ್ ಟು ಬ್ಯಾಕ್ ಹಾಡುಗಳು ನಿಮಗೋಸ್ಕರ ಮೂಡಿ ಬರ್ತಾ ಇದೆ ಇವತ್ತಿನ ಸಖತ್ ಸಾಂಗು ಕಾರ್ಯಕ್ರಮದ ಕೊನೆಯ ಹಾಡುಗಳಾಗಿ. ಸದಾ ಕೇಳ್ತಾ ಇರಿ, ಇದು ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ರೇನ್ಬೋಗಳಿಯ ಸಚಿನ್ ಬನವಾಸಿ, ಮತ್ತೆ ಸಿಗ್ತೀನಿ 10 ಗಂಟೆಗೆ ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ.

0: ಗಮನಿಸಿ. ಉತ್ತಮ ದರ್ಜೆಯ ಉನ್ನತ ಶಿಕ್ಷಣವನ್ನ ಕಡಿಮೆ ವೆಚ್ಚದಲ್ಲಿ ಪಡೆಯುವ ಸದಾವಕಾಶ ಇಲ್ಲಿದೆ. ಐತಿಹಾಸಿಕ ಪರಂಪರೆಯ ಪ್ರತಿಷ್ಠಿತ ಸೆಂಟ್ರಲ್ ಕಾಲೇಜಿನ ವಿದ್ಯಾರ್ಥಿಯಾಗುವ ನಿಮ್ಮ ಕನಸು ನನಸಾಗಿಸಿಕೊಳ್ಳಿರಿ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ವಿಜ್ಞಾನ, ವಾಣಿಜ್ಯ, ಕಲಾ ವಿಭಾಗಗಳಲ್ಲಿ ನಿಮ್ಮ ಆಯ್ಕೆಯ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಿರಿ. ಈಗಾಗಲೇ ಅರ್ಜಿ ಸಲ್ಲಿಸಿರುವವರು ಆಗಸ್ಟ್ 20-25 ನಡೆಯುವ ಸ್ನಾತಕೋತ್ತರ ಪದವಿ ಕೋರ್ಸ್ಗಳ ಕೌನ್ಸಿಲಿಂಗ್ನಲ್ಲಿ ಭಾಗವಹಿಸಿ. ಅರ್ಜಿ ಸಲ್ಲಿಸದೇ ಇರುವ ಆಸಕ್ತರು ನೇರವಾಗಿ ಕೌನ್ಸಿಲಿಂಗ್ಗೆ ಹಾಜರಾಗಿ ಪ್ರವೇಶ ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ www.bcu.ac.in ವೆಬ್ಸೈಟ್ನ ಸಂಪರ್ಕಿಸಿ.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲ್ ಯೂಸ್ ಮ್ಯಾಜಿಕಲ್ ಯೂಸ್ ಎಫ್ ಎಂ ರೇನ್ಬೋನ ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 10:04. ಎಲ್ರಿಗೂ ಸಹ ಮುಂಜಾನೆಯ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಇದು ಆಕಾಶವಾಣಿ ಎಫ್ ಎಂ ರೇನ್ಬೋ 101.3. ಇವತ್ತು ಜೊತೆಗೆ ಹಾರಾಡ್ತಾ ಇರುವಂತದ್ದು ನಮ್ಮ ಬಣ್ಣ ಬಣ್ಣದ ಸಿನಿಮೀಯ ಕಥೆಗಳನ್ನು ಹೊತ್ತು ತಂದಿರುವಂತಹ ಕಾರ್ಯಕ್ರಮ ಸಿನಿ ಚಿಟ್ಟೆ. ಹಾಗಾದ್ರೆ ಇವತ್ತಿನ ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ ನಾವು ಏನು ಮಾತಾಡ್ತಾ ಇದ್ವಿ, ಯಾವ ವಿಚಾರದ ಬಗ್ಗೆ ಚರ್ಚೆ ನಡೆಸ್ತಾ ಇದ್ದೀವಿ, ನಿಮ್ಮ ಸಂದೇಶಗಳಿಗೆ ನಾನು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ಯಾವ ವಿಚಾರದ ಬಗ್ಗೆ ಗೊತ್ತಾಗುತ್ತೆ ಇನ್ನು ಸ್ವಲ್ಪ ಹೊತ್ತರಲ್ಲೇ. ಇವತ್ತಿನ ಸಿನಿ ಚಿಟ್ಟೆ ಕಾರ್ಯಕ್ರಮದ ಮೊದಲ ಹಾಡಾಗಿ ಮೂಡಿ ಬರ್ತಾ ಇದೆ ಜಾಣ ಚಲನಚಿತ್ರದ. ಈ ಹಾಡು ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಲತಾ ಹಂಸಲೇಖ ಅವರು ಧ್ವನಿಯಾಗಿದ್ದಾರೆ. ಹಂಸಲೇಖ ಅವರ ಸಾಹಿತ್ಯ ರಚನೆ ಮತ್ತು ಸಂಗೀತ ಸಂಯೋಜನೆ ಈ ಹಾಡಿಗಿದೆ. ಸದಾ ಕೇಳ್ತಾರೆ, ಇದು ಆಕಾಶವಾಣಿ ಎಫ್ ಎಂ ರೇನ್ಬೋ 101.3.

ಒಂದು ಸಮುದ್ರವಾಗಿರುವಂತಹ ಗೀತೆಯೊಂದಿಗೆ ಇವತ್ತಿನ ಸಿನಿ ಚಿಟ್ಟೆ ಕಾರ್ಯಕ್ರಮವನ್ನು ಆರಂಭಿಸ್ಬಿಟ್ಟಿದ್ದೀವಿ. ಇವತ್ತು ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀವಿ ಸಚಿನ್ ಅಂತ ನೀವು ಸಂದೇಶವನ್ನು ಕಳಿಸಿ ಕೇಳ್ತಾ ಇದ್ದೀರಾ? ಸಿನಿಮಾ ಬಗ್ಗೆ ಖಂಡಿತವಾಗ್ಲೂ ಸಿನಿಮಾ ಬಗ್ಗೆನೇ ಮಾತಾಡ್ತೀವಿ. ಸಿನಿಮಾ ಅಂದ ತಕ್ಷಣ ನಮಗೆ ಮೊದಲು ನೆನಪಾಗುವಂಥದ್ದು ಯಾವುದು? ಹಾಡುಗಳಾಗಿರ್ಬೋದು, ಡ್ಯಾನ್ಸು, ಆ್ಯಕ್ಟರ್ಸ್ಗಳ ಆ್ಯಕ್ಷನ್ಸ್ಗಳಾಗಿರ್ಬೋದು, ಇವೆಲ್ಲವೂ ಸಹ ಓಕೆ. ಆದರೆ ಥಿಯೇಟರ್ನಿಂದ ಹೊರಗೆ ಬಂದ ತಕ್ಷಣ ಅದಾದ ಮೇಲೂ ಎಷ್ಟೋ ದಿನಗಳ ಕಾಲ, ಎಷ್ಟೋ ವರ್ಷಗಳ ಕಾಲ ನಮ್ಮ ಮನಸ್ಸಿನಲ್ಲಿ ಅಚ್ಚೊತ್ತಿ ಉಳಿಯುವಂಥದ್ದು ಯಾವುದಪ್ಪ ಅಂತಂದರೆ ಆ ಮಾತುಗಳು, ಆ ಸಂಭಾಷಣೆಗಳು, ಡೈಲಾಗ್ಗಳು. ಒಬ್ಬ ಬರಹಗಾರ ಬರೆದಂತಹ ಸಾಲುಗಳಿಗೆ ನಟರು ಜೀವ ತುಂಬಿದಾಗ ಅದು ಕೇವಲ ಚಿತ್ರಕಥೆಯ ಭಾಗವಾಗಿ ಉಳಿಯೋದಿಲ್ಲ, ಜನರ ದಿನನಿತ್ಯದ ಮಾತಿನ ಭಾಗವಾಗಿಬಿಡುತ್ತೆ. ಇವತ್ತಿನ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ನಾವು ಮೆಲುಕು ಹಾಕ್ತಾ ಇರುವಂತಹದ್ದು ಚಿತ್ರರಂಗದ ಇತಿಹಾಸದಲ್ಲಿ ಪ್ರೇಕ್ಷಕರನ್ನ ಕಟ್ಟಿ ಹಾಕಿದಂತಹ ಅಂತಹ ಒಂದು ಅದ್ಭುತ ಸಂಭಾಷಣೆಗಳ ಪ್ರಭಾವದ ಬಗ್ಗೆ. ನಿಮಗೆ ಯಾವ ಡೈಲಾಗ್ ತುಂಬ ಇಷ್ಟ ಆಗುತ್ತೆ, ಆಮೇಲೆ ಯಾವ ಸಿನಿಮಾದ ಹಾಡುಗಳು ಇವತ್ತಿಗೂ ಸಹ ನೆನಪಲ್ಲಿ ಉಳಿಯುವಂತಹದ್ದು, ಅದನ್ನು ನಮ್ಮ ಜೊತೆ ಹಂಚಿಕೊಳ್ಬಹುದು. ಸಂದೇಶವನ್ನು ಸಹ ಕಳಿಸಬಹುದು. ಇಲ್ಲಾಂತಂದರೆ ಕರೆಯನ್ನು ಮಾಡ್ತೀವಿ ಅಂತಂದರೆ ಎಸ್, ನಮ್ಮ ನಂಬರ್ಗೆ ಕರೆಯನ್ನು ಮಾಡ್ಬೋದು. ಇನ್ನು ವಾಟ್ಸಪ್ ನಂಬರ್ಗೆ ನೀವು ಸಂದೇಶವನ್ನು ಕಳಿಸೋದಾದರೆ 9480909013 9899091013 ಈ ನಂಬರ್ಗೆ ನಿಮ್ಮ ಸಂದೇಶವನ್ನು ಕಳಿಸಿದರೆ ಕರೆ ಮಾಡ್ತೀವಿ, ನಾವು ಮಾತಾಡ್ತೀವಿ ಅನ್ನೋದಾದರೆ 0800228106 0800228106 ಈ ನಂಬರ್ಗೆ ನಿಮ್ಮ ಕರೆಯನ್ನು ಸಹ ಮಾಡಬಹುದು. ಓಕೆನಾ? ನಿಮ್ಮ ಇಷ್ಟವಾದಂತಹ ಡೈಲಾಗ್ ಯಾವುದು ಅಂತ ಕೇಳೋದಕ್ಕೆ, ಓದೋದಕ್ಕೆ ನಾನು ಸಹ ತುಂಬ ಕಾತರ ಕುತೂಹಲದಿಂದ ಇದ್ದೀನಿ. ಓಕೆ, ಈಗ ಸದ್ಯಕ್ಕೆ ಮುಂದಿನ ಗೀತೆ ಮುಡಿ ಬರ್ತಾ ಇರುವಂತಹದ್ದು ನೆನ್ನೆ ತನಕ ಎಲ್ಲೋಗಿದ್ದೆ ಎನ್ನುವಂತಾಗಿದೆ. ಫ್ರಮ್ ಚಿತ್ರ ಅವರು ಧನಿಯಾಗಿರುವಂತಹ ಗಂಧದ ಗುಡಿ ಭಾಗ 2 ಚಲನಚಿತ್ರದ ಹಾಡು, ಜಿ ಉದಯಶಂಕರ್ ಅವರ ಸಾಹಿತ್ಯ ರಚನೆಯಲ್ಲಿ, ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆಯಲ್ಲಿ ಈ ಗೀತೆ ನಿಮಗಾಗಿ ಮುಡಿ ಬರ್ತಾ ಇದೆ.

0: ಸಿನಿ ಚುಟ್ಟೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 10:15. ನಿಮ್ಮಿಷ್ಟದ ಡೈಲಾಗ್ ಯಾವುದು, ಸಂಭಾಷಣೆ ಯಾವುದು ಅಂತ ನಾನು ಕೇಳಿದ ತಕ್ಷಣ ಪಟ್ ಅಂತ ಕಾಲ್ ಮಾಡಿದರು ನಾಗರತ್ನ ಅವರು, ರಾಜಾಜಿನಗರ ಇಂದ. ಬನ್ನಿ, ಅವರ ಸಂಪರ್ಕದಲ್ಲಿದ್ದಾರೆ, ಅವ್ರ ಜೊತೆ ಮಾತಾಡೋಣ. ನಮಸ್ಕಾರ ಮೇಡಮ್.
1: ಗುಡ್ ಮಾರ್ನಿಂಗ್ ಸರ್.
0: ಗುಡ್ ಮಾರ್ನಿಂಗ್, ವೆರಿ ಗುಡ್ ಮಾರ್ನಿಂಗ್. ಹೇಗಿದ್ರಿ?
1: ನಾನ್ ಫೈನ್, ಚೆನ್ನಾಗಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು
0: ತಮಗೂ ಸಹ. ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು, ಅಷ್ಟೈಶ್ವರ್ಯಗಳು ಸಹ ನಿಮಗೆ ಸಿಗಲಿ, ಆರೋಗ್ಯ ಭಾಗ್ಯ ಎಲ್ಲವೂ ಸಹ ನಿಮ್ಮದಾಗ್ಲಿ ಅಂತ ನಾನು ಸಹ ಬೇಡ್ಕೊಳ್ತೀನಿ.
1: ಐಶ್ವರ್ಯ ಕಡಿಮೆ, ಆರೋಗ್ಯ ಚೆನ್ನಾಗಿದ್ರೆ ಸಾಕು,
0: ಎರಡು ಸಿಗ್ಲಿ ಬಿಡಿ ಮೇಡಮ್, ಜಾಸ್ತಿ ಸಿಗ್ಲಿ. ಅದಿದ್ರು ಒಳ್ಳೇದು, ಇದಿದ್ರು ಒಳ್ಳೇದಲ್ವಾ? ಆರೋಗ್ಯ ಭಾಗ್ಯ
1: ಖಂಡಿತ. ನನಗೆ ನಿಮ್ ಜೊತೆ ಮಾತಾಡಕ್ ಅವಕಾಶ ಸಿಕ್ಕಿದ್ದು ಲಕ್ಷ್ಮಿ ಇವತ್ತು ಕೊಟ್ಟಿರೋ ಭಾಗ್ಯ ಅನ್ಕೋತೀನಿ.
0: ನಾನು ಸಹ ಅದೇ ಮಾತನ್ನ ಹೇಳ್ಬೇಕು,
1: ನಿಮ್ ಹತ್ರ ಮಾತಾಡ್ತಾ ಇರೋದು ಮಾತಾಡಕ್ಕೆ ಆಗುತ್ತೋ ಇಲ್ವೋ ಅನ್ಕೊಂತಿದ್ದೆ. ಯಾಕಂದ್ರೆ ನೀವು ಪ್ರೋಗ್ರಾಮ್ಗಳು ಮಾತ್ರ ಮಾಡ್ತಾ ಇದ್ರ, ಮಾತಾಡೋದಕ್ಕೆ ಸಿಗ್ತಾ ಇರಲಿಲ್ಲ. ಸೊ ನನ್ ನೀವು ಹೇಳಿದ್ರಲ್ವ ಮಾತಾಡ್ಬೋದು ಅಂದಿದ ತಕ್ಷಣ ನನಗೆ 1000 ಬಲ್ಪ್ ವೋಲ್ಟೇಜ್,
0: ಅದಕ್ಕೆ ಇಲ್ಲಿ ಕರೆಂಟ್ ಹೋಗಿತ್ತು ಪಟ್ ಅಂತ ಇಲ್ಲಿ ಲೈಟ್ ಹತ್ಕೊಂಡ್ಬಿಡ್ತು. ಅವಾಗ ಅನ್ಕೊಂಡೆ ನಾನು ಹೀಗೆ ಆಗಿರ್ಬೇಕೇನೋ ಅಂತ ಅನ್ಬಿಟ್ಟು.
1: ನಿಜ ಅರ್ಥ ಕಟ್ ಮಾಡ್ಬಿಟ್ಟು ಮೆಸೇಜ್ನ ತಕ್ಷಣ ಟ್ರೈ ಮಾಡ್ಬಿಟ್ಟೆ.
0: ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ಈಗ ವಿಚಾರಕ್ಕೆ ಬರೋದಾದ್ರೆ ನಿಮ್ಮ ಫೇವರೇಟ್ ಡೈಲಾಗ್ ಯಾವುದು?
1: ರವಿಚಂದ್ರ ಅಣ್ಣ ಅವರು.
0: ಅದ್ರಲ್ಲಿ ಯಾವುದು?
1: ಕಂಡೊಡನೆ ಕರ ಪಿಡಿದು ಕಲ್ಪಿಸದ ತೂಕ ಕೊಡುವ ಭಾವನೆಯಲ್ಲಿ ಹಿಂದೇನೋ.

0: ಅಯ್ಯೋ ದೊಡ್ಡ ಮಾತು ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್.
1: ಇಲ್ಲ ಸರ್, ನೀವು ಬರೀ ವಾಯ್ಸ್ ಇಂದ ಕಾಡ್ತೀರಾ ನಮ್ಮನ್ನ, ನೋಡಕ್ಕಂತೂ ಆಗಲ್ಲ. ಅಟ್ಲೀಸ್ಟ್ ನಿಮ್ ಜೊತೆ ಮಾತಾಡಕ್ ಅವಕಾಶ ಸಿಕ್ತು. ಐ ಆಮ್ ವೆರಿ ಹ್ಯಾಪಿ, ಐ ಆಮ್ ವೆರಿ ಹ್ಯಾಪಿ. ವರಮಹಾಲಕ್ಷ್ಮಿ ಹಬ್ಬ ಇನ್ನೊಂದ್ ಕೈ ಜಾಸ್ತಿ.
0: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯ್ತು ನಿಮ್ಮ ಡೈಲಾಗ್ ಅನ್ನ ಕೇಳಿ, ಅಂದ್ರೆ ನಿಮಗೆ ಇಷ್ಟವಾಗಿರುವಂತಹ ಡೈಲಾಗ್ ಅನ್ನ ಕೇಳಿ. ಧನ್ಯವಾದಗಳು, ಹಬ್ಬದ ಶುಭಾಶಯಗಳು ಮತ್ತೊಮ್ಮೆ ತಮ್ಮೆಲ್ಲರಿಗೂ.
1: ಥ್ಯಾಂಕ್ ಯು,
0: ಥ್ಯಾಂಕ್ ಯು ಸೋ ಮಚ್. ಎಸ್, ನಾಗರತ್ನ ಅವರು ರಾಜಾಜಿನಗರ ಇಂದ ಸಂದೇಶವನ್ನ ಕಳಿಸಿದ್ರು. ಅವರಿಗೆ ರವಿಚಂದ್ರ ಚಲನಚಿತ್ರದ ಈ ಒಂದು ಡೈಲಾಗ್, ಅಂದ್ರೆ ಹಾಡು ಆರಂಭ ಆಗೋಕ್ಕಿಂತ ಮುಂಚೆ ಮೂಡಿ ಬರುವಂತಹ ಒಂದು ಗೀತೆ ಅದು. ಸೊ ಅದು ತಮಗೆ ತುಂಬಾ ಇಷ್ಟ ಆಯ್ತು ಅಂತ ತಿಳಿಸ್ಕೊಟ್ಟಿದ್ರು. ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್. ನೀವು ಸಹ ಸಂದೇಶವನ್ನ ಕಳಿಸ್ಕೊಡಬಹುದು, ಮಾತಾಡ್ತೀನಿ ಅಂತಂದ್ರೆ ಖಂಡಿತವಾಗ್ಲೂ ಮಾತಾಡ್ಬೋದು. ಇದೇ ತರ 0802228106 ಈ ನಂಬರ್ಗೆ ನೀವು ಕರೆ ಮಾಡಿ ನಿಮಗೆ ಇಷ್ಟವಾಗಿರುವಂತಹ ಡೈಲಾಗ್ ಯಾವುದು ಅಂತ ನಮ್ಮ ಜೊತೆ ಹಂಚಿಕೊಳ್ಳಿ ಅಂತ ಹೇಳ್ತಾ, ಈಗ ಸದ್ಯಕ್ಕೆ ಮುಂದೆ ನಿಮಗೋಸ್ಕರ ಮೂಡಿ ಬರ್ತಾ ಇರುವಂತಹ ಗೀತೆ, ಚಿತ್ರ ಅವರ ಧ್ವನಿಯಾಗಿರುವಂತಹ ಇಲ್ಲಿ ನೋಡು ಶಿವ ಅನ್ನುವಂತಹ ಗೀತೆ, ತೇಜಾ ಚಲನಚಿತ್ರದ ಹಾಡು, ಹಂಸಲೇಖ ಅವರ ಸಾಹಿತ್ಯ ರಚನೆ ಮತ್ತು ಸಂಗೀತ ಸಂಯೋಜನೆ ಈ ಹಾಡಿಗಿದೆ.

0: ಸಿನಿಮಾಗಳಲ್ಲಿ ನಿಮ್ಗೆ ಇಷ್ಟವಾಗಿರುವಂತಹ ಡೈಲಾಗ್ ಯಾವುದು, ಯಾಕೆ ತುಂಬಾ ಇಷ್ಟ, ಯಾವ ಚಲನಚಿತ್ರದ್ದು, ಯಾವ ನಟರದ್ದು ಅಂತೆಲ್ಲ ಕೇಳಿದ್ದೆ. ಅದಕ್ಕೆ ತುಂಬಾ ಜನ ಸಂದೇಶವನ್ನ ಕಳಿಸಿದ್ದಾರೆ, ಜೊತೆಗೆ ಕರೆಯನ್ನು ಸಹ ಮಾಡ್ತಾ ಇದ್ದಾರೆ. ಫಸ್ಟ್ ಸಂದೇಶಗಳ ಕಡೆಗೆ ನೋಡೋಣ. ಅಭಿನಯ ಶಾರದೆ ಜಯಂತಿ ಅವರ ಡೈಲಾಗ್ ತುಂಬಾ ಇಷ್ಟ ಅಂತ ಹೇಳ್ಬಿಟ್ಟು, ಕಪ್ಪ ಕೊಡಬೇಕೆ ಕಪ್ಪ, ನಿಮಗೇಕೆ ಕೊಡಬೇಕು ಕಪ್ಪ, ಕಿತ್ತೂರು ಚೆನ್ನಮ್ಮ, ಈ ಒಂದು ಡೈಲಾಗ್ ತುಂಬಾನೇ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಅದರ ಒಂದು ಸಣ್ಣ ಕರೆಕ್ಷನ್, ಇದು ಬಿ ಸರೋಜಾದೇವಿ ಅವರ ಡೈಲಾಗ್ ಆಗಿತ್ತು. ಓಕೆ, ಪರವಾಗಿಲ್ಲ. ಕೊರೇಕಲ್ ಕೃಷ್ಣಮೂರ್ತಿ ಶೃಂಗೇರಿಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ದೇವಾನಂದ ಇಟಗಿ ಶಿವಮೊಗ್ಗ ಇಂದ, ಪಟಾಕಿ ಯಾರಾದ್ರೇನು ಹಚ್ಚರ್ ನಾವಾಗಿರ್ಬೇಕು, ಇದು ಜಾಗ್ಗಿ ಚಲನಚಿತ್ರದ ಡೈಲಾಗ್ ಅಲ್ವಾ, ನನಗೂ ಸಹ ತುಂಬಾ ಇಷ್ಟ ಈ ಒಂದು ಮಾತು, ಈ ಒಂದು ಡೈಲಾಗ್. ಇನ್ನು ಸಾಯಿಕುಮಾರ್ ಅವರ ಅಗ್ನಿ IPS ಮೂವಿಯಲ್ಲಿ ಈ ಡೈಲಾಗ್ ಇರುತ್ತಲ್ಲ, ತುಂಬಾ ಇಷ್ಟ ನನಗೆ ಅಂತ ನಂದಿತಾ ಮತ್ತೆ ಬಿಂದು ಅವರು ಎಲಚಿಹಳ್ಳಿಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಮತ್ತಷ್ಟು ಸಂದೇಶಗಳು ಬರ್ತಾ ಇದೆ, ನೋಡೋಣ. ಈಗ ಸದ್ಯಕ್ಕೆ ಕರೆಯಲ್ಲಿ ನಮ್ಮ ಜೊತೆ ಇದ್ದಾರೆ ಮಂಜುನಾಥ್ ಅವರು, ಅವ್ರ ಜೊತೆ ಮಾತಾಡೋಣ. ಅವರ ಫೇವ್ರೇಟ್ ಡೈಲಾಗ್ ಯಾವುದು ಅಂತ ಕೇಳೋಣ. ನಮಸ್ಕಾರ ಮಂಜುನಾಥ್ ಸರ್, ಹೇಗಿದ್ದೀರಿ?
1: ನಮಸ್ಕಾರ ಸರ್.
0: ಆರಾಮಾ?
1: ನಿಮ್ಮಂದ ಪ್ರೀತಿ ದೇವರಾಶೀರ್ವಾದ ಇದ್ದೀನಿ ನೋಡಿ ಸರ್.
0: ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಸರ್. ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ತಮಗೂ ಸಹ. ಹಬ್ಬದ ಸಿದ್ಧತೆ ಹೇಗೆ ನಡೀತಾ ಇದೆ ಮನೆಯಲ್ಲಿ?
1: ನಾವು ಕುದುರಿಸಿದ ಸರ್, ಲಕ್ಷ್ಮೀ ಕುದುರಿಸಿ, ಆರಾಮ ನಡೀತಿದೆ ಸರ್, ಸಂತೋಷ ಆಗಿದೆ ಸರ್.
0: ಸೂಪರ್ ಸೂಪರ್, ಹೀಗೆ ಇರಲಿ, ಎಲ್ಲ ರೀತಿಯಾಗ್ಲಿಯೂ ಸಹ ಒಳ್ಳೇದಾಗ್ಲಿ ತಮಗೆ. ಈಗ ಸದ್ಯಕ್ಕೆ ಇವತ್ತಿನ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ವಿ, ನಿಮ್ಮ ಫೇವ್ರೇಟ್ ಡೈಲಾಗ್ ಯಾವುದು ಅಂತ. ನಿಮ್ಮ ಫೇವ್ರೇಟ್ ಡೈಲಾಗ್ ಯಾವುದು ಸರ್?
1: ನಾವು 10 ವರ್ಷದ ಹುಡುಗ ಇಂದ ನಾವು ಕ್ರೇಜಿ ಸರ್, ವೀರ ರವಿಚಂದ್ರ ಅವರ ಅಭಿಮಾನಿ ನಾವು.
0: ವಾವ್, ಸೂಪರ್.
1: ಬ್ಲೈಂಡ್ ಸರ್ ನಾವು.
0: ಹಾ ಹೇಳಿ ಸರ್, ಹೇಳಿ ಹೇಳಿ.
1: ಹಳೆ ಬೈಪ್ ಮೇಳಿಂದ ಸರ್, ಹಳೆ ಬೈಪ್ ಮೇಳಿಂದ.
0: ಓಕೆ.
1: ಮಂಜುನಾಥ್ ಅಂತ ನಮ್ಮ ಹೆಸರು ಸರ್.
0: ಓಕೆ ಸರ್, ನಿಮ್ಮ ಡೈಲಾಗ್, ನಿಮ್ಮ ಫೇವ್ರೇಟ್ ಡೈಲಾಗ್ ಯಾವುದು?
1: ನಮಸ್ಕಾರ ಅಂತ ಹೇಳಿದ್ದಾರೆ.
0: ಹಾ ಕರೆಕ್ಟ್, ಇದು ಅಲ್ಲಿ ಅಂದ್ರೆ ಸಿನಿಮಾದ ಆರಂಭದಲ್ಲೇ ಬರುತ್ತಲ್ಲ ಅದು.
1: ಹೌದು ಸರ್. ಆಮೇಲೆ ಉದ್ದ ಹೇಳೋದು ತಪ್ಪಾದ ಬ್ರೆಂಡ್ ಅದೇ ಸಿಪಾಯಿ ಕೆಲಸ ಅಂತ ಹೇಳಿದ್ರು ಸರ್ ಅವರು.
0: ಓಕೆ ಓಕೆ. ಖಂಡಿತವಾಗ್ಲೂ ಪ್ರಸಾರ ಆಗುತ್ತೆ. ಕ್ರೇಜ್ ಸ್ಟಾರ್ ವಿ ರವಿಚಂದ್ರನ್ ಅವರ ಗೀತೆನೆ ಮುಂದಿನ ಗೀತೆಯಾಗಿ ಪ್ರಸಾರ ಆಗುತ್ತೆ. ಖಂಡಿತವಾಗ್ಲೂ ಸರ್, ಟ್ರೈ ಮಾಡ್ತೀವಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಫೇವ್ರೇಟ್ ಡೈಲಾಗ್ ನ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಎಸ್, ಮಂಜುನಾಥ್ ಅವರು ಹಳೆ ಬೈಬ್ನಳ್ಳಿಯಿಂದ ಸಂದೇಶವನ್ನು ಅಂದರೆ ಕರೆಯನ್ನು ಮಾಡಿದ್ರು. ತುಂಬ ಜನ ಸಂದೇಶವನ್ನು ಕಳಿಸ್ತಾ ಇದಾರಲ್ಲ, ಫುಲ್ ಕನ್ಫ್ಯೂಷನ್ ಆಗ್ಬಿಟ್ಟಿದ್ದೀನಿ. ಓಕೆ, ಅವರ ಫೇವ್ರೇಟ್ ಡೈಲಾಗ್ ಸಿಪಾಯಿ ಚಲನಚಿತ್ರದ ಒಂದು ಡೈಲಾಗ್ ಆಗಿತ್ತಂತೆ. ತುಂಬ ಜನ ಈ ಸಿನಿಮಾದ ಎಷ್ಟೋ ಡೈಲಾಗ್ಗಳು ಅವ್ರಿಗೂ ಸಹ ಫೇವ್ರೇಟ್ ಆಗಿರುತ್ತೆ. ನೀವು ಸಹ ನಮ್ಮ ಜೊತೆ ಹಂಚ್ಕೊಳ್ಬಹುದು ನಿಮ್ಮ ಫೇವ್ರೇಟ್ ಡೈಲಾಗ್ ಯಾವುದು ಅನ್ನುವಂಥದ್ದು. 9480901013 9480913 ಈ ನಂಬರ್ಗೆ ನಿಮ್ಮ ಸಂದೇಶವನ್ನು ಕಳಿಸ್ಕೊಡ್ಬೋದು ಅಂತ ಹೇಳ್ತಾ, ಈಗ ಸದ್ಯಕ್ಕೆ ಕ್ರೇಜ್ ಸ್ಟಾರ್ ವಿ ರವಿಚಂದ್ರನ್ ಅವರ ಅಭಿನಯದ ಅವರೇ ನಿರ್ದೇಶನದಲ್ಲಿ ಮೂಡಿ ಬಂದಂತಹ ಒಂದು ಗೀತೆ, ಸದ್ಯಕ್ಕೆ ಟ್ರೆಂಡಿ ಆಗಿರುವಂತಹ ಹಾಡು, ಚಲನಚಿತ್ರ ಅಂತಲೇ ಹೇಳ್ಬೋದು. ಶಾಂತಿ ಕ್ರಾಂತಿ ಚಲನಚಿತ್ರದ ಹಾಡು. SP ಬಾಲಸುಬ್ರಹ್ಮಣ್ಯ ಮತ್ತು SJ ಜಾನಕಿ ಅವರು ಈ ಒಂದು ಹಾಡಿಗೆ ಧ್ವನಿಯಾಗಿದ್ದಾರೆ. ಹಂಸಲೇಖ ಅವರ ಸಾಹಿತ್ಯ ರಚನೆ ಮತ್ತು ಸಂಗೀತ ಸಂಯೋಜನೆ ಈ ಹಾಡಿಗಿದೆ.

10:30 ಆಗಿದೆ ಸ್ನೇಹಿತರೆ. ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ ನಾವು ನೀವು ಸಾಕ್ತಾ ಇದೀವಿ. ನಿಮ್ಮ ಜೊತೆ ಆಗಿರೋದು ನಿಮ್ಮ ರೇನ್ಬೋ ಗಳಿಯ ಸಚಿನ್ ಬನವಾಸಿ. ನಿಮಗೆ ಇಷ್ಟವಾಗಿರುವಂತಹ ಡೈಲಾಗ್ ಯಾವುದು ಕನ್ನಡ ಸಿನಿಮಾಗಳಲ್ಲಿ ಅಂತ ನಾನು ಕೇಳಿದ್ದೆ. ಅದಕ್ಕೆ ತುಂಬಾ ಜನ ಸಂದೇಶವನ್ನ ಕಳಿಸ್ತಾ ಇದ್ದಾರೆ. ಸರ್, ನಮಗೆ ನಾಗರಹಾವು ಚಲನಚಿತ್ರದ ಈ ಒಂದು ಡೈಲಾಗ್ ತುಂಬಾನೇ ಇಷ್ಟ. ಶ್ವೇತಾ ಎಸ್ ರಾವ್ ಸುಳ್ಳೆ ಅಂತ ಸಂದೇಶವನ್ನ ಕಳಿಸ್ತಾ ಇದ್ದಾರೆ. ಈ ಸಿನಿಮಾ ಬಂದಾಗ ನಾನು ತುಂಬಾ ಸಣ್ಣ ಉಳಿದ್ದೆ ಅಂತ ಹೇಳ್ತಾ ಇದ್ದಾರೆ. ಯಾವ ಡೈಲಾಗ್ ಅಂತಂದ್ರೆ, ಮೇರಿಯಮ್ನವರೇ ಹಣ ಮುಖ್ಯನ ಮಗಳು ಮುಖ್ಯನ ಅಂತ ಕೇಳ್ತಾರಲ್ಲ ಅಶ್ವಥ್ ಅವರು, ಆ ಡೈಲಾಗ್ ನಮಗೆ ತುಂಬಾ ಇಷ್ಟ ಅಂತ. ಇನ್ನು ಐ ಕ್ಯಾಡ್ಬರಿ ಸಾನೆ ನಡೆದಿದ್ದ ದಾರಿ, ತಾಕತ್ ಇದ್ರೆ ಕಟ್ಟಾಕು ಬರ್ತಿದ್ದೀನಿ ಅಂತ ದರ್ಶನ್ ಅವರ ಡೈಲಾಗ್ ತುಂಬಾ ಇಷ್ಟ ಅಂತ. ಲಕ್ಷ್ಮೀಪತಿ ಅವರು ಕೆಂಗೇರಿಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇನ್ನು ಮಹಾರಾಷ್ಟ್ರದಿಂದ ಸಂದೇಶವನ್ನು ಕಳಿಸಿರುವಂತಹವರು ಯಶೋಧಾ ಅವರು, ಥ್ಯಾಂಕ್ ಯು ಸೋ ಮಚ್. ಇನ್ನು ವಿಷ್ಣುವರ್ಧನ್ ಸರ್ ಅವರ, ಈ ಕೈ ಕನ್ನಡದ ಆಸ್ತಿ ಮುಷ್ಟಿ ಮಾಡಿ ಹೊಡೆದ್ರೆ ಅಂತ, ಅಂದರೆ ಈ ಒಂದು ಡೈಲಾಗ್ ಇದೆಯಲ್ಲ ಕದಂಬ ಚಲನಚಿತ್ರದ್ದು, ಇದು ನನ್ನ ಫೇವ್ರೆಟ್ ಡೈಲಾಗ್ ಅಂತ ಯಶೋಧಾ ಅವರು ಹೇಳ್ತಾ ಇದ್ದಾರೆ ಮಹಾರಾಷ್ಟ್ರದಿಂದ. ಥ್ಯಾಂಕ್ ಯು ಸೋ ಮಚ್. ಮತ್ತು ಸಂದೇಶವನ್ನು ಕಳಿಸಿರುವಂತಹವರು ಯಾರು, ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗ ಇಂದ. ಬಬ್ರುವಾಹನ ಚಿತ್ರದಲ್ಲಿ ಹುಣಸೂರು ಕೃಷ್ಣಮೂರ್ತಿ ಅವರ ಆ ಒಂದು ಡೈಲಾಗ್ ಇದೆಯಲ್ಲ ಅವರು ಬರೆದಿರುವಂತಹದ್ದು, ಅದು ನಮಗೆ ತುಂಬ ಇಷ್ಟ. ಅಂದರೆ ಜಾರಿಣಿಯ ಮಗ ಅಬೋರ್ಗಿರದು ಬರುವ ಪ್ರವಾಹವನ್ನು ಪ್ರತಿರೋಧಿಸಬಲ್ಲೆ ಅಂತ ಇದೆಯಲ್ಲ, ಸೊ ಆ ಒಂದು ಸಂಭಾಷಣೆ ತುಂಬ ಅರ್ಥಗರ್ಭಿತವಾಗಿರುವಂತಹದ್ದು. ಅದರಲ್ಲೂ ಸಹ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಈ ಒಂದು ಡೈಲಾಗನ್ನು ಕೇಳೋದಕ್ಕೇ ಅದ್ಭುತವಾಗಿರುತ್ತೆ. ಸಂಭಾಷಣೆ ಮೈ ನವಿರಳಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಎಸ್, ಖಂಡಿತವಾಗ್ಲೂ ಬಬ್ರುವಾಹನ ಚಲನಚಿತ್ರದ ಇಷ್ಟೊಂದು ಡೈಲಾಗ್ಗಳು ತುಂಬ ಜನಕ್ಕೆ ಬಹುತೇಕ ಮಂದಿಗೆ ಫೇವರೇಟ್ ಆಗಿದೆ ಅಂತಲೇ ಹೇಳ್ಬೋದು. ನಿಮ್ಮ ಒಂದು ಫೇವರೇಟ್ ಡೈಲಾಗ್ ಯಾವುದು ಅನ್ನುವಂಥದ್ದನ್ನ ನಮ್ಮ ಜೊತೆ ಹಂಚ್ಕೊಳ್ಳಿ. ಅದು ವಾಟ್ಸಪ್ ಸಂದೇಶದ ಮುಖಾಂತರವೂ ಆಗಿರಬಹುದು, ಅಥವಾ ನಮಗೆ ಕರೆ ಕೂಡ ಮಾಡಬಹುದು. 0802228102206 ಈ ನಂಬರ್ಗೆ ನೀವು ಕರೆ ಮಾಡಬಹುದು. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, 0802228102206 ಈ ನಂಬರ್ಗೆ ನೀವು ಕರೆ ಮಾಡಿ ನಿಮ್ಮ ಫೇವರೇಟ್ ಡೈಲಾಗ್ನ ನಮ್ಮ ಜೊತೆ ಹಂಚ್ಕೊಳ್ಳಿ ಅಂತ ಹೇಳ್ತಾ, ಈಗ ಸದ್ಯಕ್ಕೆ ಮುಡಿ ಬರ್ತಾ ಇದೆ ಎಸ್ ಪಿ ಭಾರ್ಗವಿ ಚಲನಚಿತ್ರದ ಹಾಡು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಈ ಒಂದು ಹಾಡಿಗೆ ಧ್ವನಿಯಾಗಿದ್ದಾರೆ. ಹಂಸಲೇಖ ಅವರ ಸಾಹಿತ್ಯ ರಚನೆ ಮತ್ತು ಸಂಗೀತ ಸಂಯೋಜನೆಯಲ್ಲಿ ಈ ದೇಶದ ಕತೆ ಇಷ್ಟೇ ಕಣ್ಣಮ್ಮೋ.

10:37 ಆಗ್ತಾ ಇದೆ ಸ್ನೇಹಿತರೆ. ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ವಿ ನಿಮ್ಮ ಫೇವ್ರೆಟ್ ಡೈಲಾಗ್ ಯಾವುದು ಅಂತ. ಕನ್ನಡ ಚಿತ್ರರಂಗದ ಹಿಂದಿನ ಕಾಲದ ಸಿನಿಮಾಗಳನ್ನ ಒಮ್ಮೆ ನೆನಪು ಮಾಡಿಕೊಳ್ಳಿ. ಪೌರಾಣಿಕ, ಐತಿಹಾಸಿಕ ಅಥವಾ ಕೌಟುಂಬಿಕ ಚಿತ್ರಗಳಲ್ಲಿ ನಟರು ಸ್ಪಷ್ಟ ಉಚ್ಚಾರಣೆಯೊಂದಿಗೆ ಸಾಲುಗಳನ್ನ ಹೇಳ್ತಾ ಇದ್ದಂತಹ ರೀತಿ ಇವತ್ತಿಗೂ ಸಹ ನಮಗೆ ಮೈಜುಮ್ ಅಂತ ಅನ್ಸುತ್ತೆ. ಆ ಕಾಲದ ಸಂಭಾಷಣೆಗಳಲ್ಲಿ ಕೇವಲ ಮನರಂಜನೆ ಇರಲಿಲ್ಲ,

ಬದುಕಿನ ಮೌಲ್ಯಗಳು, ಸಾಮಾಜಿಕ ಕಳಕಳಿ ಮತ್ತು ಒಂದು ಭಾಷೆಯ ಗಾಂಭೀರ್ಯ ಅನ್ನುವಂಥದ್ದಿತ್ತು. ರಾಜಕೀಯ, ನ್ಯಾಯ, ಧರ್ಮದ ಬಗ್ಗೆ ನಾಯಕರು ಸಭೆಯಲ್ಲಿ ನಿಂತು ವಾದಿಸುವಂತಹ ದೃಶ್ಯಗಳಂತೂ ಇಡೀ ಸಭಾಂಗಣವನ್ನೇ ಮೂಕ ವಿಸ್ಮಿತರನ್ನಾಗಿ ಮಾಡ್ತಾ ಇದ್ದವು ಅಲ್ವಾ. ಎಸ್, ಇಂತಹ ಯಾವುದಾದ್ರೂ ಒಂದು ಡೈಲಾಗ್ಗಳು ನಿಮಗೆ ಇಷ್ಟ ಆಗಿದ್ರೆ, ಅಂತಹ ಸಂಭಾಷಣೆಗಳು ಯಾವುದು ಸಹ ನಾನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ, ಮಲ್ಕಂಡಿದ್ರು ಸಹ ಎದ್ಬಿಟ್ಟು ಆ ಡೈಲಾಗ್ ಹೇಳ್ತೀನಿ ಅಂತ ನಿಮ್ಗೆ ಯಾರು ಅಂತ ಅನಿಸಿದ್ರೆ, ಅಂತಹ ಡೈಲಾಗ್ಗಳು ಯಾವುದು ಅಂತ ನಮ್ಮ ಜೊತೆ ಹಂಚ್ಕೊಳ್ಳಿ. ತುಂಬ ಸಂದೇಶಗಳು ಬರ್ತಾ ಇದೆ ನಮಗೆ, ಈ ಡೈಲಾಗ್ ನನ್ನ ಫೇವ್ರೇಟ್ ಆಗಿರುವಂತಹದ್ದು ಅಂತ ನೋಡೋಣ. ನಿಮ್ಮ ಸಂದೇಶಗಳ ಕಡೆಗೂ ಸಹ ಗಮನವನ್ನು ಹರಿಸ್ತೀವಿ. ಈಗ ಅಸ್ತದಿಕ್ಕೆ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಕಲಿಯುಗ ಭೀಮ ಚಲನಚಿತ್ರದ ಈ ಒಂದು ಹಾಡು ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಮಂಜುಳ ಅವರು ಈ ಒಂದು ಹಾಡಿಗೆ ಧ್ವನಿಯಾಗಿದ್ದಾರೆ. ಹಂಸಲೇಖ ಅವರ ಸಾಹಿತ್ಯ ರಚನೆ ಮತ್ತು ಸಂಗೀತ ಸಂಯೋಜನೆ ಈ ಹಾಡಿಗಿದೆ.

10:43 ಆಗ್ತಾ ಇದೆ ಸ್ನೇಹಿತರೆ. ಇವತ್ತಿನ ಸಿನಿಚಿಟ್ಟ ಕಾರ್ಯಕ್ರಮದಲ್ಲಿ ನಿಮ್ಗೆ ಇಷ್ಟವಾಗಿರುವಂತಹ ಫೇವ್ರೆಟ್ ಡೈಲಾಗ್ ಯಾವುದು ಅಂತ ಕೇಳಿದ್ದೆ. ತುಂಬಾ ಜನ ಸಂದೇಶವನ್ನ ಕಳಿಸ್ತಾ ಇದ್ದಾರೆ. ಇದು ಆರ್ಮುಗಂ ಕೋಟೆ ಕಣೋ ಅಂತ ಕೆಂಪೇಗೌಡ ಮೂವಿನಲ್ಲಿ ಇರುವಂತಹ ಡೈಲಾಗ್ ಇದೆಯಲ್ಲ, ಆ ಒಂದು ಡೈಲಾಗ್ ನಮ್ಗೆ ತುಂಬಾನೇ ಇಷ್ಟ ಅಂತ ಆನಂದ್ ಗುಡಿಗಾರ್ ಬಸ್ರೂರಿಂದ ಸಂದೇಶವನ್ನ ಕಳಿಸ್ತಾ ಇದ್ದಾರೆ. ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಳ್ಳಿ ಮಳವಳ್ಳಿ ತಾಲೂಕಿನಿಂದ ಸಂದೇಶವನ್ನ ಕಳಿಸ್ತಾ ಇದ್ದಾರೆ. ಜೊತೆಗೆ ಸೂ ಫ್ರಮ್ ಸೋ ಸಿನಿಮಾದ ಈ ಡೈಲಾಗ್ ನಂಗೆ ತುಂಬಾನೇ ಇಷ್ಟ ಸರ್ ಅಂತ ವನಮಾಲಿ ಸುವರ್ಣ ಶೃಂಗೇರಿಯಿಂದ ಸಂದೇಶವನ್ನ ಕಳಿಸ್ತಾ ಇದ್ದಾರೆ. ಈ ಒಂದು ಡೈಲಾಗ್ ಅನ್ನು ನೆನೆಸ್ಕೊಳ್ತಾ ಇದ್ರೆ ನಗು ತರಿಸುತ್ತೆ ನಮಗೆ, ಅದಕ್ಕೋಸ್ಕರ ಸಂಭಾಷಣೆ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ನಾನೊಂದ್ಸಲ ಟ್ರೈ ಮಾಡಲ ಅವ್ರು ಬರ್ದು ಕಳಿಸಿದ್ದಾರೆ. ಯಾವ್ದು ಗೊತ್ತಾ, ಅದು ಬೇಕು ಅಂತ ಬಂದಿದ್ದಲ್ಲ, ದಾರಿ ತಪ್ಪಿ ಬಂದಿದ್ದು, ಹೋಗ್ಲಿಕ್ಕೆ ಮನಸ್ಸುಂಟು, ದಾರಿ ಬಿಡಬೇಕಷ್ಟೇ. ಇಲ್ಲ, ರಾಜವಿ ಶೆಟ್ಟಿ ಅವ್ರನ್ನ ನಾವು ಸೈಡ್ ಹಾಕೋಕ್ಕಾಗಲ್ಲ, ಖಂಡಿತವಾಗ್ಲೂ ಅವರ ಡೈಲಾಗನ್ನು ಅವರ ಬಾಯಲ್ಲೇ ಕೇಳಬೇಕು. ತುಂಬ ಚೆನ್ನಾಗಿದೆ, ನನಗೂ ಸಹ ತುಂಬಾ ಇಷ್ಟ. ಇತ್ತೀಚೆಗೆ ಬಂದಂತಹ ಒಂದು ಸಕ್ಸಸ್ಫುಲ್ ಮೂವಿ ಅಂತ ಹೇಳಬಹುದು. ಇನ್ನು ಸುಭಾನ್ ಕುರಿ ಹಂಪಸಾಗರ ಎಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ನನಗೆ ಭಕ್ತ ಪ್ರಹ್ಲಾದ ಚಲನಚಿತ್ರದ ತಂದೆ ಮಗನ ನಡುವೆ ನಡೀತಾ ಇರುವಂತಹ ಒಂದು ಸಂಭಾಷಣೆ ಇದೆಯಲ್ಲ, ಆ ಒಂದು ಸಂಭಾಷಣೆ ತುಂಬ ಇಷ್ಟ. ಅಂದರೆ ಆ ಕಂಬದಲ್ಲಿರುವನೆ, ಈ ಕಂಬದಲ್ಲಿರುವನೆ ಅನ್ನುವಂಥ ಒಂದು ಸಂಭಾಷಣೆ ಇದೆಯಲ್ಲ, ಅದು ನನಗೆ ತುಂಬಾ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕವಿರತ್ನ ಕಾಳಿದಾಸ ಚಲನಚಿತ್ರದ ಈ ಒಂದು ಡೈಲಾಗ್ ನಾನು ತುಂಬ ವೆಯ್ಟ್ ಮಾಡ್ತಾ ಇದ್ದೆ. ಇದನ್ನು ಯಾರಾದರೂ ಟಚ್ ಮಾಡ್ತಾರೆ ಈ ಒಂದು ಡೈಲಾಗನ್ನು, ನಮಗೆ ಈ ಒಂದು ಡೈಲಾಗ್ ತುಂಬ ಇಷ್ಟ ಅಂತ ಕಬಾಡಿ ಇಂದಿರಾ ವೆಂಕಟೇಶ್ ಬಿನ್ನಿಪೇಟೆಯಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ ಅಂತ, ಆದರೆ ನಿಮ್ಮ ಡೈಲಾಗನ್ನು ಹೇಳೋದಕ್ಕೆ ಇದು ಖಂಡಿತವಾಗ್ಲೂ ಒಳ್ಳೆ ಸಮಯನೇ, ನೀವು ಸಹ ಸಂದೇಶವನ್ನು ಕಳಿಸ್ಕೊಡ್ಬೋದು. ಇನ್ನು ಮಾದನ ಹಿಪ್ಪರಿಗೆಯಿಂದ ಶಿವಲಿಂಗಪ್ಪ ಬದ್ರೆ ಅವರು ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಮಿಸ್ಟರ್ ಅಂಡ್ ಮಿಸಸ್ ರಾಮಚಾರಿ ಚಿತ್ರದಲ್ಲಿ ಯಶ್ ಅವರ ಪಾತ್ರ ನಾಯಕಿಯ ಬಗ್ಗೆ ಹೇಳುವಂತಹ ಜನಪ್ರಿಯ ಸಂಭಾಷಣೆ, ಅಮ್ಮನ ಬಗ್ಗೆ ಪ್ರೀತಿಯ ಉಲ್ಲೇಖವನ್ನು ಹೊಂದಿರುವಂಥದ್ದು. ಈ ಸಾಲುಗಳಲ್ಲಿ ರಾಮಚಾರಿ ತಾನು ಅವಳ ತಾಯಿ ಅಂತ ಕಾಳಜಿ ವಹಿಸ್ತೀನಿ ಅಂತ ಭರವಸೆ ನೀಡುತ್ತಾನೆ. ಈ ಡೈಲಾಗ್ ನಮ್ಗೆ ತುಂಬಾ ಇಷ್ಟ ಆಗುತ್ತೆ ಅಂತ. ಇನ್ನು ಮಂಜುಳಾ ಮುನಿಯಪ್ಪ ಪಂತ್ರಪಾಳ್ಯ ಮೈಸೂರು ರಸ್ತೆಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ವರಮಹಾಲಕ್ಷ್ಮಿ ಹಬ್ಬದ ಹಾಗೂ ವಿಶ್ವ ಹಿರಿಯ ನಾಗರಿಕರ ದಿನದ ಶುಭಾಶಯಗಳು. ಓಲ್ಡ್ ಇಸ್ ಗೋಲ್ಡ್ ಹಾಡುಗಳು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲರಿಗೂ ಅಂತ ಹೇಳ್ತಾ, ಈಗ ಸದ್ಯಕ್ಕೆ ಮುಂದಿನ ಗೀತೆ ನಿಮಗೋಸ್ಕರ ಮೂಡಿ ಬರ್ತಾ ಇರುವಂತಹದ್ದು ಮಂಜುಳಾ ಅವರು ಧ್ವನಿಯಾಗಿರುವಂತಹ ಗೀತೆ. ಜೊತೆಗೆ ರಾಧಿಕಾ ಅವರು ಸಹ ಧ್ವನಿಗೂಡಿಸಿದ್ದಾರೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ ರಚನೆಯಲ್ಲಿ, ರಾಜ್ಕೋಟಿ ಅವರ ಸಂಗೀತ ಸಂಯೋಜನೆಯಲ್ಲಿ, ಇಬ್ಬರು ಹೆಂಡಿರ ಮುದ್ದಿನ ಪೊಲೀಸ್ ಚಲನಚಿತ್ರದ ಈ ಹಾಡು ನಿಮಗಾಗಿ.

ಸಿನಿಚಿಟ್ಟೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಎಸ್, ಇವತ್ತು ನಿಮ್ಮ ಫೇವ್ರೇಟ್ ಡೈಲಾಗ್ ಯಾವುದು ಅಂತ ಕೇಳಿದ್ದೆ, ಅದಕ್ಕೆ ತುಂಬ ಜನ ಸಂದೇಶವನ್ನು ಕಳಿಸಿದ್ದಾರೆ. ಜಮಖಂಡಿಯಿಂದ ವಿಶ್ವ ಇಮ್ಮಡಿ ಅವರು, ಗುಡ್ ಮಾರ್ನಿಂಗ್ ಸರ್, ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ತಮಗೆ ಅಂತ ಹೇಳ್ತಿದ್ದಾರೆ. ತಮಗೂ ಸಹ ಹಬ್ಬದ ಹಾರ್ದಿಕ ಶುಭಾಶಯಗಳು. ಜೊತೆಗೆ ಸಂದೇಶವನ್ನು ಕಳಿಸಿರುವಂತಹವರು, ನನ್ನ ಫೇವ್ರೇಟ್ ಡೈಲಾಗ್ ಯಾವುದಪ್ಪ ಅಂತಂದರೆ, ಪಟಾಕಿ ಯಾರದೇ ಆಗಿರಲಿ ಹಚ್ಚೋರು ನಾವಾಗಿರಬೇಕು ಅಂತ ಜಾಕಿ ಚಲನಚಿತ್ರದ ಈ ಹಾಡು ಅಂದರೆ ಈ ಒಂದು ಡೈಲಾಗ್ ತುಂಬ ಇಷ್ಟ ಅಂತ ಸಿಂಧು ಅವರು ಭದ್ರಾವತಿಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಇನ್ನು ವಿಜಯಪುರ ಜಿಲ್ಲೆಯ ಜುಮನಾಳ ಗ್ರಾಮದಿಂದ ಸಂದೇಶವನ್ನು ಕಳಿಸಿ, ರಣಧೀರ ಚಲನಚಿತ್ರದ ಡೈಲಾಗ್ ನನಗೆ ತುಂಬ ಇಷ್ಟ ಅಂತ ಹೇಳಿದರೆ, ಬಂಗಾರದ ಪಂಜಾರ ಚಲನಚಿತ್ರದ ಎಲ್ಲರೂ ಕುರಿ ಮಾಡ್ಕೊಂಡ್ರೆ ನಮ್ಮಪ್ಪ ಕುರ್ಬನೇ ಮಾಡ್ತಾವನೆ ಅಂತ ರಾಜವರ ಡೈಲಾಗ್ ಇದೆಯಲ್ಲ, ಅದು ನಂಗೆ ತುಂಬ ಇಷ್ಟ ಅಂತ ಎಮ್ ಎನ್ ನಾಗರಾಜು ಮಾಟನಹಳ್ಳಿಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಒಂದು ಭಾವನಾತ್ಮಕವಾದಂತಹ ಸಂಭಾಷಣೆ ಅದು. ಇನ್ನು ಕದಂಬ ಚಿತ್ರದ ಈ ಕೈ ಕರ್ನಾಟಕದ ಆಸ್ತಿ, ಈ ಐದು ಬೆರಳಲ್ಲಿರೋ 5 ಕೋಟಿ ಕನ್ನಡಿಗರ ಶಕ್ತಿ ಮುಷ್ಟಿ ಮಾಡಿ ಹೊಡೆದ್ರೆ ಆ ವ್ಯಕ್ತಿ ಎದ್ದು ಬಂದಿದ್ದ ಚರಿತ್ರೆಲೇ ಇಲ್ಲ ಅನ್ನುವಂತಹ ಡೈಲಾಗ್ ಇದೆಯಲ್ಲ, ಅದು ವಿಷ್ಣುವರ್ಧನ್ ಸರ್ ಅವರ ಬಾಯಲ್ಲಿ ಕೇಳೋದಕ್ಕೆ ತುಂಬಾ ಚೆನ್ನಾಗಿದೆ ಅಂತ ಮುದ್ದಪ್ಪ ವೀರನಾಗಪ್ಪ ಕಾಡುತುಪ್ಪಿರುವಂತಹ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಓಕೆ, ಸೂರ್ಯವಂಶ ಚಲನಚಿತ್ರದ ಡೈಲಾಗ್ ನಂಗೆ ತುಂಬ ಇಷ್ಟ ಅಂತ ಶ್ರೀಧರ್ ಪನ್ನಗ ಟಿ ಅನಂತಕುಮಾರ್ ಶಿವಮೊಗ್ಗ ಜಿಲ್ಲೆ ಮೂಡಲ ವಿಠಲಾಪುರ ಇಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಇನ್ನು ಶುಕ್ಲಾಚಾರಿಯಾಗಿ ಮುಸುರಿ ಕೃಷ್ಣಮೂರ್ತಿ ಅವರ ಹಳ್ಳಿ ಪಂಡಿತ ಪಾತ್ರದಲ್ಲಿ ಇರುವಂತಹ ಎಲ್ಲ ಸಂಭಾಷಣೆ ತುಂಬಾ ಇಷ್ಟ ಆಗುತ್ತೆ ಅಂತ ಕಿಶನ್ ರೋಷನ್ ಶೋಭಾರಾಣಿ ಹನುಮತೇಗೌಡ ಹಳ್ಳಿ ಮಳವಳ್ಳಿ ತಾಲೂಕಿನಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಬಂಧನ ಚಲನಚಿತ್ರದ ಒಂದು ಸಂಭಾಷಣೆ ಅಂತ ಅನ್ಕೊಳ್ತೀನಿ ಖಂಡಿತವಾಗ್ಲೂ. ಇನ್ನು ಇಂತಹ ಗೀತೆಗಳನ್ನು ಪ್ರಸಾರ ಮಾಡಿದಂತಹ ತಮಗೆ ಧನ್ಯವಾದಗಳು, ವಂದನೆಗಳು ಅಂತ ಹೆಬ್ಬಾಳದಿಂದ ರಮೇಶ್ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲರಿಗೂ ಅಂತ ಹೇಳ್ತಾ ಸ್ನೇಹಿತರೆ, ಸಮಯ ಆಗ್ತಾ ಇದೆ 10:50. ಸಿನಿಮಾದಲ್ಲಿ ಬರುವಂತಹ ಪ್ರತಿಯೊಂದು ಮಾತು ಸಹ ಕೇವಲ ಪರದೆಗೆ ಸೀಮಿತವಾಗಿರದೆ ನಮ್ಮ ಭಾವನೆಗಳಿಗೆ ಕನ್ನಡಿ ಹಿಡಿತವೆ. ನಿಮ್ಮ ನೆಚ್ಚಿನ ಈ ಒಂದು ಸಾಲುಗಳು ನಿಮ್ಮ ಬದುಕಿನಲ್ಲಿ ಸದಾ ಸಕಾರಾತ್ಮಕವಾದಂತಹ ಶಕ್ತಿಯನ್ನು ತುಂಬಲಿ ಅಂತ ಹೇಳ್ತಾ, ಇವತ್ತಿನ ಸಿನಿ ಚಿಟಿಯ ಈ ಸಂವಾದ ನಿಮಗೆ ಮುಂಜಾನೆಯನ್ನು ಮತ್ತಷ್ಟು ಸುಂದರವಾಗಿಸಿದೆ ಅಂತ ಭಾವಿಸ್ತಾ, ಇವತ್ತಿನ ಸಿನಿಚಿಟ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂತಹ ಸಮಯ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡುವಂಥ ಎಲ್ಲ ಹಾಡುಗಳು ಜೊತೆಗೆ ನಿಮ್ಮ ಜೊತೆ ಮಾತಾಡಿದ್ದು ನಂಗೆ ತುಂಬಾ ಇಷ್ಟ ಆಯಿತು. ನಿಮ್ಮ ಸಂದೇಶಗಳನ್ನು ನೋಡಿ ಓದಿ ಮತ್ತಷ್ಟು ಸಂತೋಷ ಆಯಿತು. ಈ ಒಂದು ಹಬ್ಬದ ಸಂಭ್ರಮ ಇಮ್ಮಡಿಯಾಗಿದೆ ನನಗೂ ಸಹ ನಿಮಗೂ ಸಹ ಅಂತ ನಾನು ಭಾವಿಸ್ತೀನಿ. ಎಸ್, ಮತ್ತೆ ಮುಂದಿನ ವಾರ ಮತ್ತಷ್ಟು ಮಾಹಿತಿ ಮಗದಷ್ಟು ಮನರಂಜನೆಯೊಂದಿಗೆ ನಿಮ್ಮ ಜೊತೆ ಆಗ್ತೀನಿ. ನಿಮ್ಮ ರೇನ್ಬೋಗಳಿಯ ಸಚಿನ್ ಬನವಾಸಿ. ಎಲ್ಲರಿಗೂ ಸಹ ಮತ್ತೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ, ಹಬ್ಬದ ಸಂಭ್ರಮ ಮತ್ತಷ್ಟು ಹೆಚ್ಚಾಗಲಿ ಅಂತ ಹೇಳ್ತಾ, ಎರಡು ಬ್ಯಾಕ್ ಟು ಬ್ಯಾಕ್ ಹಾಡುಗಳು ನಿಮಗಾಗಿ ಇವತ್ತಿನ ಸಿನಿಚಿಟ್ಟೆ ಕಾರ್ಯಕ್ರಮದ ಕೊನೆಯ ಹಾಡಾಗಿ ಸದಾ ಕೇಳ್ತಾ ಇರಿ. ಇದು ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನವಿಲ್ಲು. ನಾನು ನಿಮ್ಮ ರೇನ್ಬೋಗಳಿಯ ಸಚಿನ್ ಬನವಾಸಿ.

0: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಅಮೃತ ಧಾರೆ ಕೋಟಿ ಜನುಮ ಜಾತಿ.
2: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನ್ನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಹಾಡದಿದ್ದರೆ ನನ್ನ ಹಾಡು ಕೇಳು.
3: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸೂ ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
0: ಏನ್ ಮಾಡ್ಲಿ?
2: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
0: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ,
2: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು.
0: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
4: ಆಕಾಶವಾಣಿ ಎಫ್ಎಂ ರೈನ್ಬೋ 101.3 MHz, ಮ್ಯೂಸಿಕಲಿ ಯೋರ್ಸ್.

0: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಅಮೃತ ಧಾರೆ ಕೋಟಿ ಜನುಮ ಜತೆ ಗಾತೀನಿ.
2: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನ್ನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಹಾಡದಿದ್ದರೆ ನನ್ನ ಹಾಡು ಕೇಳು.
3: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
0: ಏನ್ ಮಾಡ್ಲಿ?
2: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
0: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ,
2: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು.
0: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
4: ಆಕಾಶವಾಣಿ ಎಫ್ಎಂ ರೈನ್ಬೋ 101.3 MHz, ಮ್ಯೂಸಿಕಲಿ ಯೋರ್ಸ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಸಮಯವಾಗಿದೆ 11:02 ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೇನ್ಬೋ 101.3

ಮೆಗಾಹರ್ಟ್ಸ್. ಶುಭ ಮುಂಜಾನೆ ಎಲ್ಲರಿಗೂ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ನಾಡಿನ ಸಮಸ್ತ ಜನರಿಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ತಾಯಿ ಲಕ್ಷ್ಮಿ ನಿಮ್ಮೆಲ್ಲರಿಗೂ ಖುಷಿ, ಸಂತೋಷ, ಆಯಸ್ಸು, ಆರೋಗ್ಯ, ಸಿರಿ, ಸಂಪತ್ತು ಎಲ್ಲವನ್ನ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಿರೋದು ನಾನು, ನಿಮ್ಮ ಗೆಳತಿ ಆರ್ಜೆ ಚೈತ್ರ. ವರಮಹಾಲಕ್ಷ್ಮಿ ಸ್ಪೆಷಲ್ ಹಬ್ಬ ಮಾಡಿದ್ಬಿಟ್ಟು ಇಲ್ಲೇನು ಮಾಡ್ತಿದ್ದೀರಿ ಅಂತ ಕೇಳ್ತಿದ್ದೀರಾ. ಹಬ್ಬ ಮಾಡಾಯ್ತು, ಸೊ ಇಲ್ಲಿ ನಿಮ್ಮ ಜೊತೆ ಹಬ್ಬ ಸೆಲೆಬ್ರೇಟ್ ಮಾಡೋಣ ಅಂತ ಬಂದಿದ್ದೀನಿ. ಇವತ್ತಿನ ಈ ಒಂದು ಕಾರ್ಯಕ್ರಮ, ಈ ಹೊತ್ತಿನ ಕಾರ್ಯಕ್ರಮ ಆಪ್ಕಿ ಪಸಂದ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಸೊ ನಿಮ್ಮ ನೆಚ್ಚಿನ ಹಿಂದಿ ಗೀತೆಗಳನ್ನು, ಹಳೆಯ ಹಿಂದಿ ಗೀತೆಗಳನ್ನು ಕೇಳುವಂತಹ ಸಮಯ ಇದು. ಸೊ ನೀವು ಕೂಡ ಆಲ್ರೆಡಿ ನಮಗೆ ಸಂದೇಶಗಳು ಹರಿದು ಬರ್ತಾ ಇದೆ, ಬಟ್ ನಿಮಗೂ ಯಾವುದಾದ್ರೂ ಹಳೆಯ ಹಿಂದಿ ಗೀತೆಗಳನ್ನು ಕೇಳಬೇಕು ಅಂತ ಅನ್ನಿಸ್ತಾ ಇದ್ರೆ ನೀವು ನಮಗೆ ಸಂದೇಶವನ್ನು ಕಳಿಸ್ಕೊಡ್ಬಹುದು. 9484801013 ಈ ಒಂದು ಸಂಖ್ಯೆಗೆ ವಾಟ್ಸ್ಆ್ಯಪ್ ಮುಖಾಂತರ ನಮಗೆ ಕಳಿಸ್ಕೊಡಿ. ಹಾಗೆ ನಿಮ್ಮ ವರಮಹಾಲಕ್ಷ್ಮಿ ಹೇಗಿತ್ತು ಅಂತ ಕೂಡ ನೀವು ನನಗೆ ತಿಳಿಸ್ಕೊಡಬಹುದು. ಕಾರ್ಯಕ್ರಮದ ಮೊದಲನೇ ಗೀತೆಯಾಗಿ ಬರ್ತಾ ಇದೆ ಹಾತ್ ಕಿ ಸಫಾಯಿ ಸಿನಿಮಾದಿಂದ ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ಒಂದು ಬ್ಯೂಟಿಫುಲ್ ಗೀತೆ.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಪದವೀಧರರೇ ಗಮನಿಸಿ, ಉತ್ತಮ ದರ್ಜೆಯ ಉನ್ನತ ಶಿಕ್ಷಣವನ್ನ ಕಡಿಮೆ ವೆಚ್ಚದಲ್ಲಿ ಪಡೆಯುವ ಸದಾವಕಾಶ ಇಲ್ಲಿದೆ. ಐತಿಹಾಸಿಕ ಪರಂಪರೆಯ ಪ್ರತಿಷ್ಠಿತ ಸೆಂಟ್ರಲ್ ಕಾಲೇಜಿನ ವಿದ್ಯಾರ್ಥಿಯಾಗುವ ನಿಮ್ಮ ಕನಸು ನನಸಾಗಿಸಿಕೊಳ್ಳಿರಿ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ವಿಜ್ಞಾನ, ವಾಣಿಜ್ಯ, ಕಲಾ ವಿಭಾಗಗಳಲ್ಲಿ ನಿಮ್ಮ ಆಯ್ಕೆಯ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಿರಿ. ಈಗಾಗಲೇ ಅರ್ಜಿ ಸಲ್ಲಿಸಿರುವವರು ಆಗಸ್ಟ್ 20-25 ನಡೆಯುವ ಸ್ನಾತಕೋತ್ತರ ಪದವಿ ಕೋರ್ಸ್ಗಳ ಕೌನ್ಸೆಲಿಂಗ್ನಲ್ಲಿ ಭಾಗವಹಿಸಿ. ಅರ್ಜಿ ಸಲ್ಲಿಸದೇ ಇರುವ ಆಸಕ್ತರು ನೇರವಾಗಿ ಕೌನ್ಸೆಲಿಂಗ್ಗೆ ಹಾಜರಾಗಿ ಪ್ರವೇಶ ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ www.bcu.ac.in ವೆಬ್ಸೈಟ್ನ ಸಂಪರ್ಕಿಸಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಯೆಸ್, ಮ್ಯೂಸಿಕಲಿ ಯೋರ್ಸ್. ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಅನ್ನ ಕೇಳ್ತಾ ಇದ್ದೀರಿ. ಆಪ್ಕಿ ಪಸಂದ್ ಕಾರ್ಯಕ್ರಮ ಸಾಗ್ತಾ ಇದೆ. ಇವತ್ತು ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಆಗಸ್ಟ್ 21 ವರಮಹಾಲಕ್ಷ್ಮಿ ಜೊತೆಗೆ ಭಾರತೀಯ ಚಿತ್ರರಂಗದ ಒಂದು ಸುಂದರ ಮುಖದ ಒಂದು ಪ್ರತಿಭೆಯ ಹುಟ್ಟುಹಬ್ಬ ಅಂತ ಹೇಳ್ಬೋದು. ತಮ್ಮ ಸಹಜ ಅಭಿನಯ, ಸರಳ ನಗು ಮತ್ತು ಮನಸ್ಸಿನಲ್ಲಿ ಉಳಿಯುವಂತಹ ಪಾತ್ರಗಳ ಮುಖಾಂತರ ಪ್ರೇಕ್ಷಕರನ್ನ ಗೆದ್ದಿರುವಂತಹ ನಟಿ ಭೂಮಿಕಾ ಚಾವ್ಲಾ ಅವರ ಹುಟ್ಟುಹಬ್ಬ ಇವತ್ತು. ಸೊ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ, ಭೂಮಿಕಾ ಅವರು ತಮ್ಮ ವೃತ್ತಿ ಜೀವನವನ್ನು ತಮ್ಮ ಒಂದು ಈ ಆ್ಯಕ್ಟಿಂಗ್ ಕರಿಯರನ್ನು ಶುರು ಮಾಡಿದ್ದು ಹಿಂದಿ ಚಿತ್ರರಂಗ ತೆಲುಗು ಸಿನಿಮಾಗಳಲ್ಲಿ. ಆದರೆ ಬಹುತೇಕ ಬಾಲಿವುಡ್ ಪ್ರೇಕ್ಷಕರಿಗೂ ಕೂಡ ಇವರು ನೆನಪಾಗುವಂತಹ ಹೆಸರು. ನಿರ್ಜರ ಅಂತ ಅಂದರೆ ತಕ್ಷಣ ನೆನಪಾಗುವಂತಹ ಹೆಸರೇ ಭೂಮಿಕಾ ಚಾವ್ಲಾ. ಸೊ ಇವರ ಹುಟ್ಟುಹಬ್ಬ ಇವತ್ತು. ಇವರ ಬಗ್ಗೆ ಒಂದಿಷ್ಟು ಮಾತಾಡ್ತಾ, ಜೊತೆಗೆ ನಿಮ್ಮ ನೆಚ್ಚಿನ ಗೀತೆಗಳನ್ನು ಕೂಡ ಪ್ರಸಾರ ಮಾಡ್ತಾ ಆಪ್ಕಿ ಪಸಂದ್ ಕಾರ್ಯಕ್ರಮ ಸಾಗ್ತಾ ಇದೆ. ಹಾಗಾದರೆ ಯಾರೆಲ್ಲ ಸ್ನೇಹಿತರು ನಮಗೆ ಸಂದೇಶವನ್ನು ಕಳಿಸಿದ್ರು ಅಂತ ನೋಡೋದಾದರೆ, ಸುಧಾ ಜಯಶ್ರೀ ಸುನಿಲ್ ಅವರು ರಾಜಾಜಿನಗರ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ. ರಘುನಾರಾಯಣ ಅವರು ಬೆಂಗಳೂರಿನಿಂದ ಸಂದೇಶ ಕಳಿಸಿದ್ದಾರೆ. ಕಬಾಡಿ ವೆಂಕಟೇಶ್, ಕಬಾಡಿ ಇಂದ್ರ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ದಿವಾಕರ್ ಅವರು ಸಂದೇಶವನ್ನ ಕಳಿಸಿದ್ದಾರೆ. ದಿವಾಕರ್ ಶನಾಯ್ ಅವರು ಮೂಡುಬಿದ್ರೆಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹೆಚ್ ಆರ್ ರುದ್ರಸ್ವಾಮಿ ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ನಂಬರ್ ಎಂಡಿಂಗ್ ವಿತ್ 58149. ಎನ್ಆ ಪ್ರಸಾದ್, ಅಖಿಲಾ ಪ್ರಸಾದ್ ಅವರು ರಾಜಾಜಿನಗರ್ನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಹಾಡ್ಲಿ ಇವರು ಕೂಡ ಸಂದೇಶವನ್ನ ಕಳಿಸಿದ್ದಾರೆ. ಜೊತೆಗೆ ಮತ್ತಷ್ಟು ಸಂದೇಶಗಳು ಬಂದಿದೆ. ನಂಬರ್ ಎಂಡಿಂಗ್ ವಿತ್ 945284, ನಿಮ್ಮ ಹೆಸರು ನೀವು ಮೆನ್ಷನ್ ಮಾಡಿಲ್ಲ. ಸೊ ಇವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನೂ ಸಾಕಷ್ಟು ಜನ ಸ್ನೇಹಿತರು ಸಂದೇಶ ಕಳಿಸಿದ್ದೀರಿ. ಯಾರೆಲ್ಲ ಕಳಿಸಿದ್ದಾರೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಈ ಎರಡು ಗೀತೆಗಳು ಬ್ಯಾಕ್ ಟು ಬ್ಯಾಕ್ ನಿಮಗಾಗಿ ಪ್ರಸಾರ ಆಗ್ತಾ ಇರೋದು ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ.

ಸಮಯ ಆಗಿರೋದು 11:25 ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಆಪ್ಕೆ ಪಸಂದ್ ಕಾರ್ಯಕ್ರಮ ಸಾಗ್ತಾ ಇದೆ. ಭೂಮಿಕಾ ಚಾವ್ಲಾ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವ್ರ ಬಗ್ಗೆ ಒಂದಷ್ಟು ಟ್ರಿವಿಯಾನ ಮಾತಾಡ್ತಾ, ಜೊತೆಗೆ ನಿಮ್ಮ ಸಂದೇಶಗಳನ್ನ ಓದ್ತಾ, ಹಾಗೆ ನಿಮ್ಮಿಷ್ಟದ ಗೀತೆಗಳನ್ನ ಕೇಳ್ತಾ ಸಾಗ್ತಾ ಇದ್ದೀವಿ. ಸೊ ಭೂಮಿಕಾ ಚಾವ್ಲಾ ಅಂತಂದ್ರೆ ಬಹುತೇಕ ಬಾಲಿವುಡ್ ಪ್ರೇಕ್ಷಕರಿಗೆ ನಾನು ಆಗ್ಲೇ ಹೇಳ್ದಂಗೆ ನಿರ್ಜರ ಅನ್ನುವಂಥ ಹೆಸರಿನಲ್ಲೇ ತುಂಬ ಫೇಮಸ್ ಆಗಿದ್ದಾರೆ. 2003 ಸಲ್ಮಾನ್ ಖಾನ್ ಅವರ ಜೊತೆಗೆ ತೆರೆಕಂಡಂತಹ ಸಿನಿಮಾ ತೇರೆ ನಾಮ್, ಈ ಒಂದು ಸಿನಿಮಾದಲ್ಲಿ ಭೂಮಿಕಾ ಅವರು ಬಾಲಿವುಡ್ ಪಯಣಕ್ಕೆ ದೊಡ್ಡ ತಿರುವನ್ನು ನೀಡಿತು ಅಂತ ಹೇಳಿದರೆ ತಪ್ಪಾಗಲ್ಲ. ನಿರ್ಜರ ಪಾತ್ರದಲ್ಲಿ ಅವರ ಮುಗ್ಧತೆ, ಅವರ ಒಂದು ಮೌನ, ಅವರ ಒಂದು ಎಮೋಷನ್ಸ್, ಆ ಅಭಿನಯ ಎಲ್ಲರ ಮನಸ್ಸಿನಲ್ಲಿ, ಪ್ರೇಕ್ಷಕರ ಮನಸ್ಸಿನಲ್ಲಿ ಇವತ್ತಿಗೂ ಕೂಡ ಉಳಿದಿದೆ ಅಂತ ಹೇಳಿದರೆ ಇದು ಖಂಡಿತ ಅವರ ಒಂದು ಯಶಸ್ಸಿನ ಸಾಲಿಗೆ ಸೇರುತ್ತೆ ಅಂತ ಹೇಳಿದ್ರೆ ತಪ್ಪಿಲ್ಲ. ಆದ್ರೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನ್ ಗೊತ್ತಾ, ತೇರೆ ನಾಮ್ ಅವರ ಮೊದಲ ಸಿನಿಮಾ ಅಲ್ಲ. ಭೂಮಿಕಾ ಅವರು ಅದಕ್ಕೂ ಮೊದಲು ದಕ್ಷಿಣ ಭಾರತದ ಹಲವು ಭಾಷೆಗಳಲ್ಲಿ ಅವರು ಅಭಿನಯಿಸಿದ್ದಾರೆ. ಅವರ ಸ್ಥಾನವನ್ನು ಅಲ್ಲಿ ಆಲ್ರೆಡಿ ಅವರು ಗಳಿಸ್ಕೊಂಡಿದ್ದಾರೆ. ಸೊ ಸಕ್ಸಸ್ಫುಲ್ ನಟಿ ಆದ ಮೇಲೆ ಅವರು ಈ ಬಾಲಿವುಡ್ಗೆ ಪ್ರವೇಶಿಸ್ತಾರೆ. ತೇರೆ ನಾಮ್ ನಂತರ ರನ್, ದಿಲ್ನೇ ಜಿಸೆ ಆಪ್ಕಾ ಕಹಾ, ಮತ್ತೆ ದಿಲ್ ಜೋಬಿ ಕಹೇ, ಫ್ಯಾಮಿಲಿ, ಟೈಸ್ ಆಫ್ ಬ್ಲಡ್, ಹೀಗೆ ಎಷ್ಟೊಂದು ಹಿಂದಿ ಸಿನಿಮಾಗಳಲ್ಲಿ ಅವರು ವಿಭಿನ್ನ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅವರ ಅಭಿನಯದ ಮತ್ತೊಂದು ವಿಶೇಷವಾಗಿರುವಂತಹ ಚಿತ್ರ ಅಂತಂದರೆ ಗಾಂಧಿ ಮೈ ಫಾದರ್. ಇಲ್ಲಿ ಅವರು ಕೇವಲ ಗ್ಲಾಮರಸ್ ಹೀರೋಯಿನ್ ಆಗಿರದೆ ಗಂಭೀರವಾಗಿರುವಂತಹ ಒಂದು ಪಾತ್ರವನ್ನು ಕೂಡ ನಿರ್ವಹಿಸಿದ್ದಾರೆ. ಹಾಗಾದರೆ ಮತ್ತೆ ಯಾರು ಸಂದೇಶಗಳನ್ನು ಕಳಿಸಿದ್ದಾರೆ ಅಂತ ನೋಡೋದಾದರೆ, ನಮಸ್ಕಾರ ಚೈತ್ರಾ ಮೇಡಮ್, ನಿಲಯದ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಇದ್ದಾರೆ. ಯಾರಿದು? ನಂಬರ್ ಎಂಡಿಂಗ್ ವಿತ್ 3953, ನಿಮ್ಮ ಹೆಸರನ್ನ ನೀವು ಮೆನ್ಷನ್ ಮಾಡಿಲ್ಲ. ನಿಮಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ರಂಗಸ್ವಾಮಿ ಅವರು ಮೈಸೂರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಸುಧಾಮೂರ್ತಿ ಅವರು ಕೆಹಳ್ಳಿ ಬೆಂಗಳೂರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಕಿಶೋರ್ ಕುಮಾರ್ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ದಿಲೀಪ್ ಕಲ್ಯಾಣ್ಕರ್ ಸಂದೇಶ ಕಳಿಸಿದ್ದಾರೆ. ಮುಕುಂದ, ರೂಪಾ ಮತ್ತೆ ರಮೇಶ್ ಕೋರ್ಮಂಗ್ಲ ಬೆಂಗಳೂರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಜಯಪುಟ್ಟಸ್ವಾಮಿ ಅವರು ಚಿಕ್ಕಮಗಳೂರಿನಿಂದ, ನಮಸ್ತೆ, ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ಹಬ್ಬದ ಶುಭಾಶಯಗಳು ಮೇಡಮ್. ಜೊತೆಗೆ ಶುಭಾನ್ ಕೋರಿ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಜಮಖಂಡಿಯಿಂದ ವಿಶ್ವ ಇಮ್ಮಡಿಯವರು ವರಮಹಾಲಕ್ಷ್ಮಿ ಪೂಜೆಯನ್ನು ಬೆಳಗ್ಗೆನೆ ಚೆನ್ನಾಗಿ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ವೆರಿ ಗುಡ್. ಹಾಗೆ ಮತ್ತೆ ಯಾರು ಸಂದೇಶವನ್ನು ಕಳಿಸಿದ್ದಾರೆ? ಲಕ್ಷ್ಮೀಪತಿ ಅವರು ಕೆಂಗೇರಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕಾಂತಿ ಅವರು ಭಾರತೀನಗರ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಜೊತೆಗೆ ನಂಬರ್ ಎಂಡಿಂಗ್ ವಿತ್ 3976 ಇವರು ಕೂಡ ಸಂದೇಶ ಕಳಿಸಿದ್ದಾರೆ. ನಮ್ಮನೇಲಿ ಕೂಡ ಮುಂಜಾನೆ 5 ಪೂಜೆ ಮಾಡಿದ್ದೀವಿ. ಮನೆಯಲ್ಲಿ ಮಾಡಿರುವಂತಹ ಸಿಹಿ ತಿಂಡಿ ತಿನಿಸು ಎಲ್ಲ ಮಾಡಿ ದೇವರಿಗೆ ನೈವೇದ್ಯ ಮಾಡಿದ್ದೀವಿ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ.

ಯಶೋಧ ಅವರು ಈಚಲಕರಂಜಿ ಮಹಾರಾಷ್ಟ್ರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಇಲ್ಲಿ ಕೂಡ ನಾವು ತುಂಬಾ ಚೆನ್ನಾಗಿ ಹಬ್ಬವನ್ನ ಆಚರಿಸ್ತಾ ಇದ್ದೀವಿ, ಜೊತೆಗೆ ಕರ್ನಾಟಕದ ಕನ್ನಡದ ಅಭಿಮಾನಿಗಳಿಗೆ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಕ್ಕೆ, ಪ್ರೀತಿಗೆ ಅಂತ ಹೇಳ್ತಾ ಮುಂದೆ ನಿಮ್ಮೆಲ್ಲರಿಗಾಗಿ ಬರ್ತಾ ಇದೆ ಎರಡು ಬ್ಯಾಕ್ ಟು ಬ್ಯಾಕ್ ಗೀತೆಗಳು. ಕೇಳ್ತಾ ಇರಿ ಇದು ಆಪ್ಕಿ ಪಸಂದ್ ಕಾರ್ಯಕ್ರಮ. ನೀವು ನಿಮ್ಮ ನೆಚ್ಚಿನ ಹಿಂದಿ ಗೀತೆಗಳನ್ನು, ಹಳೆಯ ಹಿಂದಿ ಗೀತೆಗಳನ್ನು ರಿಕ್ವೆಸ್ಟ್ ಮಾಡ್ಬೋದು 9480901013 ಈ ಒಂದು ಸಂಖ್ಯೆಗೆ ವಾಟ್ಸಪ್ ಮುಖಾಂತರ.

ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಸಮಯ ಆಗಿದೆ 11:41. ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಅನ್ನ ಕೇಳ್ತಿದ್ದೀರಿ. ಆಪ್ಕಿ ಪಸಂದ್ ಕಾರ್ಯಕ್ರಮ ಸಾಗ್ತಾ ಇದೆ. ಬೆಳಗಿನ ಶುಭೋದಯ ಅಂತ ಹೇಳ್ತಾ ಇದ್ದಾರೆ ಗೋವಿಂದ್ ಮೆನನ್ ಅವರು ಕೋಲಾರದಿಂದ ಸಂದೇಶ ಕಳಿಸಿ, ಜೊತೆಗೆ ನಮಸ್ತೆ ಶುಭಾಶಯಗಳು ಎಫ್ಎಂ ರೇನ್ಬೋದ ಎಲ್ಲ ಸ್ನೇಹಿತರಿಗೂ ವರಮಹಾಲಕ್ಷ್ಮೀ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇದ್ದಾರೆ. ಮತ್ತೊಂದು ಸಂದೇಶ ಬಂದಿದೆ ಶ್ರೀಧರ್ ಪನ್ನಗಟ್ಟಿ ಅನಂತಕುಮಾರ್ ಅವರು ಶಿವಮೊಗ್ಗದಿಂದ ಪದ್ಮಾ ಅವರು ಸಂದೇಶವನ್ನು ಕಳಿಸಿದ್ದಾರೆ ವಿಠಲಾಪುರದಿಂದ. ಹಾಗೆಯೇ ಯಾರು ಸಂದೇಶವನ್ನು ಕಳಿಸಿದ್ದಾರೆ ನಂಬರ್ ಎಂಡಿಂಗ್ ವಿತ್ 172 ಇವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ದೇವಿ ಸಿಂಗ್, ಸರೋಜಾ ಸಿಂಗ್, ಅದಿತಿ ಸಿಂಗ್ ಚಾಮರಾಜಪೇಟೆಯಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ನಂಬರ್ ಎಂಡಿಂಗ್ ವಿತ್ 78629 ಇವರ ಸಂದೇಶ ಕೂಡ ಬಂದು ತಲುಪಿದೆ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಹಾಗೆ ನಮ್ಮನೆಯಲ್ಲಿ ವರಮಹಾಲಕ್ಷ್ಮಿನ ನಾವು ಬೇಗನೆ ಆಚರಣೆ ಮಾಡಿದ್ದೀವಿ, ಯಾಕಂದರೆ ಇವತ್ತು ಕೆಲಸಕ್ಕೆ ಹೋಗಬೇಕು. ಜೊತೆಗೆ ಇವತ್ತು ನಮ್ಮ ಆಫೀಸ್ನಲ್ಲೂ ಕೂಡ ಬೇರೆ ಸೆಲೆಬ್ರೇಷನ್ ಇರೋದ್ರಿಂದ ಎರಡೆರಡು ಸಂಭ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮ ಮನಸ್ಸು ತುಂಬ ಸಂತೋಷದಿಂದ ಕಾಯ್ತಾ ಇದೆ ಅಂತ ಹೇಳ್ತಾ ಇರೋದು ನಂಬರ್ ಎಂಡಿಂಗ್ ವಿತ್ 44215. ನಿಮ್ಮ ಹೆಸರನ್ನು ನೀವು ಮೆನ್ಷನ್ ಮಾಡಿಲ್ಲ. ಮತ್ತೊಂದು ಸಂದೇಶ ಬಂದಿದೆ ನಂಬರ್ ಎಂಡಿಂಗ್ ವಿತ್ 72372. ನೀವು ಕೂಡ ನಿಮ್ಮ ಹೆಸರನ್ನ ಮೆನ್ಷನ್ ಮಾಡಿಲ್ಲ, ದಯವಿಟ್ಟು ನಿಮ್ಮ ರಿಕ್ವೆಸ್ಟನ್ನ ಕಳಿಸ್ಬೇಕಾದ್ರೆ ನಿಮ್ಮ ರಿಕ್ವೆಸ್ಟ್ ಹಾಗೆ ನಿಮ್ಮ ಹೆಸರನ್ನ ಕೂಡ ನೀವು ಮೆನ್ಷನ್ ಮಾಡಿ ಆಯಿತಾ. ಸುಧಾಮೂರ್ತಿ ಅವರು ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಯು ಕೆಯಿಂದ ರಯಾನ್ ಲೋಬೋ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಐ ಲವ್ ಕನ್ನಡ ಅಂತ ಹೇಳ್ತಾ ಇದ್ದಾರೆ. ತುಂಬ ಧನ್ಯವಾದಗಳು ಸರ್. ಜೊತೆಗೆ ನಮಸ್ತೆ ಮೇಡಮ್, ನಾನು ಮಹದೇವ ಕೊಪ್ಪಳದಿಂದ ಸಂದೇಶವನ್ನು, ಮಹದೇವ ಕೊಪ್ಪಳ ಅವರು ದುಬೈನಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇವಾಗ ಇಲ್ಲಿ ಸಮ್ಮರ್ ವೆಕೇಷನ್ಸ್ ಆಗಿರೋದ್ರಿಂದ ನನ್ನ ಎಲ್ಲ ಕುಟುಂಬದವರು ಊರಲ್ಲಿದ್ದಾರೆ, ಅವರನ್ನು ನಾನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಹಬ್ಬದ ದಿನ ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ಮಿಸ್ ಇರುತ್ತೆ, ಬಟ್ ಹಬ್ಬವನ್ನು ಚೆನ್ನಾಗಿ ಆಚರಿಸಿ ಅಂತ ಹೇಳ್ತಾ ಇದ್ದೀನಿ. ವರಮಹಾಲಕ್ಷ್ಮಿ ಹಬ್ಬದ

ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ ರಾಮರತ್ನ ರಾಜರಾಜೇಶ್ವರಿ ನಗರದಿಂದ. ಹಬ್ಬವು ಪ್ರತಿಯೊಬ್ಬರ ಮನೆಯ ಮನೆಗಳಲ್ಲಿ ಸುಖ ಶಾಂತಿ ಸಮೃದ್ಧಿಯನ್ನು ತರುವ ಪವಿತ್ರವಾದ ಹಬ್ಬ ಇದು. ಈ ದಿನ ಲಕ್ಷ್ಮೀ ದೇವಿಯನ್ನ ಭಕ್ತಿಯಿಂದ ಪೂಜಿಸಿ ಸಕಲ ಐಶ್ವರ್ಯ ಸೌಭಾಗ್ಯಕ್ಕಾಗಿ ಪ್ರಾರ್ಥಿಸೋದು ನಮ್ಮ ಸಂಪ್ರದಾಯ. ಈ ಹಬ್ಬದ ಅತ್ಯಂತ ವಿಶೇಷ ಸಂಗತಿ ಎಂದರೆ ಕೇವಲ ಬಾಹ್ಯ ಆಡಂಬರ ಪೂಜೆ ಅಷ್ಟೇ ಅಲ್ಲದೆ ಪ್ರತಿಯೊಬ್ಬರ ಮನೆಯಲ್ಲಿರುವ ಸ್ತ್ರೀಯರನ್ನ ಲಕ್ಷ್ಮೀ ಸ್ವರೂಪವೆಂದು ಗೌರವಿಸಿ ಇಡೀ ಕುಟುಂಬವು ಪ್ರೀತಿ ಮತ್ತು ಸಾಮರಸ್ಯದಿಂದ ಒಂದಾಗಿ ಸಂಭ್ರಮಿಸುವುದೇ ಈ ಆಚರಣೆಯ ನಿಜವಾದ ದಿವ್ಯತೆಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ತುಂಬ ಒಳ್ಳೆಯ ಸಂದೇಶವನ್ನ ಕೊಟ್ಟರು ಇವರು. ನೀವು ಗಮನಿಸಿದ್ರೆ ಪ್ರತಿಯೊಬ್ಬರ ಮನೆಯಲ್ಲಿರುವ ಸ್ತ್ರೀಯರು ಲಕ್ಷ್ಮೀ ಸ್ವರೂಪ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಹೌದು, ಹೆಣ್ಣು ಮಕ್ಕಳು ಲಕ್ಷ್ಮೀ ಸ್ವರೂಪ. ಎಲ್ಲರೂ ಈ ಒಂದು ಹಬ್ಬಕ್ಕೆ ಮನೆಯಲ್ಲಿರುವಂತಹ ಸ್ತ್ರೀಯರನ್ನ ಗೌರವಿಸಿ ಮೊದಲು ಅಂತ ಹೇಳ್ತಾ ಮುಂದೆ ಸದಾಶಿವ ಹಲ್ಗೂರವರು ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಮತ್ತೊಂದು ಸಂದೇಶ ಬಂದಿರುವುದು ಹೂವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಮುಂದೆ ನಿಮ್ಮೆಲ್ಲರಿಗಾಗಿ ಬರ್ತಾ ಇದೆ ಎರಡು ಗೀತೆಗಳು ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ.

ಸಮಯ ಆಗಿದೆ 11:52 ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಆಪ್ಕಿ ಪಸಂದ್ ಕಾರ್ಯಕ್ರಮ ಸಾಗ್ತಾ ಇದೆ. ವಸುಂಧರಾ ಪ್ರಭಾಕರ್ ಅವರು ವಿದ್ಯಾನಗರ ಹುಬ್ಳಿಯಿಂದ ಸಂದೇಶವನ್ನ ಕಳಿಸಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ. ಹಾಗೆ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮುಡಿವರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಧನ್ಯವಾದಗಳು. ಮತ್ತೊಂದು ಸಂದೇಶ ಬಂದಿದೆ, ನಂಬರ್ ಎಂಡಿಂಗ್ ವಿತ್ 8001. ಇವರು ಕೂಡ ಸಂದೇಶವನ್ನ ಕಳಿಸಿ ನಿಮ್ಮ ಹೆಸರನ್ನು ಮೆನ್ಷನ್ ಮಾಡೋದನ್ನ ನೀವು ಮರ್ತಿದ್ದೀರಾ. ಹಾಗೆ ಭೂಮಿಕಾ ಚಾವ್ಲಾ ಅವರ ಬಗ್ಗೆ ಮಾತಾಡ್ತಿದ್ವಿ, ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ, ಅವರಂತೆ ಕೆಲವು ಕಲಾವಿದರು ಪರದೆಯ ಮೇಲೆ ಹೆಚ್ಚು ಮಾತಾಡಬೇಕಾಗಿಲ್ಲ, ಅವರ ಕಣ್ಣುಗಳೇ ಹೆಚ್ಚು ಕಥೆಯನ್ನು ಹೇಳುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಇದಾಗಿತ್ತು ಇವತ್ತಿನ ಆಪ್ಕೆ ಪಸಂದ್ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಿದಂತಹ ಗೀತೆಗಳು ಹಾಗೆ ಮಾತಾಡಿದಂತಹ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತಾ ಆಪ್ಕೆ ಪಸಂದ್ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಕಾರ್ಯಕ್ರಮದ ಕಡೆಯ ಗೀತೆಗಳು ನಿಮಗಾಗಿ ಪ್ರಸಾರ ಆಗುತ್ತೆ. ಹಾಗೆ ಯಾರೆಲ್ಲ ಸಂದೇಶಗಳನ್ನು ಕಳಿಸಿದ್ದೀರಿ ನಿಮ್ಮ ಹೆಸರನ್ನು ನಾನು ಖಂಡಿತ ಓದಿದ್ದೀನಿ. ಹಾಗೆ ಹಾಡುಗಳು ಒಂದು ಗಂಟೆಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ನಾನು ಪ್ರಸಾರ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದೀನಿ. ಯಾರ್ದೆಲ್ಲ ಹಾಡು ರಿಕ್ವೆಸ್ಟ್ಗಳು ಪ್ರಸಾರ ಆಗಿಲ್ಲ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಪ್ರತಿದಿನವೂ ಆಪ್ಕಿ ಪಸಂದ್ ಕಾರ್ಯಕ್ರಮ ಮೂಡಿಬರುತ್ತೆ. ನಿಮ್ಮ ನೆಚ್ಚಿನ ಗೀತೆಗಳನ್ನು ನೀವು ಇಲ್ಲಿ ರಿಕ್ವೆಸ್ಟ್ ಮಾಡಬಹುದು. ಕಾರ್ಯಕ್ರಮದ ಕಡೆಯ ಎರಡು ಗೀತೆಗಳು ನಿಮಗಾಗಿ.

0: ಸ್ನೇಹಿತರೆ, ಈಗ ಕೇಳಿ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಆಹಾರ ಧಾನ್ಯಗಳ ರಾಷ್ಟೀಯ ಅಂತಾರಾಷ್ಟೀಯ ಗುಣಮಟ್ಟ ಮತ್ತು ಸುರಕ್ಷತಾ ಮಾನದಂಡ ಪೂರೈಕೆ ಖಾತ್ರಿಪಡಿಸಲು ಕಚ್ಚಾ ವಸ್ತುಗಳು ಮತ್ತು ಸಿದ್ಧಪಡಿಸಿದ ಉತ್ಪನ್ನಗಳ ಮೌಲ್ಯಮಾಪನಕ್ಕಾಗಿ ರಾಷ್ಟೀಯ ಪರೀಕ್ಷಾ ಸದನವನ್ನು ಪುನಾರಚಿಸುವ ನಿಟ್ಟಿನಲ್ಲಿ ಕೇಂದ್ರ ಆಹಾರ ಪೂರೈಕೆ ಸಚಿವ ಪ್ರಹ್ಲಾದ್ ಜೋಶಿ ಹೊಸದಿಲ್ಲಿಯಲ್ಲಿ ಸಭೆ ನಡೆಸಿದರು. ಎಕ್ಸ್ ಮಾಧ್ಯಮದಲ್ಲಿ ಸಚಿವರು ಮಾಹಿತಿ ನೀಡಿ, ಗ್ರಾಹಕ ವ್ಯವಹಾರಗಳ ಇಲಾಖೆ ಕಾರ್ಯದರ್ಶಿ ನಿಧಿ ಖರೆ ಅವರೊಂದಿಗೆ ತಾವು ಸಭೆ ನಡೆಸಿದ್ದು, ಗ್ರಾಹಕರ ರಕ್ಷಣೆಯನ್ನು ಬಲಪಡಿಸುವ ಪರೀಕ್ಷಾ ಮೂಲಸೌಕರ್ಯ ತಾಂತ್ರಿಕ ಸಾಮರ್ಥ್ಯವನ್ನು ಬಲಪಡಿಸುವ ಕುರಿತು ಚರ್ಚಿಸಿದ್ದಾಗಿ ತಿಳಿಸಿದ್ದಾರೆ. ಉಡುಪಿ ಜಿಲ್ಲೆಯ ಅಲೆಬೂರು, ಕೆಂಪ್ತೂರು ಹಾಗೂ ದುಗ್ಲಿ ಪದವಿನಲ್ಲಿ ಬಾಳೆ ದಾಸ್ತಾನು ಕೇಂದ್ರಗಳ ಮೇಲೆ ಸಹಾಯಕ ಆಯುಕ್ತರಾದ ಎಸ್ಆರ್ ರಶ್ಮಿ ನೇತೃತ್ವದಲ್ಲಿ ದಾಳಿ ನಡೆಸಿದ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳ ತಂಡ 10 ಕಿಲೋದಷ್ಟು ರಾಸಾಯನಿಕ ಮತ್ತು ರಾಸಾಯನಿಕ ಲೇಪಿತ ಬಾಳೆಹಣ್ಣುಗಳನ್ನು ನಾಶಪಡಿಸಿದ್ದಾರೆ. ಮೈಸೂರಿನಲ್ಲಿ ಇಂದು ಕೇಂದ್ರ ವಿಮಾನಯಾನ ಸಚಿವಾಲಯದ ಸಂಸದೀಯ ಸಲಹಾ ಸಮಿತಿ ಸಭೆ ಆಯೋಜಿಸಲಾಗಿದೆ. ಕೇಂದ್ರ ವಿಮಾನಯಾನ ಖಾತೆ ಸಚಿವ ಕಿಂಜರಾಪು ರಾಮಮೋಹನ ನಾಯ್ಡು ಅವರ ಅಧ್ಯಕ್ಷತೆಯಲ್ಲಿ ಸಭೆ ಆರಂಭಗೊಂಡಿದೆ. ಸಮಗ್ರ ಶಿಕ್ಷಣ ಯೋಜನೆಯಡಿ 2025-26 ಸಾಲಿನಲ್ಲಿ ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕಿನ 4 ಶಾಲೆಗಳಿಗೆ ಶೌಚಾಲಯ ನಿರ್ಮಾಣಕ್ಕೆ 30 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ ಎಂದು ಶಾಲಾ ಶಿಕ್ಷಣ ಖಾತೆ ಸಚಿವ ಮಧು ಬಂಗಾರಪ್ಪ ವಿಧಾನಸಭೆಯ ಕಲಾಪದಲ್ಲಿ ತಿಳಿಸಿದ್ದಾರೆ. ಹಿರೇಕೆರೂರು ಕ್ಷೇತ್ರದ ಶಾಸಕ ಯುಬಿ ಬಣಕಾರ್ ಅವರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ಪ್ರಸ್ತಾವ ಸ್ವೀಕೃತಗೊಂಡು ಪರಿಶೀಲಿಸಿದ ಬಳಿಕ ನಿಯಮಾನುಸಾರ ಕ್ರಮ ಕೈಗೊಳ್ಳುವುದಾಗಿ ಹೇಳಿದರು. ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕು ದೋರನಹಳ್ಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯನ್ನು ಪದವಿ ಪೂರ್ವ ಕಾಲೇಜನ್ನಾಗಿ ಉನ್ನತೀಕರಿಸಿ ಆದೇಶಿಸಲಾಗಿದೆ ಎಂದು ಸಚಿವರು ತಿಳಿಸಿದರು. ರಾಜ್ಯ ನಾಟಕ ಅಕಾಡೆಮಿ ಜೀವಮಾನ ಸಾಧನೆ ಗೌರವ ಪ್ರಶಸ್ತಿಗೆ ಡಾಕ್ಟರ್ ಮುಖ್ಯಮಂತ್ರಿ ಚಂದ್ರು ಭಾಜನರಾಗಿದ್ದಾರೆ. ವಾರ್ಷಿಕ ಪ್ರಶಸ್ತಿಗಳಿಗೆ ಧಾರವಾಡದ ವಿಶ್ವೇಶ್ವರಿ ಬಸವಲಿಂಗಯ್ಯ ಹಿರೇಮಠ್ ಸೇರಿದಂತೆ ನಾಡಿನ ಹಲವು ಕಲಾವಿದರು ಆಯ್ಕೆಯಾಗಿದ್ದಾರೆ. ವಾರ್ಷಿಕ ಪ್ರಶಸ್ತಿಗೆ ಭಾಜನರಾದ ಬೆಳಗಾವಿ ಜಿಲ್ಲೆ ಬೈಲಹೊಂಗಲದ ಗದಿಗಯ್ಯ ವಿ ಹಿರೇಮಠ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
2: ನನ್ನ ರಂಗ ಪ್ರಯಾಣ ನನ್ನ 6ನೇ ವಯಸ್ಸಿನಿಂದ ಪ್ರಾರಂಭ. ಪ್ರತಿ ವರ್ಷ ಎರಡು ಮೂರು ನಾಟಕ ಮಾಡ್ತಾ ನಿರ್ದೇಶನ ಮಾಡುವಂತದ್ದು ಮತ್ತು ನಾಟಕಗಳನ್ನು ರಚನೆ ಮಾಡುವಂತಹ ಹವ್ಯಾಸ ಬೆಳೆಯಿತು. ಸುಮಾರು 40-50 ನಾಟಕಗಳಿಗೆ ನಿರ್ದೇಶನ ಮಾಡಿ 100 ನಾಟಕಗಳಲ್ಲಿ ನಾನು ಪಾತ್ರ ಮಾಡಿದ್ದೇನೆ. ಸಾಕ್ಷರತಾ ಆಂದೋಲನದಲ್ಲಂತೂ ನನ್ನ ನೇತಾಜಿ ತರುಣ ಸಂಘದಿಂದ 16 ಜನರ ಗುಂಪನ್ನು ಕಟ್ಕೊಂಡು ನಮ್ಮ ಗೆಳೆಯರ ಬಳಗದೊಂದಿಗೆ 3 ತಿಂಗಳು ಮನೆ ಮಠ ಮರುತು ನಾವು ಇಡೀ ಬೆಳಗಾವಿ ಜಿಲ್ಲೆಯಾದ್ಯಂತ ಸಾಕ್ಷರತಾ ಕಾರ್ಯಕ್ರಮದಲ್ಲಿ ಜಾಗೃತ ಸಮಿತಿ ಕೆಲಸ ಮಾಡಿ ಕಲಾವಿದರಾದೀವಿ. ಧಾರವಾಡದಲ್ಲಿ ನಾನು ಎಜುಕೇಶನ್ ಮಾಡೋ ಟೈಮ್ನಾಗ ಕರ್ನಾಟಕ ವಿದ್ಯಾರ್ಥಿ ಸಂಘದಲ್ಲಿ ನಡೆಯುವಂತಹ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ನಾನು ಸಾಕ್ಷಿಯಾಗಿರ್ತಿದ್ದೆ. ಇವತ್ತು

0: ಅಕಾಡೆಮಿಯ ಪ್ರಶಸ್ತಿ ಬಂದದ್ದು ನಿಜವಾಗ್ಲೂ ನನಗೆ ತುಂಬಾ ಸಂತೋಷ ಆಗಿದೆ.
1: ಇಂದು ವರಮಹಾಲಕ್ಷ್ಮಿ ಹಬ್ಬವನ್ನು ನಾಡಿನಾದ್ಯಂತ ಸಂಭ್ರಮ ಸಡಗರದೊಂದಿಗೆ ಆಚರಿಸಲಾಗುತ್ತಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಸೇರಿದಂತೆ ಗಣ್ಯರು ನಾಡಿನ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ಜಾಗೃತ ನೌಕರರ ರಾಜ್ಯ ಮಟ್ಟದ ಐಕ್ಯತಾ ಸಮಾವೇಶ ಈ ತಿಂಗಳ 28ರಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆಯಲಿದೆ. 25,000 ನೌಕರರು ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ರಾಜ್ಯಾಧ್ಯಕ್ಷ ಡಿ ಶಿವಶಂಕರ್ ರಾಮನಗರದಲ್ಲಿ ತಿಳಿಸಿದ್ದಾರೆ. ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕು ಮಲ್ಲಾಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಹಾರ ಸೇವಿಸಿ ಅಸ್ವಸ್ಥರಾಗಿದ್ದ ಮಕ್ಕಳ ಆರೋಗ್ಯ ಸುಧಾರಿಸಿದ್ದು ಸ್ಥಿರವಾಗಿದೆ ಎಂದು ತಾಲೂಕು ಆರೋಗ್ಯಾಧಿಕಾರಿ ಡಾ ಬನ್ನದೇಶ್ ತಿಳಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಐಮಂಗಲ ಬಳಿ ರಾಷ್ಟೀಯ ಹೆದ್ದಾರಿಯಲ್ಲಿ ಖಾಸಗಿ ವಾಹನವೊಂದು ಪಲ್ಟಿಯಾಗಿ ಸಂಭವಿಸಿದ ಅಪಘಾತದಲ್ಲಿ ಇಬ್ಬರು ಮೃತಪಟ್ಟಿದ್ದಾರೆ. ಮೃತರನ್ನು ಚಾಲಕ ಗುರುಪ್ರಸಾದ್ ಹಾಗೂ ಕ್ಲೀನರ್ ಶಂಕರ್ ಎಂದು ಗುರುತಿಸಲಾಗಿದೆ. ಬೆಂಗಳೂರು ಅರಿಕೆರೆಯಲ್ಲಿರುವ ಯೂನಿವರ್ಸಲ್ ನರ್ಸಿಂಗ್ ಕಾಲೇಜಿನ 53 ವಿದ್ಯಾರ್ಥಿಗಳು ಹಾಗೂ 4 ಸಿಬ್ಬಂದಿ ಗೋವಾ ಪ್ರವಾಸ ಮುಗಿಸಿ ಬೆಂಗಳೂರಿಗೆ ಹಿಂತಿರುಗುತ್ತಿರುವಾಗ ಅಪಘಾತ ಸಂಭವಿಸಿದೆ. ತೀವ್ರ ಗಾಯಗೊಂಡ 26 ಹೆಚ್ಚು ವಿದ್ಯಾರ್ಥಿಗಳನ್ನು ಚಿತ್ರದುರ್ಗ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ನೀಡಲಾಗುತ್ತಿದೆ. ಐಮಂಗಲ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಚಿತ್ರಕಲಾ ಶಿಲ್ಪಿ ಶ್ರೀ ಡಿವಿ ಹಾಲಭಾವಿ ರಾಷ್ಟೀಯ ಸ್ಮಾರಕ ಟ್ರಸ್ಟ್ ಧಾರವಾಡದ ಸರ್ಕಾರಿ ಕಲಾ ಮಹಾವಿದ್ಯಾಲಯದಲ್ಲಿ ಹೆಸರಾಂತ ಚಿತ್ರಕಲಾವಿದ ಬೆಂಗಳೂರಿನ ಪ್ರೊಫೆಸರ್ ಬಾಬು ಜತಕರ್ ಅವರ ಪರಿಸರ ಚಿತ್ರಕಲಾ ಪ್ರದರ್ಶನ ಪ್ರಾತ್ಯಕ್ಷಿಕೆ ಹಾಗೂ ಸಂವಾದ ಕಾರ್ಯಕ್ರಮ 3 ದಿನಗಳ ಕಾಲ ಆಯೋಜಿಸಿದೆ. ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ರಾಷ್ಟೀಯ ಸ್ಮಾರಕ ಟ್ರಸ್ಟ್ ಅಧ್ಯಕ್ಷ ರಂಜಾನ್ ದರ್ಗಾ ಉದ್ಘಾಟಿಸಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಹಲೋ, ಎಫ್ಎಂ ರೈನ್ಬೋ ಸಮಯ 12:05:44. ಎಲ್ರಿಗೂ ನಮಸ್ಕಾರ, ನಾನು ಮಂಗ್ಲಾ. ಇವತ್ತು ಶುಭ ಶುಕ್ರವಾರ, ಬರೀ ಶುಭ ಶುಕ್ರವಾರ ಅಲ್ಲ, ಇವತ್ತು ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ, ಎಲ್ಲರೂ ಆಚರಿಸ್ತಾ ಇರೋ ಹಾಗೆ ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ಎಲ್ಲರೂ ಕೂಡ ಸಡಗರ ಸಂಭ್ರಮದಿಂದ ವರಮಹಾಲಕ್ಷ್ಮಿಯನ್ನು ತಮ್ಮ ಮನೆಗೆ ಬರಮಾಡ್ಕೊಳ್ತಾ ಇದ್ದೀರಾ. ನಿಮಗೆಲ್ಲರಿಗೂ ಕೂಡ ಹೃತ್ಪೂರ್ವಕವಾಗಿ ಎಫ್ಎಂ ರೈನ್ಬೋ ಸಂಗೀತಮಯವಾಗಿ ನಿಮಗಾಗಿ ನಮ್ಮಿಂದ ನಿಮಗಾಗಿ ಹಾರ್ದಿಕ ಶುಭಾಶಯಗಳು. ವರಮಹಾಲಕ್ಷ್ಮಿ ನಿಮ್ಮೆಲ್ಲರಿಗೂ ವರ ಕೊಡಲಿ. ವರಮಹಾಲಕ್ಷ್ಮಿ ಯಾವಾಗಲೂ ಕೂಡ ನಿಮ್ಮ ಮನೆಯಲ್ಲಿ ಮನಗಳಲ್ಲಿ ನೆಲೆಸಿರಲಿ ಅಂತ ಹೇಳಿ ಹಾರೈಸ್ತೀವಿ. ಎಫ್ಎಂ ರೈನ್ಬೋದಲ್ಲಿ ಪ್ರತಿದಿನ ನಾವು ನಿಮಗೆ ಹಾಡುಗಳನ್ನ ಕೇಳಿಸ್ತೀವಿ, ಹಾಗೆ ಆ ದಿನಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತಾಡ್ತೀವಿ, ನಿಮಗಾಗಿ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಡ್ತೀವಿ ಕೂಡ. ಸರಿ, ಹಾಗಿದ್ರೆ ಎಫ್ಎಂ ರೈನ್ಬೋದಲ್ಲಿ ಈ ಸಮಯ ಇದು ನವಿಲುಗರಿ ಸಮಯ. ನವಿಲುಗರಿಯಲ್ಲಿ ನಾನು ಮಂಗ್ಲಾ ಇನ್ಮುಂದೆ 1 ಗಂಟೆವರೆಗೆ ನಿಮ್ಮ ಜೊತೆಗಿರ್ತೀನಿ. ನಿಮಗಾಗಿ ಸಾಕಷ್ಟು ಒಳ್ಳೊಳ್ಳೆ ಹಾಡುಗಳನ್ನ ನಾನು ತಗೊಂಡು ಬಂದಿದ್ದೀನಿ. ಬೆಳಗ್ಗಿಂದ ಲಕ್ಷ್ಮೀ ಪರವಾಗಿ ಸಾಕಷ್ಟು ಹಾಡುಗಳನ್ನ ಕೇಳಿರ್ತೀರಾ, ಆದರೆ ಈ ಸಮಯದಲ್ಲಿ ಮಾತ್ರ ನಾನೊಂದಷ್ಟು ಎಂಟರ್ಟೈನಿಂಗ್ ಆಗಿರೋ ಹಾಡುಗಳು, ಅದ್ರ ಜೊತೆಗೆ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ನಾವು ಮಾತಾಡ್ತೀವಿ. ನಮ್ಮ ಮಾತುಗಳನ್ನ ಕೇಳೋಕ್ಕೆ ಅಷ್ಟೇ ಅಲ್ಲ, ಬರೀ ನನ್ನ ಮಾತುಗಳನ್ನ ಕೇಳೋದಿಕ್ಕಲ್ಲ, ನೀವು ಕೂಡ ಮಾತಾಡೋಕೆ ಅಂದರೆ ನಿಮ್ಮ ಸಂದೇಶಗಳ ಮೂಲಕ ನೀವು ಮಾತಾಡ್ತೀರಾ, ಸಾಕಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಡ್ತೀರಾ, ಅದೆಲ್ಲವೂ ಕೂಡ ನನಗೆ ತುಂಬ ಖುಷಿಯಾಗತ್ತೆ. ಸೊ ಈಗೇನು ಅಂತಂದರೆ ಹಾಡು ಕೇಳಿ ಬರೋಣ. ನಿಮಗೆ ಗೊತ್ತಾಗುತ್ತೆ ಇವತ್ತು ನಾನು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ. ನಿಮಗೆಲ್ರಿಗೂ ಗೊತ್ತು, ಗೊತ್ತೇನು, ನಾವಿರಬೇಕಾದ್ರೆ ಅದು ಇರಲೇಬೇಕು ಅಲ್ವಾ. ಸರಿ, ಹಾಗಿದ್ರೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮಸ್ಕಾರ, ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ, ಸುಸ್ವಾಗತ ನಿಮ್ಮ ನೆಚ್ಚಿನ ನವಿಲುಗರಿಗೆ. ನಾನು ಮಂಗಲಾ, ಇನ್ನು ಮುಂದೆ ನಿಮ್ಮ ಜೊತೆಗೆ 1 ಗಂಟೆವರೆಗೆ ನವಿಲುಗರಿಯಲ್ಲಿ ಹಾಡುಗಳು, ಮಾತುಗಳು, ಮನದ ಮಾತುಗಳ ಜೊತೆ.

ನಲಿಯುತ್ತಾ ಹೃದಯ ಹಾಡನ್ನು ಹಾಡುತ್ತೆ. ಯಾವಾಗ ಹಾಡುತ್ತೆ? ಹೃದಯ ಚೆನ್ನಾಗಿ ಕೆಲಸ ಮಾಡ್ತಿದ್ದಾಗ ಮಾತ್ರ ನಲಿಯುತ್ತೆ ಹೃದಯ. ಆದರೆ ಈ ಹೃದಯಕ್ಕೆ ನೋವು ಕೂಡ ಆಗುತ್ತೆ. ಇವತ್ತು ಹೃದಯದ ಬಗ್ಗೆ ಮಾತಾಡೋಣ ಅಂದ್ಕೊಂಡೆ. ಹೃದಯ ಅಂದ ತಕ್ಷಣ ಎಲ್ಲರೂ ಭಾಳ ಇದು ಆಗಕ್ಕೆ ಹೋಗ್ಬಿಡಿ, ಎಕ್ಸೈಟ್ ಆಗಕ್ಕೆ ಹೋಗ್ಬಿಡಿ. ಯಾವಾಗಲೂ ಹೃದಯ ಅಂದ ತಕ್ಷಣ ಪ್ರೀತಿ ಪ್ರೇಮ ಇದ್ರ ಬಗ್ಗೆ ಮಾತಾಡ್ತೀವಿ ನಾವು. ಅದು ಕೂಡ ನಮಗೆ ನಿಜವಾದಂತಹ ಏನದು ಭಾವನೆ ಕೂಡ, ಎಲ್ಲ ಒಂದು ಇಮೋಷನ್ಗಳಲ್ಲಿ ಅದು ಕೂಡ ಒಂದು. ಆದರೆ ಈ ಹೃದಯ ಅನ್ನುವಂಥದ್ದು ಏನಿದೆಯಲ್ಲ, ಅದು ಎಂಥ ಕೆಲಸವನ್ನು ಮಾಡುತ್ತೆ, ಅದು ಎಂತಹ ಒಂದು ಅಂಗ ನಮ್ಮ ಶರೀರದಲ್ಲಿ ಅಂತ. ಹಾಗೆ ನೋಡಿದ್ರೆ ಪ್ರತಿಯೊಂದು ಶರೀರದ ಅಂಗಗಳು ಕೂಡ, ಅಂಗಾಂಗಗಳು ಕೂಡ ಅಷ್ಟೇ ಮುಖ್ಯ. ಯಾಕಂದರೆ ಯಾವುದಾದ್ರು ಅಂಗಾಂಗ ಕಳ್ಕೊಂಡಾಗ ಅದರ ಪ್ರಾಮುಖ್ಯತೆ ನಮಗೆ ಗೊತ್ತಾಗುತ್ತೆ. ಆದರೆ ಇದೇನು ಗೊತ್ತಾ, ನಮ್ಮ ಹೃದಯ ಏನಿದೆಯಲ್ಲ, ಇದೊಂದು ರಿಮಾರ್ಕಬಲ್ ಆರ್ಗನ್ ಅಂತ ಹೇಳಬಹುದು. ಯಾಕೆ ಅಂತಂದರೆ ಇದು ಜೀವವನ್ನು ಹಿಡಿದಿಟ್ಟುಕೊಳ್ಳುವಂತಹ ಶಕ್ತಿಯನ್ನು ಹೊಂದಿದೆ. ಹಾಗಾಗಿ ಹೇಳ್ತಾರೆ ನೋಡಿ, ಹೃದಯ ಯಾವತ್ತೂ ಕೂಡ ಕೆಲಸ ಮಾಡ್ತಾನೆ ಇರುತ್ತೆ ಅಂತ. ಹೃದಯ ಯಾವತ್ತೂ ಕೂಡ ನಮ್ಮ ಹತ್ರ ಬಾಡಿಗೆನೂ ಕೇಳಲ್ಲ, ಏನೂ ಮಾಡಲ್ಲ, ಯಾವಾಗಲೂ ನಮಗೋಸ್ಕರ ದುಡಿತಾ ಇರುತ್ತೆ. ಹೃದಯದ ಕೆಲಸ ಏನಂದರೆ ಬಡಿತಾ ಇರೋದು. 60-100 ಸಲ ಅದು ಒಂದು ನಿಮಿಷಕ್ಕೆ ಬಡ್ಕೊಳ್ಳುತ್ತಂತೆ ಹೃದಯ. ಹಾಗೆ ಹೃದಯದ ಫಂಕ್ಷನ್ಗಳನ್ನ ನೋಡ್ತಾ ಹೋದರೆ ತುಂಬ ಇದೆ. ಆದರೆ ಈ ಹೃದಯವನ್ನು ಕಾಪಾಡಿಕೊಳ್ಳೋದು ಹೇಗೆ ಅನ್ನೋದು ಒಂದೊಂದು ಸಲ ನಮಗೆ ಪ್ರಶ್ನೆಯಾಗ್ಬಿಡುತ್ತೆ. ಎಂತಹ ಕೆಲಸ ಮಾಡುತ್ತೆ ಅಲ್ವಾ ಹೃದಯ? ಹೃದಯದ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ ಅಂತ ಹೇಳಿದೆ. ನಿಮಗೂ ಕೂಡ ಸಾಕಷ್ಟು ಅನುಭವಗಳಾಗಿರುತ್ತೆ, ಸಾಕಷ್ಟು ಹೃದಯ ಸಂಬಂಧಿ ತೊಂದರೆಗಳಿಂದ ತೊಂದರೆಗಳನ್ನು ಅನುಭವಿಸುವವರು ಕೂಡ ಇರ್ತಾರೆ. ಎಷ್ಟೊಂದು ಈ ಹೃದಯದ ಬಗ್ಗೆ ಕೇಳಿರ್ತೀವಿ ನಾವು ಸುದ್ದಿಗಳನ್ನು. ಅದಕ್ಕೆ ನಾವೇನು ಮಾಡಿರ್ತೀವಿ, ಯೋಚನೆನೇ ಮಾಡಿರಲ್ಲ. ಇದು ಹೇಗೆ ಕೆಲಸ ಮಾಡುತ್ತೆ, ಏನು ಮಾಡಬೇಕು ಇದರ ಆರೋಗ್ಯ ಕಾಪಾಡ್ಕೊಳ್ಳೋಕ್ಕೆ, ಅದು ಇದು ಅಂತ ಸಾಕಷ್ಟಿದೆ ರೀ ವಿಚಾರಗಳು. ನನಗಂತೂ ಹೃದಯ ಅಂದ ತಕ್ಷಣವೇ ಹೃದಯನೇ ಬಾಯಿಗೆ ಬರುತ್ತೆ. ಯಾಕಂದರೆ ಯಾವಾಗಲೂ ನಾವು ಎಲ್ಲೋ ಯಾವುದೋ ಸುದ್ದಿಯನ್ನು ಕೇಳಿದಾಗ ನಮಗೇನು ಅನಿಸೋದಿಲ್ಲ. ಆದರೆ ನಮ್ಮವರೇ ಯಾರೋ ಆ ಒಂದು ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂತಂದಾಗ ಆಗುವ ಅನುಭೂತಿ ಇದೆಯಲ್ಲ, ಅದೊಂಥರನೇ. ಸಾಮಾನ್ಯವಾಗಿ ಎಲ್ಲರಿಗೂ ಏನೇ ಒಂದು ಸಮಸ್ಯೆ ಆದಾಗ ಒಂಥರ ಹೃದಯ ಚುರ್ರನ್ ಬಿಡುತ್ತೆ ನಂದು. ಆದರೆ ಅದರಲ್ಲೇ ಮನೆಯಲ್ಲೇ ಯಾರಿಗೋ ಆ ಥರ ಹೃದಯ ಸಂಬಂಧಿ ಸಮಸ್ಯೆ, ಯಾವುದೇ ಸಮಸ್ಯೆ ಆದರೂ ಅಷ್ಟೇ. ಆದರೆ ಹೃದಯ ಸಂಬಂಧಿ ಸಮಸ್ಯೆಗಳು ಅದು ಕೂಡ ನಿಮ್ಮ ಪಾಲಕರಿಗೆ ಯಾರಿಗಾರು ಆದಾಗ ಅದು ಎಷ್ಟು ನೋವಾಗುತ್ತೆ ಅನ್ನೋದು ಅನುಭವಿಸೋರಿಗೆ ಗೊತ್ತು. ಹಾಗಾಗಿ ಹೃದಯ ಅನ್ನೋದು ನಾನು ಹೇಳಿದ್ನಲ್ಲ, ಬಹುಮುಖ್ಯವಾದಂತಹ ಅಂಗ. ಇಡೀ ಶರೀರಕ್ಕೆ ಅದು ರಕ್ತ ಸಂಚಾರವನ್ನು ಉಂಟು ಮಾಡಿ ಪ್ರತಿಯೊಂದು ಸೆಲ್ ಕೂಡ ರಕ್ತವನ್ನು ತೆಗೆದುಕೊಂಡು ಹೋಗುತ್ತೆ. ಅಲ್ಲಿ ನಮಗೋಸ್ಕರ ಅದು ಆಮ್ಲಜನಕವನ್ನು ತೆಗೆದುಕೊಂಡು ಹೋಗುತ್ತೆ. ಪ್ರತಿಯೊಂದು ಪೋಷಕಾಂಶಗಳು ಕೂಡ ನಮ್ಮ ಶರೀರಕ್ಕೆ ತಲುಪುವ ಹಾಗೆ ಮಾಡೋದೇ ಹೃದಯ ಅಲ್ವಾ? ಈ ಹೃದಯಕ್ಕೆ ಅದೆಷ್ಟು ಪ್ರಾಮುಖ್ಯತೆ ಇದೆ. ಈ ಪ್ರೀತಿ ಪ್ರೇಮದಲ್ಲಿ ನಾವು ಹೃದಯ ನಿಮ್ಮ ಹೆಸರಿಗೆ ಬರೀತೀವಿ ಅಂತ ಅದೆಲ್ಲ ಹೇಳ್ತೀವಿ, ಅದು ಬೇರೆ ವಿಚಾರ. ಅದೇ ಆದರೆ ಹೃದಯ ಯಾವತ್ತಾದರೂ ನಮ್ಮ ಕೈ ಕೊಟ್ಟರೆ ಹೇಗಿರುತ್ತೆ ಅಲ್ವಾ? ತುಂಬ ಕಷ್ಟ ಆಗುತ್ತೆ. ಆದರೆ ಈಗ ಪ್ರೇಮಿ ಪ್ರೀತಿಯಲ್ಲಿ ಹೇಳ್ತಿರೋ ಹಾಡು ಕೇಳಿ ಬನ್ನಿ, ಆಮೇಲೆ ಮಾತಾಡೋಣ. ಸಾಕಷ್ಟು ಸಂದೇಶಗಳಾಗಲೇ ಬರ್ತಾ ಇದೆಯಪ್ಪ. 9480909013 ಈ ಸಂಖ್ಯೆಗೆ ಸಂದೇಶಗಳು ಬರ್ತಾ ಇರಲಿ.

ಹೃದಯವೇ ನಿನ್ನ ಹೆಸರಿಗೆ ಬರೆದೇನೇನ ಅಂತ ಹೇಳ್ತಾರೆ. ಅಷ್ಟು ಸುಲಭ ಅಲ್ಲ ಹೃದಯವನ್ನ ಯಾರದೋ ಹೆಸರಿಗೆ ಬರೆಯೋದು. ಇತ್ತೀಚೆಗಂತೂ ಗೊತ್ತಿದಿಲ್ಲ, ಹೃದಯವನ್ನ ಬರೆದ್ಬಿಡ್ತಾರೆ, ಬರೆದಾದ್ಮೇಲೆ ಅವರೇ ವಿತ್ಡ್ರಾ ಮಾಡ್ತಾರೆ, ಅವರೇ ಏನೇನೋ ಮಾಡ್ತಾರೆ ಆ ಹೃದಯವನ್ನೇ ಚುಚ್ಚಿ. ಬೇಡ, ಅದ್ರ ಬಗ್ಗೆ ಮಾತಾಡ್ತಾ ಇದ್ರೆ ಮನಸ್ಸಿಗೆ ನೋವಾಗುತ್ತೆ. ಆ ಘಾಸಿಯ ಮಾತಾಕೆ ನಮಗೆ ಈಗ ಅಲ್ವಾ ಹೃದಯದ ಬಗ್ಗೆ ಮಾತಾಡ್ತಾ ಇದ್ವಿ. ಸಾಕಷ್ಟು ಜನ ಸಂದೇಶಗಳನ್ನ ಕಳಿಸ್ತಾ ಇದ್ದಾರೆ. ಏನಂತ ಹೇಳ್ತಿದ್ದಾರೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಅಂತ ಹೇಳಿ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ ಶಾಂತಾಚಾರ್ ಬಡ್ಗೇರ್ ಕುಕ್ಕನೂರು ಹರಿಹರ ಇಲ್ಲಿಂದ. ಮೇಡಮ್ ನವಿಲುಗರಿ ಕಾರ್ಯಕ್ರಮಕ್ಕೆ ಸುಸ್ವಾಗತ ಅಂತ ಹೇಳ್ತಿದ್ದಾರೆ, ಧನ್ಯವಾದಗಳು. ಈಗ ಮತ್ತೆ ಮಂಗಳಕರ ದಿನವಾದ ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ನಮ್ಮ ಪ್ರೀತಿಯ ಮಂಗಳ ಅವರಿಗೆ ಸುಸ್ವಾಗತ. ಕಬಾಡಿ ವೆಂಕಟೇಶ್ ಹಾಗೂ ಇಂದಿರಾ ವೆಂಕಟೇಶ್ ಬಿನ್ನಿಪೇಟೆ ಇವರು ಎಂತಹ ಭಕ್ತರು ಅಂತಂದ್ರೆ ಎಫ್ ಎಂ ರೇನ್ಬೋದು ಹಬ್ಬ ನಾನು ಆ ದಿನಗಳನ್ನ ನೆನೆಸ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ಅದು ಎಷ್ಟು ಪ್ರೀತಿ ಭಕ್ತಿ ಇತ್ತು ಅಂದ್ರೆ ಇವರಿಗೆ ಆರ್ಜಿಗಳನ್ನ ಹುಡುಕೊಂಡು ಬಂದು ಭೇಟಿಯಾಗ್ತಿದ್ರು. ಕಬಾಡಿ ಇಂದಿರಾ ಮತ್ತು ವೆಂಕಟೇಶ್ ಅವ್ರಿಗೆ ಹಾಯ್ ನಮಸ್ಕಾರ, ನಿಮಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು, ನಿಮ್ಮ ಹಬ್ಬ ಸುಖಪ್ರದವಾಗಿರಲಿ ಅಂತ ಹೇಳಿ ಹಾರೈಸ್ತೀನಿ. ಓ ಎಕ್ಸ್ಪ್ರೆಸ್

ಇಲ್ಲ ರೀ, ಅದೊಂದು ಮುಷ್ಟಿ ಅಷ್ಟಿರತ್ತೆ. ಅದಕ್ಕೆ ನಾವು ತಿಳ್ಕೊಂಡಿರುವಂತಹ ರೊಮ್ಯಾಂಟಿಕ್ ಶೇಪ್ ಏನು ಇರೋದಿಲ್ಲ, ಆದರೆ ಅದು ಮಾಡೋ ಕೆಲಸ ಅಬ್ಬಾ ಅಬ್ಬಾ ಅಬ್ಬಾ, ಅದಿಲ್ಲ ಅಂದ್ರೆ ಮುಗಿತಲ್ಲ. ಈಗ ಕೌಡ್ಲಿ ರವಿ ಅಂಜನಾ ನಗರ ಇಲ್ಲಿಂದ ಸಂದೇಶವನ್ನು ಕಳಿಸಿ, ಮೇಡಮ್ ಕಾರ್ಯಕ್ರಮ ಸೂಪರ್, ಹೃದಯ ಜೋಪಾನವಾಗಿ ಇರಿಸ್ಕೊಳ್ಳೋಣ ಅಂತ ಹೇಳ್ತಾರೆ. ನಿಜವಾಗ್ಲೂ ಕೂಡ ಅದು ಬಹಳ ಬಹಳ ಮುಖ್ಯವಾದಂತಹ ವಿಚಾರ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನಿಮಗೆ ಹಾಗೂ ಕೇಳುಗರಿಗೆ, ಯಾವಾಗಲೂ ಐಶ್ವರ್ಯ ನೀಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಶ್ರೀನಿವಾಸ್ ಅವರು. ಧನ್ಯವಾದಗಳು ಶ್ರೀನಿವಾಸ್ ಅವರೇ. ಇನ್ನೂ ಸಾಕಷ್ಟು ಸಂದೇಶಗಳಿದೆ, ಒಂದೇ ಸಲ ಓದೋದು ಬೇಡ. ಇನ್ನೂ ನಿಮಗೋಸ್ಕರ ಹಾಡುಗಳು ಕೂಡ ರೆಡಿಯಾಗಿದೆ, ಒಳ್ಳೊಳ್ಳೆ ಹಾಡುಗಳು. ನಿಮಗೆ ಗೊತ್ತು, ಇವರೇನೋ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಿದ್ದಾರೆ ಅಂದರೆ ಅದೇ ಹಾಡುಗಳನ್ನ ಕೇಳಿಸ್ತಾರೆ ಅಂತ. ಕೇಳೋಕ್ಕೂ ಕೂಡ ಚೆನ್ನಾಗಿರುತ್ತೆ, ಒಂದೊಂದು ಸ್ಯಾಡ್ ಆಗಿರುತ್ತೆ, ಒಂದೊಂದು ಸಂತೋಷವಾಗಿರೋ ಹಾಡುಗಳಿರುತ್ತೆ. ಹಾಡುಗಳು ಮಾತ್ರ ಇದ್ದೇ ಇರುತ್ತೆ. ಹೃದಯದ ಬಗ್ಗೆ ಮಾತಾಡುವಾಗ ಈಗ ಎಷ್ಟೊಂದು ಸಲ ನಮಗನ್ನಿಸ್ತಿರುತ್ತೆ ತುಂಬ ಆರೋಗ್ಯವಾಗಿರ್ತಾರೆ, ತುಂಬ ಆರೋಗ್ಯಪ್ರದವಾದಂತಹ ಚಟುವಟಿಕೆಗಳಲ್ಲಿ ಭಾಗಿಯಾಗಿರ್ತಾರೆ. ಅಂದರೆ ನಿತ್ಯ ವ್ಯಾಯಾಮ, ಯೋಗ ಮತ್ತು ನಡಿಗೆ ಇದೆಲ್ಲವನ್ನು ಇಟ್ಕೊಂಡು, ಹಿತಮಿತವಾದಂತಹ ಆಹಾರ, ಎಲ್ಲ ಚಟುವಟಿಕೆಗಳನ್ನು ಚೆನ್ನಾಗಿಟ್ಕೊಂಡವ್ರಿಗೂ ಕೂಡ ಹೃದಯ ಸಮಸ್ಯೆ ಆಗಬಹುದು ಅಂತ ನನಗೆ ಗೊತ್ತಾಗಿದ್ದು ನನ್ನ ತಂದೆಗಾದಾಗ. ಯಾಕಂದ್ರೆ ತುಂಬ ಡಿಸಿಪ್ಲಿನ್ಡ್ ಲೈಫ್ನ ಅವರು ಮಾಡಿದಂಥವ್ರು ಸುಮಾರು ವರ್ಷಗಳಿಂದ. ಈಗಂತಲ್ಲ, ಎರಡು ಹೊತ್ತಿನ ಊಟ, ಅದೆಷ್ಟು ವ್ಯಾಯಾಮ, ಅದೆಷ್ಟು ಯೋಗ ಇದೆಲ್ಲವನ್ನು ಕೂಡ ನಮ್ಮ ತಂದೆ ಮಾಡ್ತಿದ್ರು. ಆದರೂ ಕೂಡ ಹಾರ್ಟಲ್ಲಿ ಬ್ಲಾಕ್ಸ್ ಆಗ್ತಿದೆ. ಏನು ಗೊತ್ತಾ, ನಾವು ಎಂಥ ವಾತಾವರಣಕ್ಕೆ ತೆರೆದುಕೊಳ್ತೀವಿ ಅನ್ನೋದು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ ನಮ್ಮ ಆರೋಗ್ಯಕ್ಕೆ. ಅವರು ತಮಗಾಗಿ ಯಾವತ್ತೂ ಟೆನ್ಷನ್ ಮಾಡ್ಕೊಳ್ಳಿಲ್ಲ, ಆದರೆ ಪರರಿಗೋಸ್ಕರ ತುಂಬ ತುಂಬ ತುಂಬ ಟೆನ್ಷನ್ ಮಾಡ್ಕೊಳ್ತಿದ್ರು. ಅದೊಂಥರ ವಿಶೇಷವಾದಂಥ ಕ್ಯಾರೆಕ್ಟರ್ ಬಿಡಿ, ಆದರೂ ಕೂಡ ಬೇಸರ ಆಗುತ್ತೆ ಅಲ್ವಾ.

ನಾನಿಲ್ಲೇ ಇದ್ದೀನಿ. ಎಫ್ ಎಂ ರೇನ್ಬೋದ ಸಂಖ್ಯೆ 9480901013 9480901013. ಈ ಸಂಖ್ಯೆಗೆ ನೀವು ಸಂದೇಶವನ್ನು ಕಳಿಸಿ. ಹೃದಯದ ಬಗ್ಗೆ ನಿಮ್ಮ ಅನುಭವ ಏನು? ಯಾರಿಗಾದರೂ ನಿಮ್ಮ ಹತ್ತಿರದವರಿಗೆ ಸಮಸ್ಯೆ ಆಗಿತ್ತಾ? ಅದಕ್ಕೆ ನೀವು ಹೇಗೆ ಪರಿಹಾರ ಕಂಡುಕೊಂಡ್ರಿ? ಇದ್ರ ಬಗ್ಗೆ ಎಲ್ಲ ತಿಳಿಸಬಹುದು. 9480901013.

0: ಹೃದಯ ಗೀತೆ ಹಾಡುತ್ತಿದೆ. ಭೂಮಿ ಸ್ವರ್ಗವಾಗಿದೆ. ಹೃದಯ ಸುಂದರವಾದಂತಹ ಹಾಡನ್ನು ಹಾಡಿದಾಗ ಮಾತ್ರ ಭೂಮಿ ಸ್ವರ್ಗವಾಗಕ್ಕೆ ಸಾಧ್ಯ ಅಲ್ವಾ? ನಾನು ಆಗಷ್ಟೇ ಹೇಳಿದೆ ನಿಮಗೆ, ನೀವೆಲ್ಲ ಮತ್ತೆ ನೆಗೆಟಿವ್ ಆಗಿ ತಗೊಳ್ಬೇಡಿ. ನಾನೇನಂದೆ ಗೊತ್ತಾ, ತುಂಬಾ ಶಿಸ್ತಿನ ಜೀವನವನ್ನು ನಡೆಸ್ತಿದ್ದಂತ ನಮ್ಮ ತಂದೆಗೆ ಕೂಡ ಹೃದಯ ಸಮಸ್ಯೆ ಆಯ್ತು ಅಂತ. ಆದ್ರೆ ಅವ್ರ ವಯಸ್ಸು ಎಷ್ಟು ಗೊತ್ತಾ? ಇವಾಗ ಅವ್ರದ್ದು ವಯಸ್ಸು 85 ವರ್ಷ. ಆದ್ರೆ ಅವ್ರಿಗೆ ಏನೂ ಸಮಸ್ಯೆ ಆಗಿಲ್ಲ, ಬರೀ ಅವರು ವಾಕ್ ಮಾಡುವಾಗ ಒಂದ್ 2-3 ತಿಂಗಳಿಂದ ಎದೆ ನೋವು ಕಾಣಿಸ್ಕೊಂಡಿದೆ. ಯಾಕೋ ಎದೆ ನೋಯ್ತಾ ಇದೆ ಅಂತ. ಬೇರೆ ಸೀರಿಯಸ್ ಥಿಂಗ್ಸ್ ಏನೂ ಆಗಿಲ್ಲ ಅವ್ರಿಗೆ. ಅದಾಗಿದ್ರಿಂದ ಅವ್ರಿಗೆ ಯಾಕಿರ್ಬೋದು ಅಂತ ಪರೀಕ್ಷೆ ಮಾಡಿದಾಗ ಒಂದು 5 ಬ್ಲಾಕ್ಗಳು ಗೊತ್ತಾಗಿದೆ ಆಗಿದೆ ಅಂತ. ಆದರೆ ಅದು ನೋಡಿ, ನೇಚರ್ ಅದು ನಮಗೆ ಯಾವಾಗಲೂ ಕೂಡ ಪ್ರಕೃತಿ ಎಷ್ಟು ವಿಶಿಷ್ಟವಾಗಿದೆ, ಭಗವಂತನ ಒಂದು ಕ್ರಿಯೇಷನ್ ಎಷ್ಟು ಶ್ರೇಷ್ಠವಾಗಿದೆ ಅಂತಂದರೆ, ಎಲ್ಲಿ ನಮಗೆ ಬ್ಲಾಕ್ ಆಗುತ್ತಲ್ಲ ಅಲ್ಲಿ ನ್ಯಾಚುರಲ್ ಆಗಿ ಭಗವಂತ ಬೈಪಾಸ್ ಕೊಟ್ಬಿಟ್ಟಿರ್ತಾನಂತೆ. ಹಾಗಾಗಿ ಇಲ್ಲೆಲ್ಲಾದರೂ ಒಂದು ಕಡೆ ತಡೆದ್ರೆ ಇನ್ನೊಂದು ಕಡೆಯಿಂದ ರಕ್ತ ಸಂಚಾರ ಆಗ್ತಾ ಇರುತ್ತಂತೆ. ಹಾಗಾಗಿ ಕೂಡ ನಾವು ಆರೋಗ್ಯವಾಗಿ ಇರೋಕ್ಕೆ ಸಾಧ್ಯ ಆಗುತ್ತೆ. ಅದೇ ಕಾರಣ ಇರಬಹುದು ನಮ್ಮ ತಂದೆಗೆ ತುಂಬ ವರ್ಷದಿಂದನೇ ಇರಬಹುದು ಬ್ಲಾಕ್ಸ್, ಆದರೆ ಈ ಕಂಡುಕೊಂಡಿರೋದು ಯಾಕೆ ಅಂತಂದರೆ, ಈಗ ವಯಸ್ಸಾಗ್ತಿದೆ ಮತ್ತು ಅವರು ಮಾಡುವಂಥ ವ್ಯಾಯಾಮ ಮತ್ತು ನಡಿಗೆ ಏನಿರುತ್ತಲ್ಲ ಅದು ತುಂಬ ಅತಿಯಾಗಿರುತ್ತೆ. ಹಾಗಾಗಿ ಅದು ಅವ್ರಿಗೆ ಕಾಣಿಸಿರಬಹುದು ಅಂತ ಅನಿಸುತ್ತೆ. ಅದಕ್ಕಾಗಿ ಶಿಸ್ತಿನ ಜೀವನವನ್ನು ನಡೆಸೋದನ್ನು ನಾವು ಯಾವತ್ತೂ ಕೂಡ ಮರಿಬಾರ್ದು. ಒಳ್ಳೆಯ ವಾಕಿಂಗ್, ವ್ಯಾಯಾಮ, ಹಿತಮಿತವಾದಂಥ ಆಹಾರ, ಒಳ್ಳೆಯ ವಿಚಾರಗಳು, ಒಳ್ಳೆಯವರ ಸಂಘ, ಇವೆಲ್ಲವೂ ಕೂಡ ಹೃದಯಕ್ಕೆ ಸಂತೋಷವನ್ನು ಕೊಡ್ತವೆ. ರೀ, ನೀವು ಹೇಳೋ ಕತೆ ಸಾಕ್ರಿ, ಈಗ ನಾವು ಸಂದೇಶ ಕಳಿಸಿ ಕಾಯ್ತಿದ್ದೀವಿ, ಇಲ್ಲಿ ಇವ್ರು ಯಾವಾಗ ಓದ್ತಾರೆ ಅಂತ ನೀವು ಹೇಳ್ತಾನೆ ಇದ್ದೀರಾ ಅಂತ ಅನ್ಬೇಡಿ, ನಾನು ಹೇಳಬೇಕಲ್ವಾ. ಹಾಂ, ಸತೀಶ್ ಕುಮಾರ್ ಅವರು ನಮಗೆ ಸಂದೇಶವನ್ನು ಕಳಿಸಿ ಹೇಳ್ತಿದ್ದಾರೆ, ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ. ಮತ್ತೆ ನಾಗೇಶ್, ದೀಪಾ, ಋತ್ವಿಕ್, ಆಮೇಲೆ ಜಾರ್ವಿಕ್ ಇವರು ಕೆಸಗೋಡು ಬೇಲೂರು ತಾಲೂಕು ಹಾಸನದಿಂದ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮಕ್ಕೆ ಮತ್ತು ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಿದ್ದಾರೆ. ಹಾಗೆ ಪ್ರೀತಿಗೆ ಸಾಟಿ ಇಲ್ಲ ಅಮೃತ, ಹೃದಯ ಕನ್ನಡಾಂಬೆಯ ದೇವಾಲಯದಂತೆ ಅದ್ಭುತ, ಕಂಗಳಲ್ಲಿ ಕಂಡ ಪ್ರೀತಿಯ ಕಂಡು ಇದೇ ನನ್ನ ನಿಜವಾದ ಅರ್ಥ ಎಂದಿತ್ತು ನಿಸ್ವಾರ್ಥ, ಮಿಲನಕ್ಕೆ ಆ ದೇವರೇ ಇಟ್ಟ ಮುಹೂರ್ತ, ಸದಾ ನೆನೆಯುವುದನ್ನು ಕಂಡು ಅಸೂಯೆಪಟ್ಟ ಆ ಸೃಷ್ಟಿಕರ್ತ, ಈ ಹೃದಯಕ್ಕೆ ಉಸಿರು, ಈ ಹೃದಯದ ಬಡಿತ, ಈ ಮನದ ಮುಗಿಲಿನ ಮಿಡಿತ, ಅಪ್ಪುಗೆಯೇ ಈ ಬಾಹುಗಳ ತುಡಿತ, ಪ್ರೀತಿ ಈ ಹೃದಯದಲ್ಲಿ, ಹೃದಯದ ಉಸಿರಿನಲ್ಲಿ, ಹೃದಯದ ಪಿಸು ಮಾತಿನಲ್ಲಿ ಶಾಶ್ವತ ಅಂತ ಕಿಶನ್, ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಇವರೆಲ್ಲ ನಮಗೆ ಸಂದೇಶವನ್ನು ಕಳಿಸ್ತಾರೆ. ಆಹಾ, ಏನು ಕವಿತಾಮಯವಾಗಿ ಬರೆದಿದ್ದೀರಾ, ತುಂಬಾ ಖುಷಿ ಆಯಿತು. ಹ್ಯಾಪಿ ವರಮಹಾಲಕ್ಷ್ಮಿ ಮಂಗಲಾ ಮ್ಯಾಡಮ್, ಯುವರ್ ಪ್ರೋಗ್ರಾಮ್ ಇಸ್ ವೆರಿ ಗುಡ್, ಯಾವಾಗಲೂ ನಿಮ್ಮ ಕಾರ್ಯಕ್ರಮವನ್ನು ಕೇಳ್ತೇವೆ ಅಂತ ಸಂಧ್ಯಾ ನಂಜಪ್ಪ ಅವರು ಸಂದೇಶವನ್ನು ಕಳಿಸಿದ್ದಾರೆ ಜೆ ಪಿ ನಗರದಿಂದ. ನಿಮಗೂ ಕೂಡ ಅಷ್ಟೇ, ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮಹಾಲಕ್ಷ್ಮಿ ಎಲ್ಲರ ಮನೆಗಳಲ್ಲಿ, ಮನಗಳಲ್ಲಿ ಮನೆ ಮಾಡಿರಲಿ, ಎಲ್ಲರನ್ನು ಎಂದೂ ಅಗಲದಿರಲಿ ಅಂತ ಹೇಳಿ ಹಾರೈಸ್ತೀನಿ. ಓಕೆ, ಶುಭ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ನಮಗೆ ಎ ಹರಿಹರನ್ ವಿಜ್ಞಾನ ನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರು ಇನ್ನೊಂದು ವಿಶೇಷ ಮಾಹಿತಿ ಕೊಡ್ತಿದ್ದಾರೆ. 5 ವರ್ಷಗಳ ಮುಂಚೆಯೇ ಭವಿಷ್ಯ, ಅಂದರೆ ರೋಗಿಗೆ ಹೃದಯ ವೈಫಲ್ಯ ಬರುವ ಅಪಾಯವಿದೆಯೇ ಅಂತ AI ತಂತ್ರಜ್ಞಾನದಿಂದ 5 ವರ್ಷಗಳ ಮುಂಚೆನೇ ನಿಖರವಾಗಿ ಪತ್ತೆ ಹಚ್ಚಬಹುದು ಅಂತ ಎ ಹರಿಹರನ್ ಅವರು ನಮಗೆ ವಿಜ್ಞಾನ ನಗರದಿಂದ ತಿಳಿಸ್ತಾ ಇದ್ದಾರೆ. ಏನು ಗೊತ್ತಾ, ಇದೆಲ್ಲವೂ ಕೂಡ ವಿಜ್ಞಾನವನ್ನು ಮೆಚ್ಚುವಂಥದ್ದೇ. ಆದರೆ ಆ ರೀತಿಯ ಒಂದು ಹಿಸ್ಟ್ರಿ ಇದ್ದಾಗ ನಾವು ಹೋಗಿ ಪರೀಕ್ಷೆ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಇಲ್ಲಾಂದರೆ ಏನು ಗೊತ್ತಾ, ಎಷ್ಟೊಂದು ಬಾರಿ ಎಷ್ಟೊಂದು ವಿಚಾರಗಳು ನಮಗೆ ಗೊತ್ತಿಲ್ಲದೆ ಇದ್ದಿದ್ದೇ ಒಳ್ಳೆಯದಾಗಿರುತ್ತೆ. ಯಾಕೆ ಅಂತಂದರೆ, ಗೊತ್ತಾದಮೇಲೆ ನಾವು ಇದನ್ನು ತೊಂದರೆ ಮಾಡ್ಕೊಳ್ಳೋದೇ ಜಾಸ್ತಿ ಆಗಿರುತ್ತೆ. ಹಾಗಾಗಿ ಎಷ್ಟೊಂದು ವಿಚಾರಗಳು ನಮಗೆ ಗೊತ್ತಿಲ್ಲದಿದ್ರೆ ಒಳ್ಳೇದಪ್ಪ ಅಂತ ಹೇಳಿ ಕೂಡ ಹೇಳ್ತಾರೆ. ಯಾಕಂದರೆ ಕೆಲವರು ತುಂಬ ಕೇರ್ಫುಲ್ನೆಸ್ಸು, ತುಂಬ ಅವರು ಅದ್ರ ಬಗ್ಗೆ ಇದು ಮಾಡ್ತಿರ್ತಾರೆ, ಹಾಗಾಗಿನೇ ಕಷ್ಟ ಆಗುತ್ತೆ ಅಂತ ಕೂಡ ಕೆಲವರು ಹೇಳ್ತಾರೆ. ನೋ ಐಡಿಯಾ, ನೀವೇನು ಅನ್ಕೋತೀರಾ ನನಗೆ ಗೊತ್ತಿಲ್ಲ. ಆದರೆ ನಿಜ ಅಂತೂ ಅದು ಏನಂದರೆ, ತುಂಬ ವಿಚಾರ ಕೂಡ ಮಾಡೋಕ್ಕೆ ಹೋಗಬಾರ್ದು ಅಂತ. ಅತೀ ಕೇರ್ಫುಲ್ನೆಸ್ ಕೂಡ ಒಳ್ಳೇದಲ್ಲ ಅಂತ ಕೂಡ ಹೇಳ್ತಾರೆ. ಸೊ ಈಗ ಇನ್ನೊಂದು ಒಳ್ಳೆ ಹಾಡು ಕೇಳಿಸ್ಬೇಕಲ್ವಾ, ನಿಮಗೆ ತುಂಬ ಇಷ್ಟ ಅಲ್ವಾ? ತುಂಬ ಇಷ್ಟವಾಗಿರೋ ಹಾಡನ್ನೇ ಕೇಳಿಸ್ತೀನಿ. ನನಗೂ ತುಂಬ ಇಷ್ಟವಾದ ಹಾಡಿದು, ಕೇಳಿ ಬನ್ನಿ.
1: ಹುಡುಕುತ್ತ ನಿನ್ನ ಕೂಗಿರೇ,

ನನ್ನ ಹೃದಯನೂ ಯಾವಾಗ್ಲೂ ನಿಮಗೋಸ್ಕರ ಹುಡುಕ್ತಾ ಇರುತ್ತೆ. ನನಗೆ ತುಂಬಾ ಇಷ್ಟ ಅದೆಷ್ಟು ಜನ ಎಷ್ಟು ದಿನ ನಿಮ್ಮ ಜೊತೆ ಮಾತಾಡೋಕೆ ಸಾಧ್ಯ ಆಗುತ್ತೆ ನನಗೆ ಗೊತ್ತಿಲ್ಲ. ಆದರೂ ಕೂಡ ಈ ಖುಷಿ ಇದೆಯಲ್ಲ, ಇದು ಯಾವುದರಿಂದನೂ ಸಿಗುವಂಥದ್ದಲ್ಲ. ಈ ಹಾಡು ಕೇಳಿ.

ಸುಪ್ರಭಾತ ಚಿತ್ರದ ಹಾಡಿದು ನನಗೆ ತುಂಬ ಇಷ್ಟವಾದಂತಹ ಹಾಡು, ತುಂಬ ಜನರಿಗೆ ತುಂಬ ಇಷ್ಟವಾದಂತಹ ಹಾಡು. ಆ ಚಿತ್ರ ಕೂಡ ಅಷ್ಟೇ ಸೊಗಸಾಗಿತ್ತು. ಇವತ್ತಿಗೂ ಕೂಡ ಡಾಕ್ಟರ್ ವಿಷ್ಣುವರ್ಧನ್ ಅವರನ್ನ ನೆನೆಸ್ಕೊಂಡಾಗ ಸುಹಾಸಿನಿಯವರ ಮುಖ ಕೂಡ ಹಾಗೆ ನಮಗೆ ಬಂದ್ಬಿಡುತ್ತೆ. ನಮ್ಮ ಕನ್ನಡ ಕಂಡಂತಹ ಅತ್ಯದ್ಭುತ ನಟರಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವ್ರದ್ದು ವಿಶೇಷವಾದಂಥ ಪಾತ್ರ ಅಂತಲೇ ಹೇಳಬೇಕು. ಸಾಕಷ್ಟು ಜನ ಸಂದೇಶವನ್ನು ಕಳಿಸ್ತಾ ಇದ್ದೀರಾ. ಸಂದೇಶಗಳಲ್ಲಿ ಏನು ಹೇಳ್ತಿದ್ದಾರೆ, ಮೇಡಮ್ ನಮ್ಮದು ಒಂದು ಹಾಯ್ ಅಂತ ನಾಗರಾಜ್ ರೆಡ್ಡಿ ಅವರು ನಮಗೆ ರಾಮತೀರ್ಥ ಹರಿಹರ ತಾಲೂಕಿನ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಅದರ ಜೊತೆಗೆ ಹೃದಯದ ಬಗ್ಗೆ ಏನಾದರೂ ಹೇಳಿದರೆ ಚೆನ್ನಾಗಿರ್ತಿತ್ತು ರೆಡ್ಡಿ ಅವರೇ. ಶಾಂತಾರಾಮ್ ಜೋಗುಪಾಳ್ಯ ಹಲಸೂರು ಅವರು ಸಂದೇಶವನ್ನು ಕಳಿಸಿ ಹೇಳ್ತಿದ್ದಾರೆ, ಹೃದಯ ಇಲ್ಲದ ಜೀವನ ಇಲ್ಲ, ಆದರೆ ಹೃದಯ ಎಲ್ಲರ ಹಿಂದೆ ಓಡಲು ಪ್ರಾರಂಭಿಸಿದ್ದರೆ ಬಹಳ ಬೇಗ ಹುಚ್ಚು ಹೃದಯ ಆಗುತ್ತೆ. ಎಲ್ಲ ಹಾಡುಗಳು ಇಷ್ಟವಾಯಿತು ಅಂತ ಕಳಿಸಿದ್ದಾರೆ. ನಿಜವಾಗ್ಲೂ ಕೂಡ ಅಲ್ವಾ, ಈ ಪ್ರೀತಿಗೆ ಹೃದಯವನ್ನು ಜೋಡಿಸ್ಬಿಟ್ಟಿದ್ದೀವಿ. ಹಾಗಾಗಿ ಎಲ್ಲಿ ನೋಡಿದ್ರೂ ಅದೇ ಮಾತು, ಹೃದಯ ಹೃದಯ ಹೃದಯ ಅಲ್ವಾ. ಕಾಯಿ ಒಬ್ಬಟ್ಟು, ಕಾಳುಗೊಜ್ಜು, ಅನ್ನ, ಒಬ್ಬಟ್ಟು ಸಾರು ರೆಡಿಯಾಗಿದೆ, ಊಟಕ್ಕೆ ಬನ್ನಿ. ಕಿಶನ್ ರೋಷನ್ ಶೋಭಾರಾಣಿ, ಖಂಡಿತ ಖಂಡಿತ, ಐ ಆಮ್ ದೇರ್. ಓಕೆ, ಶಾಂತಾಚಾರ್ ಬಡಿಗೇರ್ ಅವರು ಸಂದೇಶವನ್ನು ಕಳಿಸಿದರೆ, ನಮಸ್ತೆ ಮೇಡಮ್, ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಕಲರ್ಫುಲ್ ನವಿಲುಗರಿ ಕಾರ್ಯಕ್ರಮದಲ್ಲಿ ಇಂದು ಹೃದಯದ ಬಗ್ಗೆ ನೀಡಿದ ಉಪಯುಕ್ತ ಮಾಹಿತಿ ಜೊತೆಗೆ ಮನೋರಂಜನೆ ಹಾಡುಗಳು ತುಂಬ ಇಷ್ಟ ಆದವು ಅಂತ ಹೇಳ್ತಾರೆ. ತುಂಬ ತುಂಬ ಥ್ಯಾಂಕ್ಸ್ ನಿಮಗೆ. ಮತ್ತೆ ಯಾರು, ನನ್ನ ಚಿಕ್ಕಪ್ಪ ಅವರು ಕೂಡ ತುಂಬ ಶಿಸ್ತಿನ ಮತ್ತು ಆರೋಗ್ಯಕರ ಜೀವನ ಶೈಲಿ ನಡೆಸಿಕೊಂಡು ಬಂದರೂ ಕೂಡ ಅನೇಕ ಸಮಸ್ಯೆ ಎದುರಿಸಬೇಕಾಯಿತು. ನಾವು ದೈಹಿಕ ಆರೋಗ್ಯದ ಜೊತೆ ಮಾನಸಿಕ ಆರೋಗ್ಯದ ಕಡೆಗೂ ಗಮನ ಕೊಡಬೇಕು. ಸಕಾರಾತ್ಮಕ ಭಾವನೆ ತುಂಬ ಮುಖ್ಯ ಅಂತ ನನ್ನ ಅನಿಸಿಕೆಗಳು ಅಂತ ಮಂಗಳಾ ಮೇಡಮ್ ಅಂತ ಹೇಳ್ತಿದ್ದಾರೆ. ಪ್ರತಿಮಾ ಸಾನ್ವಿ ಹೊಸನಗರ, ಪ್ರತಿಮಾ ಸಾನ್ವಿ ಹೊಸನಗರದ ಸಂದೇಶವನ್ನು ಕಳಿಸಿದ್ದಾರೆ. ನಿಜವಾಗ್ಲೂ ಕೂಡ ಆ ವಿಷಯಕ್ಕೆ ನಾನು ಬರಬೇಕಂತಂದೆ. ಏನು ಗೊತ್ತಾ, ಇದು ವೈಜ್ಞಾನಿಕವಾಗಿ ಹೇಗೆ ಈ ಶರೀರ ಸೃಷ್ಟಿಯಾಗಿದೆಯೋ ಅದ್ರ ಬಗ್ಗೆ ನಾನು ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ, ಆದರೆ ಈ ಸಾಮಾಜಿಕವಾಗಿ, ಈ ಮಾನಸಿಕವಾಗಿ ಮತ್ತು ಈ ಒಂದು ಸಂಬಂಧಗಳ ವಿಚಾರದಲ್ಲಿ ನಾವು ಹೇಗಿದ್ದೀವಿ ಅನ್ನೋದು ನಿಜವಾಗ್ಲೂ ಕೂಡ ಹೃದಯ ಅಷ್ಟೇ ಅಲ್ಲ, ಇಡೀ ಜೀವನದ ಮೇಲೆ ಪರಿಣಾಮವನ್ನು ಬೀರುತ್ತೆ. ನಮ್ಮ ಮನಸ್ಥಿತಿಯನ್ನು ನಾವು ಎಷ್ಟು ಪಾಸಿಟಿವ್ ಆಗಿ ಇಟ್ಕೊಳ್ಳೋಕೆ ಸಾಧ್ಯ, ಸಕಾರಾತ್ಮಕ ಭಾವನೆ ಇತ್ತು ಅಂತಂದರೆ ಎಂಥ ಸಮಸ್ಯೆಯಿಂದ ಕೂಡ ನಾವು ಹೊರಗಡೆ ಬರಬಹುದು ಅಂತ ಹೇಳಿ ಅನಿಸುತ್ತೆ. ಯಾಕಂದರೆ ಭಾವನೆಗಳೇ ತುಂಬ ನೆಗೆಟಿವ್ ಆಗಿದ್ದಾಗ ಅದು ನಮ್ಮ ಶರೀರದ ಮೇಲೆ ಅದೇ ರೀತಿ ಪರಿಣಾಮವನ್ನು ಉಂಟು ಮಾಡುತ್ತೆ. ನಾನೀಗ ಬಹಳಷ್ಟು ಬೇಸರದಲ್ಲಿ ಇದ್ದೀನಿ, ಆದರೆ ಸಂತೋಷ ಏನು ಅಂತಂದರೆ ತಂದೆಯವರು ಹುಷಾರಾಗಿದ್ದಾರೆ ಅನ್ನೋದು. ಇನ್ನೊಂದು ಏನಂತಂದರೆ ಒಂದು ಸ್ವಲ್ಪ ಇರುತ್ತಲ್ವ ಮನಸ್ಸಿನಲ್ಲಿ, ಎಷ್ಟೇ ನಾವು ಇದು ಸಂತೋಷವಾಗಿದ್ದೀವಿ ಅಂತಂದು ಕೂಡ ಅವರು ನಮ್ಮನ್ನು ಬಿಟ್ಟು ಊರಿಗೆ ಹೋಗ್ಬಿಟ್ರು ಅಂದರೆ ಅದು ನಮಗೆ ತಡ್ಕೊಳಕ್ಕಾಗಲ್ಲ. ಆದರೂ ಕೂಡ ನಾನು ಸಂತೋಷವಾಗಿರ್ತೀನಿ. ಯಾಕೆ ಗೊತ್ತಾ, ಈ ನಿಮ್ಮ ಸಹವಾಸ ಇದೆಯಲ್ಲ, ಈ ನಿಮ್ಮ ಸ್ನೇಹ ಇದೆಯಲ್ಲ, ಅದು ನನ್ನನ್ನು ಯಾವಾಗಲೂ ಸಂತೋಷವಾಗಿ ಇರುವಂತೆ ಮಾಡುತ್ತೆ. ಮಾತುಗಳನ್ನ ಆಡ್ತಾ ಇದ್ರೆ ಮಾತಿಗೇನು ಕೊರತೆ ಇಲ್ಲ, ಮಾತನ್ನು ಆಡ್ತಾನೆ ಇರ್ತೀನಿ, ನೀವು ಕೇಳ್ತಾನೆ ಇರ್ತೀರಾ. ನಾ ಸಂತೆಯಲ್ಲಿದ್ದರೂ ಮಾತಾಡ್ತೀನಿ, ಜಾತ್ರೆಯಲ್ಲಿದ್ದರೂ ಮಾತಾಡ್ತೀನಿ, ಮಾತುಗಳನ್ನು ನೀವು ಕೇಳ್ತೀರಾ, ಯಾಕಂದರೆ ನಿಮ್ಮ ಪ್ರೀತಿ ಅದಕ್ಕೆಲ್ಲ ಕಾರಣ. ಈಗ ಸಂತೆಯಲ್ಲಿ ನಿಂತು ಹುಡುಗ ಹಾಡ್ತಿದ್ದಾನೆ, ಕೇಳ್ಬನ್ನಿ, ಹಾಡು ಚೆನ್ನಾಗಿದೆ, ವಿಷಯ ಏನಾದ್ರೇನು.

ಹೌದಪ್ಪ, ಹಾಗೆ ಅದು ಅವ್ರು ಬಿಟ್ಟರೆ ಬೇರೆ ಯಾರೂ ಕಾಣಲ್ಲ, ಆ ಪ್ರೀತಿಯ ಅಮಲೇ ಹಾಗಿರುತ್ತೆ ಅಂತ ಕಾಣುತ್ತೆ. ಅದೇ ರೀತಿ ಹಾಡುಗಳನ್ನ ಕೇಳಿಸ್ತಿರುವಾಗ ಅದ್ರ ಬಗ್ಗೆನೂ ಸ್ವಲ್ಪ ಮಾತನಾಡ್ಬೇಕಲ್ವಾ, ಹಾಗಾಗಿ ಮಾತಾಡ್ತಿದ್ದೀನಿ ಅಷ್ಟೇ. ನಮಗೆ ರಂಜಿತ್ ಕುಮಾರ್ ಅವರು ಚಿಕ್ಕಬಳ್ಳಾಪುರದಿಂದ ಸಂದೇಶವನ್ನು ಕಳಿಸಿ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮೇಡಮ್. ಒಳ್ಳೆ ವಿಷಯ ಆರಿಸ್ಕೊಂಡಿದ್ದೀರಾ, ತುಂಬ ಚೆನ್ನಾಗಿ ವಿಷಯದ ಬಗ್ಗೆ ಮಾಹಿತಿ ಇದೆ, ಹಾಡುಗಳು ಕೂಡ ಚೆನ್ನಾಗಿದ್ದಾವೆ ಅಂತ ಹೇಳ್ತಿದ್ದಾರೆ. ಹಾಗೆ ಇತ್ತೀಚೆಗಷ್ಟೇ ನಮ್ಮ ತಂದೆಯವರಿಗೂ ಕೂಡ ಕಳೆದ ತಿಂಗಳು ಹೃದಯ ಚಿಕಿತ್ಸೆಗೆ ಅವರು ಕೂಡ ಒಳಗಾಗಿದ್ದಾರೆ, ಈಗ ಆರೋಗ್ಯವಾಗಿದ್ದಾರೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ತುಂಬ ಸಂತೋಷ ಆಯಿತು. ಅವರ ಆರೋಗ್ಯ ಹಾಗೆ ಚೆನ್ನಾಗಿರಲಿ, ಸಂತೋಷವಾಗಿರಿ ನೀವೆಲ್ಲರೂ ಅಂತ ಹೇಳಿ ಹಾರೈಸ್ತೀನಿ. ಹಾಗೆ ನಮಗೆ ಜಯಾಪುಟ್ಟಸ್ವಾಮಿ ಅವರು ಸಂದೇಶವನ್ನು ಕಳಿಸಿದ್ದಾರೆ ಚಿಕ್ಕಮಗಳೂರಿಂದ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಚೆನ್ನಾಗಿದ್ದೀರಾ ಮೇಡಮ್ ಅಂತ ಕೇಳ್ತಿದ್ದಾರೆ. ಅವರು ಚೆನ್ನಾಗಿದ್ದಾರಂತೆ, ಮಿಸ್ ಮಾಡ್ಕೊಳ್ತಾ ಇದ್ರಂತೆ ಕಾರ್ಯಕ್ರಮ. ಈಗ ಹೃದಯದ ಬಗ್ಗೆ ಕೇಳ್ತಾ ಇದ್ದೀನಿ, ಆ ವಿಷಯದ ಬಗ್ಗೆ ನೀವು ಮಾತನಾಡ್ತಾ ಇದ್ದೀರಾ. ಹೃದಯವನ್ನು ಎಲ್ಲರಿಗೆ ಕೊಡೋಕ್ಕೆ ಸಾಧ್ಯ ಇಲ್ಲ. ನಮಗೆ ಯಾರು ಆತ್ಮೀಯರು ಅನಿಸುತ್ತಾರೆ, ಹತ್ತಿರದವರು ಅನಿಸ್ತಾರೆ, ಅವರಿಗೆ ಮಾತ್ರ ಹೃದಯ ನೀಡಲು ಸಾಧ್ಯ ಅಲ್ವಾ ಮೇಡಮ್? ಕಾರ್ಯಕ್ರಮ ತುಂಬ ಚೆನ್ನಾಗಿದೆ, ಹಾಡುಗಳು

ಚೆನ್ನಾಗಿದ್ದಾವೆ, ವಿಚಾರ ಚೆನ್ನಾಗಿದೆ ಅನ್ನೋ ಮಾತನ್ನು ಹೇಳ್ತಿದ್ದಾರೆ. ತುಂಬ ಥ್ಯಾಂಕ್ಸ್ ಜಯ ಪುಟ್ಟಸ್ವಾಮಿ ಅವರೇ. ನಿಜ ಅಲ್ವಾ, ನಾವು ಯಾರನ್ನ ತುಂಬ ಇಷ್ಟಪಡ್ತೀವಿ, ಯಾರ ಬಗ್ಗೆ ನಮ್ಗೆ ನಂಬಿಕೆ ಇದೆ ಅಂಥವ್ರನ್ನ ಮಾತ್ರ ನಿಜವಾಗ್ಲೂ ಕೂಡ ನಾವು ಹತ್ತಿರ ಸೇರಿಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ, ಅದು ಹೃದಯದ ಹತ್ತಿರ. ಶಾಂತಾರಾಮ್ ಜೋಗುಪಳ್ಳೆ ಹಲಸೂರು, ಹೃದಯ ಇಲ್ಲದ ಜೀವನ ಇಲ್ಲ ಆದರೆ ಹೃದಯ, ಎಸ್ ಎಸ್, ಹೃದಯ ಇಲ್ಲದ ಜೀವನ ಇಲ್ಲ ಅನ್ನೋ ಮಾತನ್ನು ಹೇಳ್ತಿದ್ದಾರೆ. ನಿಜ ಅಲ್ವಾ, ಹೃದಯ ಇಲ್ಲದೆ ಜೀವನೇ ಇರೋದಿಲ್ಲ ಅಂದಮೇಲೆ ಜೀವನ ಎಲ್ಲಿಂದ ಬರುತ್ತೆ ಸಾರ್? ನೋಡಿ ಮೇಡಮ್, ನಮ್ಮ ಒಂದು ಹಾಯ್, ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು, ಲಕ್ಷ್ಮಿ ನಿಮಗೆ ಆರೋಗ್ಯ ಐಶ್ವರ್ಯ ಎಲ್ಲ ಕರುಣಿಸಲಿ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ ನಾಗರಾಜ್ ರೆಡ್ಡಿ ಅವರು. ಧನ್ಯವಾದಗಳು. ಮತ್ತೆ ನಮಗೆ ಸಂದೇಶವನ್ನು ಕಳಿಸಿರುವವರು ನಾಗೇಂದ್ರ ಅವರು, ತಾವರೆಕೆರೆಯಿಂದ. ಇಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯ ಹೇಳ್ತಿದ್ದಾರೆ, ಹಾಗೆ ಇವತ್ತಿನ ನವಿಲುಗರಿಯಲ್ಲಿ ಬರೋ ಹಾಡುಗಳು ಇಷ್ಟ ಆಗ್ತಿದೆ, ಅದ್ರ ಜೊತೆಗೆ ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ಕೂಡ ತುಂಬ ಇಷ್ಟ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಧನ್ಯವಾದಗಳು, ಧನ್ಯವಾದಗಳು. ಓಕೆ, ಇನ್ನು ಹಬ್ಬಕ್ಕೆಲ್ಲ ಸಜ್ಜು ಮಾಡಿಕೊಂಡು ನಮ್ಮನ್ನು ಕೂಡ ಕರೀತಾ ಇದ್ದಾರೆ, ಅದು ಕೂಡ ತುಂಬ ಸಂತೋಷದ ವಿಚಾರ. ನೀವು ಹೇಳಿದ ತಕ್ಷಣ ಬಾಯಲ್ಲಿ ನೀರು ಬರುತ್ತೆ. ನನ್ನ ಚಿಕ್ಕಪ್ಪ ಅವರು ಕೂಡ ತುಂಬ ಶಿಸ್ತಿನ ಸಿಪಾಯಿ ಮತ್ತು ಆರೋಗ್ಯಕರ ಜೀವನ ಶೈಲಿ ನಡೆಸ್ಕೊಂಡು ಬಂದರೂ ಕೂಡ ಅನೇಕ ಸಮಸ್ಯೆ ಎದುರಿಸಬೇಕಾಯಿತು. ನಾವು ಕೂಡ ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯದ ಕಡೆಗೂ ಕೂಡ ಗಮನ ಕೊಡಬೇಕು. ಈ ಸಂದೇಶವನ್ನು ಆಗಲೇ ಓದ್ದೆ ಅಲ್ವಾ ನಾನು. ನಮ್ಮ ಜನರಲ್ಲಿ ಒಂದು ತಪ್ಪು ಕಲ್ಪನೆ ಇದೆ, ತುಪ್ಪ ತಿಂದರೆ ದಪ್ಪವಾಗ್ತಾರೆ ಅಂತ. ತುಪ್ಪ ತಿಂದರೆ ದಪ್ಪನೂ ಆಗಲ್ಲ, ಏನೂ ಆಗಲ್ಲ, ಹೃದಯಾಘಾತನೂ ಆಗಲ್ಲ ಅಂಥೇಳಿ ಅನುಷಾ ಹೇಳ್ತಿದ್ದಾರೆ. ಹೌದು ಅನುಷಾ, ಆದರೆ ಹೃದಯಾಘಾತ ಆದಮೇಲೆ ತುಪ್ಪ ತಿನ್ನಬಾರ್ದು ಅಷ್ಟೇ. ತುಪ್ಪನ ಗುಡ್ ಕೊಲೆಸ್ಟ್ರಾಲ್ ಅಂತ ಕೂಡ ಕರೀತಾರೆ. ಸಾಕಷ್ಟು ಸಂದೇಶಗಳು ಇನ್ನೂ ಇದ್ದಾವೆ, ನನಗೂ ಕೂಡ ಇಷ್ಟನೇ ನಿಮ್ಮ ಸಂದೇಶಗಳನ್ನ ಓದೋದು, ಹಾಗೆ ನಿಮಗೋಸ್ಕರ ಒಳ್ಳೊಳ್ಳೆ ಹಾಡುಗಳನ್ನ ಕೇಳಿಸೋದು. ಈಗ ಈ ಹಾಡು ಕೇಳಿ ಬನ್ನಿ, ಮತ್ತೆ ಮಾತಾಡೋಣ ಅಲ್ವಾ? ನೀವು ಕೂಡ ರೆಡಿಯಾಗಿದ್ದೀರ ತಾನೇ? ಸಂದೇಶ ಕಳಿಸೋಕ್ಕೆ ಸಂಖ್ಯೆ ಗೊತ್ತಿದೆ, 9480901013. 9494, ಏನು ಹೇಳ್ತಾ ಇದ್ದೀನಿ ನಾನು, 9494840901013, 9480901013. ನಿಮಗೆ ಗೊತ್ತಾಯ್ತು ತಾನೇ, ಸ್ಲೋ ಆಗಿ ಹೇಳಿದ್ರೆ ನಾನು ಫಂಬಲ್ ಆಗ್ತೀನಿ ಅಂತ. ಅದಕ್ಕೆ ನಾನು ಎಲ್ಲರೂ ಎಕ್ಸ್ಪ್ರೆಸ್ ಅಂತೀರಾ, ಎಲ್ಲಿ ಕೆಲವರು ಇಷ್ಟಪಡ್ತೀರಾ, ಕೆಲವರು ಅಂತೀರಾ ಸ್ಲೋ ಡೌನ್ ಮೇಡಮ್ ಅಂತೀರಾ, ಏನು ಮಾಡಲಿ ನಾನು, ಹಾಡು ಮಾತ್ರ ಕೇಳಿಸ್ತೀನಿ, ಕೇಳಿ.

0: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಪದವೀಧರರೇ ಗಮನಿಸಿ, ಉತ್ತಮ ದರ್ಜೆಯ ಉನ್ನತ ಶಿಕ್ಷಣವನ್ನ ಕಡಿಮೆ ವೆಚ್ಚದಲ್ಲಿ ಪಡೆಯುವ ಸದಾವಕಾಶ ಇಲ್ಲಿದೆ. ಐತಿಹಾಸಿಕ ಪರಂಪರೆಯ ಪ್ರತಿಷ್ಠಿತ ಸೆಂಟ್ರಲ್ ಕಾಲೇಜಿನ ವಿದ್ಯಾರ್ಥಿಯಾಗುವ ನಿಮ್ಮ ಕನಸು ನನಸಾಗಿಸಿಕೊಳ್ಳಿರಿ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ವಿಜ್ಞಾನ, ವಾಣಿಜ್ಯ, ಕಲಾ ವಿಭಾಗಗಳಲ್ಲಿ ನಿಮ್ಮ ಆಯ್ಕೆಯ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಿರಿ. ಈಗಾಗಲೇ ಅರ್ಜಿ ಸಲ್ಲಿಸಿರುವವರು ಆಗಸ್ಟ್ 20-25 ನಡೆಯುವ ಸ್ನಾತಕೋತ್ತರ ಪದವಿ ಕೋರ್ಸ್ಗಳ ಕೌನ್ಸೆಲಿಂಗ್ನಲ್ಲಿ ಭಾಗವಹಿಸಿ. ಅರ್ಜಿ ಸಲ್ಲಿಸದೇ ಇರುವ ಆಸಕ್ತರು ನೇರವಾಗಿ ಕೌನ್ಸೆಲಿಂಗ್ಗೆ ಹಾಜರಾಗಿ ಪ್ರವೇಶ ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ www.bcu.ac.in ವೆಬ್ಸೈಟ್ನ ಸಂಪರ್ಕಿಸಿ.
2: ಏನಾಗುತ್ತೆ ಗೊತ್ತಾ, ಎಷ್ಟೊಂದು ಸಲ ಅನಿಸುತ್ತೆ ನಾವು ಸ್ವಚ್ಛ ಹೃದಯದಿಂದ ಏನಾದರೂ ಕೆಲಸ ಮಾಡಿದ್ರೆ ಅದನ್ನು ಇಡೀ ನಮಗೆ ವಿಶ್ವ, ಇಡೀ ಪ್ರಪಂಚ, ಈ ಒಂದು ಏನು ಶಕ್ತಿ ಇದೆಯಲ್ಲ ಅದನ್ನೇ, ಅದು ನಮ್ಮನ್ನು ಆ ಎಲ್ಲ ಕನಸುಗಳನ್ನು ನನಸು ಮಾಡ್ಕೊಳ್ಳೋಕ್ಕೆ ಕಾರಣ ಆಗುತ್ತೆ ಅಂತ ಹೇಳ್ತಾರೆ ಅಲ್ವಾ. ಜಗತ್ತಿನ ಎಲ್ಲ ಶಕ್ತಿಯೂ ಕೂಡ ಒಂದುಗೂಡುತ್ತಂತೆ ನಮ್ಮ ಒಳ್ಳೆಯ ಒಂದು ನಿರ್ಧಾರವನ್ನು ಅಥವಾ ಒಳ್ಳೆಯ ಒಂದು ಪ್ರಯತ್ನಕ್ಕೆ ಒಂದು ಫಲ ಕೊಡೋಕ್ಕೋಸ್ಕರ. ನನಗೆ ಗೊತ್ತಿಲ್ಲ, ಇವತ್ತು ಹೃದಯದ ಬಗ್ಗೆ ಒಂದು ಮಾಹಿತಿ ಇದೆ ಅಂತಲೇ ಗೊತ್ತಿರಲಿಲ್ಲ, ಒಂದು ಒಂದು ಅಡ್ವರ್ಟೈಸ್ಮೆಂಟ್ ಇದೆ, ಜಾಹೀರಾತ್ ಇದೆ ಅಂತಲೇ ಗೊತ್ತಿರಲಿಲ್ಲ ನನಗೆ. ನಾನೇನೋ ಮಾತಾಡೋಗಿ ಮಾತಾಡ್ತಿದ್ದೀನಿ. ನಮ್ಮ ಚೈತ್ರ ಅಂತ ಆಗಲೇ ಆರ್ಜೆ ಇದ್ರಲ್ವಾ ಬೆಳಗ್ಗಿಂದ, ಅವರೇ ಇದ್ದಾರೆ ನಿಮ್ಮ ಜೊತೆಗೆ. ಅವ್ರು ಹೇಳಿದ್ರು, ನೋಡಿ ಇವತ್ತು ನೀವು ಹೃದಯದ ಬಗ್ಗೆ ಮಾತಾಡ್ತಾ ಇದ್ದೀರಾ, ಇವತ್ತೇ ಇವತ್ತು ಈ ಹೃದಯದ ಬಗ್ಗೆ ಮಾಹಿತಿ ಅಥವಾ ಅದರ ಬಗ್ಗೆ ಒಂದು ಜಾಹೀರಾತು ಬಂದಿದೆ, ಅದ್ರ ಬಗ್ಗೆ ಕಾಳಜಿ ವಹಿಸಿ ಅನ್ನೋ ಜಾಹೀರಾತು ಅಂತ ಹೇಳಿದ್ರು. ತುಂಬ ಸಂತೋಷ ಆಯಿತು. ನಾವೇನನ್ನು ಮಾತಾಡುವಾಗ ಯಾರಿಗಾದರೂ ಅದರಿಂದ ಉಪಯೋಗ ಆದರೆ ಅಥವಾ ಅದರಿಂದ ಇನ್ನಷ್ಟು ಮಾಹಿತಿ ಸಿಗೋ ಹಾಗ ಆದರೆ ಅದು ನಿಜ ಸಂತೋಷ ಕೊಡುತ್ತೆ. ಹೃದಯದ ಆರೋಗ್ಯ ತುಂಬಾ ಮುಖ್ಯ, ಯಾಕಂದರೆ ನಿರಂತರವಾಗಿ ಅದರ ಕೆಲಸ ನಡೀತಾನೆ ಇರುತ್ತೆ. ಈ ಮೂಲಕ ನಾನು ಒಂದು ಮಾತು ಹೇಳಬೇಕು, ಏನಂದರೆ ಈಗ ಎಲ್ಲೇ ಏನೇ ಒಂದು ಇನ್ಸಿಡೆಂಟ್ ಆದರೂ ಕೂಡ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ, ಅದನ್ನು ಎಷ್ಟೋ ಜನ ನೋಡ್ತಾರೆ, ಅದು ಆ ಕ್ಷಣಕ್ಕೆ ಅದು ಆ ಥರ ಅನಿಸೋದಿಲ್ಲ, ಆದರೆ ನಮ್ಮ ಹೃದಯ ಸೂಕ್ಷ್ಮವಾಗಿರುತ್ತೆ. ಇದು ಹೃದಯದ ಕೆಲಸ ಅಲ್ವಾ, ಹೃದಯದ ಆರೋಗ್ಯದ ವಿಷಯ ಅಲ್ವಾ, ಹಾಗಾಗಿ ಇದು ಹೃದಯದ ಆರೋಗ್ಯವನ್ನೇ ಕಸಿಯುತ್ತೆ, ಅದಕ್ಕೆ ಅಂತ ಪೋಸ್ಟ್ ಹಾಕಬಾರ್ದು ಅಂತ ಶ್ರುತಿ ಬೆಳಗಾವಿಯಿಂದ ಹೇಳ್ತಿದ್ದಾರೆ. ನಿಜ ಕೂಡ ಅದು. ಎಷ್ಟೊಂದು ಸಲ ಒಂದೊಂದಷ್ಟು ಹೃದಯ ವಿದ್ರಾವಕ ಘಟನೆಗಳನ್ನು ತಕ್ಷಣ ಹಾಕ್ಬಿಡ್ತಾರೆ, ಅದನ್ನು ನೋಡಿದಾಗ ತುಂಬ ಮನಸ್ಸಿಗೆ ನೋವಾಗುತ್ತೆ ಅಲ್ವಾ. ಆ ಥರ ಶೇರ್ ಮಾಡಬಾರ್ದು ಅಂತ ಅನಿಸುತ್ತೆ, ಅಥವಾ ಹೃದಯ ಸ್ವಲ್ಪ ನಾವು ಸ್ವಲ್ಪ ಸೆನ್ಸಿಟಿವ್ ಇರೋರು ನೋಡೋಕ್ಕೆ ಹೋಗಬಾರ್ದು ಅಂತ ಅನಿಸುತ್ತೆ. ಶುಭ ಮಧ್ಯಾಹ್ನ ಮೇಡಮ್. ನಾನು ಮೈಸೂರಿನಿಂದ ಭವಿತಾ. ಕಾರ್ಯಕ್ರಮ ಬಹಳ ಅದ್ಭುತವಾಗಿ ಅತ್ಯುತ್ತಮವಾಗಿ ಮೂಡಿಬರ್ತಾ ಇದೆ, ಹಾಡುಗಳು ಕೂಡ ಸೊಗಸಾಗಿವೆ. ಹಾಗೇ ನನ್ನ ಅಭಿಪ್ರಾಯ ಏನು ಅಂದರೆ, ಹೃದಯ ಎಲ್ಲರಿಗೂ ಇರುತ್ತೆ, ಆದರೆ ಹೃದಯವಂತಿಕೆ ಇದ್ದಾಗ ಮಾತ್ರ ಮೇಡಮ್ ಆ ಹೃದಯಕ್ಕೆ ಬೆಲೆ ಸಿಗೋದು ಅಂತ ನನ್ನ ಅಭಿಪ್ರಾಯ. ವಾವ್, ಎಂಥ ಮಾತು ಹೇಳಿದ್ರಿ ಭವಿತಾ. ನೀವು, ಹೃದಯ ಎಲ್ರಿಗೂ ಇರುತ್ತೆ, ಬದುಕಿರುವಂತಹ ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ಇರುತ್ತೆ, ಅಂದಮೇಲೆ ಮನುಷ್ಯನಿಗಿರಲ್ವಾ. ಆದರೆ ಮನುಷ್ಯತ್ವ, ಹೃದಯವಂತ, ಹೃದಯವಂತಳು ಅಂತ ಅನಿಸ್ಕೊಳ್ಳೋದು, ಆ ಹೃದಯದಲ್ಲಿ ನಿಜವಾಗ್ಲೂ ಕೂಡ ಒಂದು ಕರುಣೆ ಇದ್ದಾಗ, ಆ ಹೃದಯದಲ್ಲಿ ಒಂದು ರೀತಿಯ ಕಾಳಜಿ, ಕರುಣೆ, ಪ್ರೀತಿ, ಏನಂತ ಹೇಳಬೇಕು, ಈ ಎಲ್ಲ ಭಾವಗಳಿದ್ದಾಗ ಮಾತ್ರ ಅಂಥವ್ರನ್ನ ಹೃದಯವಂತರು ಅಂತ ಕರೀತಾರೆ. ನಿಜವಾಗ್ಲೂ ಹೃದಯ ಇದೆ ಅಂತ ಹೇಳಿ ಅದೇ ನಮ್ಮನ್ನು ತೋರ್ಪಡಿಸೋದು, ನನ್ನಲ್ಲೂ ಒಂದು ಹೃದಯ ಇದೆ ಅಂತ. ಇಲ್ಲಾಂದರೆ ಸುಮ್ಮನೆ ಒಂದು ಮಷಿನ್ ಇದ್ದಂಗೆ ಅಲ್ವಾ. ಮಂಗಳಾ ಮೇಡಮ್, ನಿಮ್ಮ ಧ್ವನಿ ಕೇಳಿ ನನ್ನ ಹೃದಯ ಸಂತೋಷವಾಗಿ ಪಡೆದುಕೊಳ್ತಾ ಇದೆ ಅಂತ ವಿಜಯ ಹುಡುಗಿನ ಹುಡುಗ ಗೊತ್ತಾಗಲಿಲ್ಲ, ಎಚ್ ವಿ ಅಂತ ನಮಗೆ ಸಂದೇಶವನ್ನು ಕಳಿಸಿದ್ರೆ ತುಂಬ ಥ್ಯಾಂಕ್ಸ್. ಯಾರೇ ಇರಲಿ, ನಮ್ಮ ಸ್ನೇಹಿತರು, ನಮಗೆ ಸ್ನೇಹಿತರೆ, ನಿಮಗೆ ಖುಷಿ ಆಯಿತು ಅಂತಂದರೆ ನನ್ನ ಹೃದಯನೂ ಕೂಡ ಅಷ್ಟೇ ಸಂತೋಷವಾಗಿ ಪಡೆದುಕೊಳ್ಳುತ್ತೆ. ಸಂದೇಶಗಳು ಬರ್ತಾ ಇರಲಿ. ಇನ್ನೂ ಒಂದು 10 ನಿಮಿಷ ಇದೆ. 9480901013 9489091013

0101 ಈ ಸಂಖ್ಯೆಗೆ ಸಂದೇಶಗಳು ಬರಲಿ. ಹೃದಯದ ಬಗ್ಗೆ ನಿಮ್ಮ ವಿಷಯನ ನೀವು ತಿಳಿಸ್ತಾ ಇರಿ. ಈಗ ನಮಗೆ ಯಾರಿದು ಮೇಡಮ್ ನಮ್ಮ ಊರು ನಿಮಗೆ ಇಷ್ಟವಿಲ್ವಾ ಅಂತ ಸತೀಶ್ ಕುಮಾರ್ ಅವರು ತುಂಬ ಕೋಪದಿಂದ ಕೇಳ್ತಾರೆ. ಅದು ದೇವರಾಯನ ದುರ್ಗದಿಂದ, ಯಾಕಂದರೆ ಇದು ಮೂರನೇ ಮೆಸೇಜ್ ನಾನು ಕಳಿಸ್ತಾ ಇರೋದು, ಆದರೂ ಕೂಡ ನೀವು ನನ್ನ ನಾಮಧೇಯ ಪ್ರಸಾರ ಮಾಡಿಲ್ಲ ಅಂತ ಹೇಳಿ ಕೋಪಗೊಂಡಿದ್ದಾರೆ. ಕೋಪ ಮಾಡ್ಕೋಬೇಡಿ ಸತೀಶ್ ಅವರೇ, ಅದು ದೇವರಾಯನ ದುರ್ಗ, ನಾನು ಕೂಡ ಭಕ್ತಳು ರೀ ದೇವ್ರದು. ಅದು ಹೆಂಗ್ರಿ, ಅದು ನನಗೆ ಆ ಹೆಸರು ತುಂಬಾ ಇಷ್ಟ ನನಗೆ. ಆ್ಯಕ್ಚುಲಿ ಆ ಊರಿನ ಹೆಸರು ದೇವರಾಯನ ದುರ್ಗ ಅನ್ನೋದು ತುಂಬ ಇಷ್ಟ. ಇನ್ನೂ ಸಾಕಷ್ಟು ಸಂದೇಶಗಳು ಬರ್ತಾ ಇದೆ, ನಾನು ಕಾಯ್ತಾ ಇದ್ದೀನಿ. ಸಮಯ ಕಡಿಮೆ ಇದ್ರೂ ಪರವಾಗಿಲ್ಲ, ಎಲ್ಲರ ಸಂದೇಶವನ್ನು ಓದೋ ಪ್ರಯತ್ನ ನಾನು ಮಾಡ್ತೀನಿ. ಈಗ ಚಿಕ್ಕದಾಗಿ ಚೊಕ್ಕದಾಗಿ ಹಾಡನ್ನ ಸ್ವಲ್ಪ ಹೊತ್ತಿಗೆ ಮಾತ್ರ ಕೇಳ್ಕೊಂಡು ಬನ್ನಿ, ಯಾಕಂದ್ರೆ ನಮಗೆ 1 ಗಂಟೆವರೆಗೂ ಮಾತ್ರ ಟೈಮ್ ಇರೋದು. ಹೃದಯದ ಬಗ್ಗೆ ಕಾಳಜಿ ಕೂಡ ಇರಲಿ. ಹಾಗೆ ಈ ಹಾಡು ನಿಮಗಾಗಿ ನಾನು ಕೇಳಿಸ್ತಾ ಇದ್ದೀನಿ. FM ರೇನ್ಬೋದಲ್ಲಿ ನವಿಲುಗರಿಯಲ್ಲಿ ಅಷ್ಟೇ ಅಲ್ಲ, ಎಲ್ಲ ಕಾರ್ಯಕ್ರಮ ಇಡೀ ದಿನದ ಕಾರ್ಯಕ್ರಮಗಳು ನಿಮಗಾಗಿ ರಂಜಿಸೋದಕ್ಕೋಸ್ಕರ ಅದು ಹಾಡುಗಳನ್ನು ಕೇಳಿಸೋದ್ರ ಮೂಲಕ ನಿಮಗೆ ಮನರಂಜನೆಯನ್ನು ನೀಡುತ್ತವೆ. ಸಂತೋಷ ಆಗೋದು ಸಂಗೀತವನ್ನು ಕೇಳಿದಾಗ. ಈ ಸಂಗೀತಕ್ಕಿರೋ ಶಕ್ತಿ ಇದೆಯಲ್ಲ, ಅದು ನೆಕ್ಸ್ಟ್ ಲೆವೆಲ್ ಅಪ್ಪ. ಹಾಗಾಗಿ ಎಲ್ಲರೂ ಅದರ ಬಗ್ಗೆ ಹೇಳ್ತಾರೆ. ಸೊ ಹೃದಯದ ಬಗ್ಗೆ ನನಗೆಷ್ಟು ಸಾಧ್ಯ ಹಾಡುಗಳನ್ನು ಪ್ರಸಾರ ಮಾಡೋಕ್ಕೆ ಮಾಡ್ತಾ ಇದ್ದೀನಿ. ಈಗ ನಿಮಗಾಗಿ ಇದೊಂದು ಹಾಡು ಬರ್ತಿದೆ, ಕೇಳಿ ಬನ್ನಿ.

ನಮ್ಮ ಎಫ್ ಎಂ ರೇನ್ಬೋದು ಒಂದು ಸೌಂದರ್ಯ ಏನು ಅಂತಂದ್ರೆ ಏನು ಗೊತ್ತಾ, ಅದು ನಮ್ಮ ಎಲ್ಲ ಕೇಳುಗರ ಪಾಲ್ಗೊಳ್ಳುವಿಕೆ. ಆ ಕೆಲವರಂತೂ ಎಷ್ಟು ಮಾತ್ರ ಸಂತೋಷದಿಂದ ಕನೆಕ್ಟೆಡ್ ಆಗಿರ್ತಾರೆ ಅಂತಂದ್ರೆ ಎಫ್ ಎಂ ರೇನ್ಬೋನೇ ಅವ್ರ ಜೀವನ. ಈಗ ನಾನು ಕಬಡ್ಡಿ ಇಂದಿರಾ ವೆಂಕಟೇಶ್ ಅವ್ರ ಹೆಸರು ಹೇಳ್ತಿದ್ದೆ, ಯಾಕಂದ್ರೆ ಅಷ್ಟು ವರ್ಷಗಳಾಯ್ತು, 2 decades ಹಿಂದೆ, 20 ವರ್ಷಗಳ ಹಿಂದೆ ಕೂಡ ಅವರು ಇಷ್ಟೇ ಪ್ರೀತಿಯಿಂದ ಎಫ್ ಎಂ ರೇನ್ಬೋ ಕೇಳ್ತಿದ್ರು. ಹಾಗೆ ಸಾಕಷ್ಟು ಜನ ನೀವು ಇದ್ದೀರಾ, ಅದಕ್ಕೆ ನಮಗೂ ಕೂಡ ತುಂಬ ಸಂತೋಷ ಆಗೋದು. ಎಫ್ ಎಂ ರೇನ್ಬೋದಲ್ಲಿ ಸಂದೇಶಗಳನ್ನ ಕಳಿಸಿ 9480901013 ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಸಮಯ ತುಂಬ ಕಡಿಮೆ ಇದೆ, ಆದರೂ ಕೂಡ ಏನು ಸಮಸ್ಯೆ ಇಲ್ಲ, ನಿಮ್ಮ ಸಂದೇಶಗಳನ್ನ ಓದಕ್ಕಂತೂ ನಾನು ರೆಡಿ ಇರ್ತೀನಿ. ಯಾಕಂದರೆ ಸಾಕಷ್ಟು ವಿಚಾರಗಳನ್ನು ಬಹಳಷ್ಟು ಮನಸಾರೆ ನೀವು ತಿಳಿಸ್ತೀರಾ, ಮತ್ತು ನಿಮ್ಮ ಅನಿಸಿಕೆಗಳನ್ನು ಹೇಳುವಾಗ ಬಹಳ ಸ್ಪಷ್ಟವಾಗ ಅನಿಸಿಕೆಗಳನ್ನ ಹೇಳ್ತೀರಾ, ಮತ್ತು ನಿಮಗೇನು ಕಂಡಿರುತ್ತಲ್ವಾ ಅದ್ರ ಬಗ್ಗೆ ಹೇಳ್ತೀರಾ, ನಿಮ್ಮ ಅನುಭವವನ್ನು ಹೇಳ್ತೀರಾ, ಅದೆಲ್ಲವೂ ಕೂಡ ಬಹಳ ಮುಖ್ಯ. ಯಾಕಂದರೆ ನಾವೆಲ್ಲರೂ ಜೀವನದಲ್ಲಿ ಪರ್ಫೆಕ್ಟ್ ಅಲ್ಲ ರೀ, ನಮ್ಮದೇ ಆದಂಥ ವಿಚಾರಧಾರೆಗಳಿರುತ್ತೆ, ನಾವು ನೋಡುವ ದೃಷ್ಟಿಕೋನ ಅಥವಾ ನಾವು ನಮ್ಮ ಜೀವನದಲ್ಲಿ ಎಷ್ಟನ್ನ ನೋಡಿದೀವಿ ಅಷ್ಟರ ಮೂಲಕ ಮಾತ್ರ ನಾವು ನಮ್ಮನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಸಾಧ್ಯ. ಈ ಜಗತ್ತಿನಲ್ಲಿ ಒಂದೇ ವಿಷಯದ ಬಗ್ಗೆ ಸಾಕಷ್ಟು ನಾಲೆಜ್ ಇದೆ, ಸಾಕಷ್ಟು ಜ್ಞಾನ ಇದೆ, ಎಲ್ಲವೂ ನಮಗೆ ಗೊತ್ತಿರಬೇಕಂತಾನೂ ಕೂಡ ಇಲ್ಲ. ಆದರೆ ಎಲ್ಲರಿಂದ ಒಂದೊಂದನ್ನು ತಿಳ್ಕೊಂಡಾಗ ನಮ್ಮ ಜ್ಞಾನ ಭಂಡಾರ ದೊಡ್ಡದಾಗತ್ತೆ. ಅದಕ್ಕೋಸ್ಕರನೇ ಬಿಡಿ, ಈ ಹಾಡನ್ನ ಮಧ್ಯದಲ್ಲೇ ಕಟ್ ಮಾಡಿಬಿಡೋಣ, ಯಾಕಂದರೆ ಮಾತಾಡೋಣ, ಯಾಕಂದರೆ ಸಂದೇಶಗಳು ತುಂಬ ಇದೆ. ನಮಗಿವಾಗ ಸಿದ್ದು ಮಧುಗಿರಿಯಿಂದ ಸಂದೇಶವನ್ನು ಕಳಿಸಿ ಹೇಳ್ತಿದ್ದಾರೆ. ನಮಸ್ತೆ ಮೇಡಮ್, ಕಾರ್ಯಕ್ರಮ ತುಂಬ ಚೆನ್ನಾಗಿ ಬರ್ತಾ ಇದೆ, ನಿಮ್ಮ ನಿರೂಪಣೆ ಸೂಪರ್, ಕೇಳ್ತಾನೆ ಇರಬೇಕನ್ಸುತ್ತೆ. ಹೃದಯದ ತೊಂದರೆಯಿಂದ ನಮ್ಮ ತಂದೆಯವ್ರನ್ನ ಕಳ್ಕೊಂಡೆ ಅನ್ನೋ ಮಾತನ್ನು ಹೇಳ್ತಿದ್ದಾರೆ. ಐ ಆಮ್ ಸೋ ವೆರಿ ಸಾರಿ ಸಿದ್ದು ಅವರೇ. ಏನಾಗುತ್ತೆ ಗೊತ್ತಾ, ಒಂದೊಂದು ಸಲ ಏನು ನಾವು ಮಾಡಿದ್ರೂ ಕೂಡ ಎಲ್ಲವೂ ಕೂಡ ನಮ್ಮ ಕೈ ಮೀರಿ ಹೋಗುವಂಥದ್ದು ಕೂಡ ಇರುತ್ತೆ. ಅದು ಏನು ಪರಮಾತ್ಮನ ಇಚ್ಛೆ ಆಗಿರುತ್ತೋ ನನಗೆ ಗೊತ್ತಿಲ್ಲ, ಆದರೂ ಕೂಡ ನನ್ನ ಕಡೆಯಿಂದ ನಿಜವಾಗ್ಲೂ ಕೂಡ ಐ ಆಮ್ ವೆರಿ ಸಾರಿ. ನಿಜವಾಗ್ಲೂ ನಿಮ್ಮ ದುಃಖ ನನಗೆ ಅರ್ಥ ಆಗುತ್ತೆ. ಅಂದರೆ ಬರೀ ಯೋಚನೆ ಮಾಡಿದರೆ ನಂಗೆ ಇಷ್ಟು ಕಷ್ಟ ಆಗುತ್ತೆ. ನಾಗೇಂದ್ರ ಅವರು ತಾವರೆಕೆರೆ ಕುಣಿಗಲ್ ಇಲ್ಲಿಂದ ಸಂದೇಶವನ್ನು ಕಳಿಸಿ, ಅಪರೂಪಕ್ಕೆ ಮಳೆ ಹುಯ್ತಾ ಇದೆ, ಆದರೆ ಇವತ್ತು ನಾವು ಹೊಲದಲ್ಲಿ ಕೆಲಸ ಮಾಡ್ತಾ ಕಾಮನಬಿಲ್ಲಿನ ನವಿಲುಗರಿಗಿಂತ ಏನದು ಹಬ್ಬ ಆಚರಿಸ್ತಾ ಇದ್ದೀವಿ ಮೇಡಮ್ ಅಂತ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ನಾಗೇಂದ್ರ ಅವರೇ. ಹಾಗೆ ದಿನಕ್ಕೆ 2 ಬಾರಿ ಕಾಫಿ ಕುಡಿಯೋದ್ರಿಂದ ಬಿ ಪಿ ಮತ್ತು ಹೃದಯಾಘಾತವಾಗದಂತೆ ತಡಿಬಹುದು ಅಂತ ಅನುಷಾ ಹೇಳ್ತಿದ್ದಾರೆ. ಯಾವ ಮನೆ ಮದ್ದೋ ಗೊತ್ತಿಲ್ಲ ಅನುಷಾ, ನಂಗೆ ನಿಜವಾಗ್ಲೂ ಇದ್ರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ, ಹಾಗಾಗಿ ನಾನು ಇದನ್ನು ಏನಂತ ಹೇಳಿ ಗೊತ್ತಿಲ್ಲ. ಕಾಫಿ ಮನಸ್ಸಿಗೆ ಮಾತ್ರ ಹಿತ ಆಗುತ್ತೆ ಅನ್ನೋದು ನಂಗೆ ಚೆನ್ನಾಗಿ ಗೊತ್ತು, ಯಾಕಂದರೆ ನಾನು ಕುಡಿತೀನಿ. ಆದರೆ ಅದು ಆರೋಗ್ಯಕ್ಕೆ ಎಷ್ಟು ಮಟ್ಟಿಗೆ ಅದು ಉಪಯುಕ್ತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಹಾಗಾಗಿ ನಿಮ್ಮ ಅನಿಸಿಕೆಯನ್ನು ನಾನು ಕೇಳುಗರಿಗೆ ಬಿಟ್ಬಿಡ್ತೀನಿ, ಅವ್ರು ಡಿಸೈಡ್ ಮಾಡ್ತಾರೆ. ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಮಾಹಿತಿ ಮತ್ತು ಹಾಡುಗಳು ತುಂಬ ಚೆನ್ನಾಗಿದೆ ಅಂತ ಹೇಳಿ ತೀರ್ಥೇಶ್ ಅವರು ನಮಗೆ ಚನ್ನಪಟ್ಟಣದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮಾಹಿತಿ ಏನೋ ಚೆನ್ನಾಗಿದೆ ಗುರುಗಳೇ, ನೀವು ಸ್ವಲ್ಪ ಮಾಹಿತಿ ಹಂಚಿಕೊಂಡಿದ್ರೆ ಚೆನ್ನಾಗಿರೋದು. ರೇಣುಕಾ ಶೆಟ್ಟರ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಯ್ ಮ್ಯಾಮ್, ಮೋಹಿನಿ ನಾಯಕ್ ಅಂತೆ ಅವ್ರ ನಂಬರಿಂದ ಕಳಿಸ್ತಾ ಇದ್ದಾರೆ. ಮೋಹಿನಿ ನಾಯಕ್ ಅವರು ಸಂದೇಶವನ್ನು ಕಳಿಸ್ತಾರೆ ಶಿರ್ಸಿಯಿಂದ. ಹೃದಯ ಆರೋಗ್ಯ ತುಂಬ ಮುಖ್ಯ, ದಿನನಿತ್ಯ 10 ನಿಮಿಷ ವಾಕ್ ಆದರೂ ಮಾಡಲೇಬೇಕು ಅಂತ ಹೇಳ್ತಾರೆ. ಹೌದು, ನೀವು ಬಹಳ ಕಮ್ಮಿ ಟಾರ್ಗೆಟನ್ನು ಕೊಟ್ಟಿದ್ದೀರಾ, ನಿಜವಾಗ್ಲೂ ಕೂಡ ಒಳ್ಳೆಯದು. ಯಾಕಂದರೆ ಯಾವುದನ್ನೇ ಚಿಕ್ಕದಾಗಿ ಶುರು ಮಾಡಿದ್ರೆ ಅದು ನಿಜವಾಗ್ಲೂ ಕೂಡ ನಮ್ಮ ಒಂದು ಹ್ಯಾಬಿಟ್ಟಾಗಿ ಮಾರ್ಪಾಡಾಗುತ್ತೆ ಅಂತ ಕೂಡ ಹೇಳ್ತಾರೆ. ಓಕೆ ಮೋಹಿನಿ ಅವರೇ, ಧನ್ಯವಾದಗಳು. ಅವರು ವೈದ್ಯರು ಹೇಳಿದಾರಂತೆ ಅನುಷಾ ಅವರು ಆಗಲೇ ಬಂದುಬಿಟ್ರಿ ಇಲ್ಲಿಗೆ, ಯಾಕಂದರೆ ಮತ್ತೆ ನೀವು ನನ್ನನ್ನು ಹಾಗೆ ನೀವು ಬರೀ ಏನು ಕೇಳುಗರಿಗೆ ಬಿಟ್ಟರೆ ಹೇಗೆ, ನಾನು ಕೊಟ್ಟಿರೋ ಮಾಹಿತಿಗೇನು ಬೆಲೆ ಇಲ್ವಾ ಅಂತಿದ್ದೀರಾ? ಹಾಗೇನೂ ಇಲ್ಲ ಅನುಷಾ, ಏನು ಗೊತ್ತಾ, ಯಾವುದೇ ಒಂದು ಮಾಹಿತಿ ಬಗ್ಗೆ ನಮಗೆ ನಿಜವಾಗ್ಲೂ ಕೂಡ ಅದ್ರ ಬಗ್ಗೆ ಗೊತ್ತಿಲ್ಲದಿದ್ರೆ ಅದನ್ನು ನಾವು ಸುಮ್ಮನೆ ಒಪ್ಕೊಳ್ಳೋದು ಅಥವಾ ಏನೋ ಒಂದು ಹೇಳಿಬಿಡೋದು ಆಗಿರಲ್ಲ. ಹಾಗಾಗಿ ನಾನು ಆ ರೀತಿ ಹೇಳಿದೆ ಅಷ್ಟೇ. ನಿಮ್ಮ ಡಾಕ್ಟರ್ ಹೇಳಿದರೆ ಸರಿ ಇರುತ್ತೆ ಬಿಡಿ. ನಿಮ್ಮ ಎಲ್ಲ ಮಾಹಿತಿಗಳಿಗೂ ಕೂಡ ಧನ್ಯವಾದಗಳು ಮೇಡಮ್ ಅಂತ ರಿಯಾಜ್ ಹಿರಿಯೂರಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಏನೇನು ಮಾಹಿತಿ ಕೇಳಿದ್ರಿ ಅದನ್ನು ಹೇಳಬೇಕು, ಇಲ್ಲಾಂದರೆ ನನಗೆ ಸುಮ್ಮನೆ ನೀವು ಮೆಸೇಜ್ ಕಳಿಸಿದ್ದೀರಾ ಅಂತ ಅನಿಸುತ್ತೆ. ಬಿಡಿ, ನನಗೇನು ಅನಿಸುತ್ತೆ ಅನ್ನೋದು ಮುಖ್ಯ ಅಲ್ಲ, ನೀವೆಲ್ಲರೂ ಇಷ್ಟು ಪ್ರೀತಿಯಿಂದ ಭಾಗವಹಿಸ್ತೀರಾ, ಕಾರ್ಯಕ್ರಮನ ಪ್ರತಿ ಸಲ ಕೇಳ್ತೀರಾ, ನಮ್ಮನ್ನು ಮಿಸ್ ಮಾಡ್ಕೊಳ್ತೀರಾ, ಇದಕ್ಕಿಂತ ಖುಷಿ ಏನಿದೆ ಹೇಳಿ ನೋಡೋಣ. ಇದು ನಿಜವಾಗ್ಲೂ ಕೂಡ ನಾನು ಹೇಳೋದು ಪ್ರೀತಿ ಅಂದರೆ ಒಂದೇ ಥರದ್ದಲ್ಲ ರೀ, ಪ್ರೀತಿಯಲ್ಲಿ ನಾನಾ ವಿಧ ಗೊತ್ತಲ್ವಾ. ಎಷ್ಟು ಸಂಬಂಧಗಳಲ್ಲಿ ಪ್ರೀತಿಯನ್ನು ನಾವು ಕಾಣ್ತೀವಿ, ಆದರೆ ಈ ಸ್ನೇಹ ಸಂಬಂಧ ಇದೆಯಲ್ಲ, ನನ್ನ ನೋಡೇ ಇರಲ್ಲ ನಾನು ಯಾರು ಅಂತಲೇ ನಿಮ್ಗೆ ಗೊತ್ತಿಲ್ಲ, ಆದರೂ ಕೂಡ ನನ್ನ ಬಗ್ಗೆ ಒಂದು ರೀತಿಯ ಪ್ರೀತಿಯನ್ನು ಬೆಳೆಸ್ಕೊಂಡಿರ್ತೀರಾ, ಒಂದು ರೀತಿಯ ಏನದು ಕಾಳಜಿಯನ್ನು ಬೆಳೆಸ್ಕೊಂಡಿರ್ತೀರಾ, ಅದೆಲ್ಲವೂ ಕೂಡ ಮನಸ್ಸಿಗೆ ತುಂಬ ಖುಷಿ ಕೊಡುವಂತಹ ವಿಚಾರ. ನಾನು ಕೂಡ ಅಷ್ಟೇ, ಇಲ್ಲಿ ಬಂದುಬಿಟ್ರೆ ಅಂತಂದರೆ ನನಗೆ ಎಷ್ಟು, ನನಗೂ ಕೂಡ ಇರುತ್ತೆ ರೀ, ನನ್ನದೇ ಆದಂಥ ಟೆನ್ಷನ್ಸ್ ಇರುತ್ತೆ, ನನ್ನದೇ ಆದಂಥ ನೋವುಗಳಿರುತ್ತೆ, ಆದರೆ ಇಲ್ಲಿ ಬಂದೆ ಅಂತಂದರೆ ನಾನು ಒಂದು ರೀತಿಯ ಸಂತೋಷದ ರಾಕ್ಷಸಿ ಆಗಿಬಿಡ್ತೀನಿ ಅಂತ ಅನಿಸುತ್ತೆ. ಅದೆಲ್ಲದಕ್ಕೂ ಕಾರಣ ನೀವು ಕಳಿಸುವಂತಹ ಸಂದೇಶಗಳು, ನೀವು ಮಾತನಾಡೋ ರೀತಿ, ನೀವು ನಮ್ಮನ್ನು ಎನ್ಕರೇಜ್ ಮಾಡುವಂಥ ರೀತಿ, ಇದೆಲ್ಲವೂ ಕೂಡ ತುಂಬ ಮನಸ್ಸಿಗೆ ಮುದ ನೀಡುತ್ತೆ. ಹಾಗಾಗಿ ನನ್ನ ಹಾರ್ಟ್ ಅಂತೂ ಸದ್ಯಕ್ಕೆ ಚೆನ್ನಾಗಿ ವರ್ಕ್ ಮಾಡ್ತಿದೆ ಅಂತ ಹೇಳಿ ಅನಿಸುತ್ತೆ. ನಿಮ್ಮ ಹೃದಯವೂ ಕೂಡ ಹಾಗೆ ಇರಲಿ, ಎಲ್ಲ ಹೃದಯ ಮಿಡಿತಾ ಇರಲಿ, ಆದರೆ ಬೇರೆಯವ್ರಿಗೋಸ್ಕರ ಇನ್ನು ಸ್ವಲ್ಪ ಮಿಡಿಲಿ. ಹಾಗೆ ಹೃದಯವಂತಿಕೆ ಆಗಲೇ ನಮ್ಮ ಭವಿತಾ ಅವರು ಸಂದೇಶವನ್ನು ಕಳಿಸಿದಾರಲ್ವಾ, ಬರೀ ಒಳಗಡೆ ಹೃದಯ ಇದ್ದರೆ ಸಾಲದು, ಒಳಗಡೆ ಹೃದಯವಂತಿಕೆಯನ್ನು ಕೂಡ ಇಟ್ಕೊಂಡು ನಾವೆಲ್ಲರೂ ಕೂಡ ಜೀವನ ಮಾಡೋಣ. ಅಂತಹ ಒಳ್ಳೆಯ ಮನಸ್ಸು ನಮ್ದೆಲ್ಲರದೂ ಆಗಿರಲಿ, ಹೃದಯ ಎಲ್ಲರದೂ ಆರೋಗ್ಯವಾಗಿರಲಿ ಅಂತ ಹೇಳಿ ನಾನು ಹಾರೈಸ್ತೀನಿ. ಕಡೆಯದಾಗಿ, ನನ್ನ ಹೃದಯ ಟೂ ವಿ ಹಾಡುತ್ತೆ, ನಿಮಗೋಸ್ಕರ ಹಾಡುತ್ತೆ ಪ್ರತಿದಿನ.
ಆದರೆ ಭೇಟಿಯಾಗಿ ಸಾಧ್ಯ ಆಗೋದು ಶುಕ್ರವಾರ. ಅದೇ ಹೇಳಿದ್ನಲ್ಲ, ಇನ್ನೆಷ್ಟು ದಿನವೋ ನನ್ನ ಪಯಣ, ನಮ್ಮ ಪಯಣ ಗೊತ್ತಿಲ್ಲ ಜೊತೆಯಾಗಿ. ಆದರೆ ನಿಮ್ಮ ನೆನಪುಗಳು ಯಾವತ್ತೂ ಕೂಡ ಇದ್ದೇ ಇರುತ್ತೆ. ಮತ್ತೆ ಮುಂದಿನ ವಾರ ನಿಮ್ಮನ್ನು ಖಂಡಿತ ಭೇಟಿಯಾಗ್ತೀನಿ. ನಿಮ್ಮ ನೆಚ್ಚಿನ ನವಿಲುಗರಿಯಲ್ಲಿ ಮಂಗಲಾಗೆ ವಿದಾಯ ಹೇಳಿ ಇವತ್ತಿಗೆ ಮಾತ್ರ ಮತ್ತೆ ಭೇಟಿಯಾಗೋಣ. ನಿಮಗೆಲ್ಲರಿಗೂ ನಮಸ್ಕಾರ ಹೇಳ್ತಾ ನಾನು ಹೊರಡ್ತಾ ಇದ್ದೀನಿ. ಸಂತೋಷವಾಗಿರಿ, ಸಂತೋಷವಾಗಿ ಇಡಿ, ಹಾಗೆ ಎಲ್ಲರನ್ನೂ ಕೂಡ ಪ್ರೀತಿಸಿ. ನಮಸ್ಕಾರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಸಮಯ ಆಗಿದೆ 1 ಗಂಟೆ ಇನ್ನೇನು 2 ನಿಮಿಷದತ್ರ ಹೋಗ್ತಾ ಇದ್ದೀವಿ. ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಅನ್ನ ಕೇಳ್ತಿದ್ದೀರಿ. ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಕರೆಯಲ್ಲಿ ಕೈರುಚಿಯಲ್ಲಿ ಇವತ್ತು ಯಾರು ನಮ್ಮ ಜೊತೆಗೆ ಇದ್ದಾರೆ, ಯಾವ ಒಂದು ರೆಸಿಪಿಯನ್ನ ಶೇರ್ ಮಾಡ್ತಾರೆ ಅಂತ ನೋಡೋಣ. ಹಲೋ,
2: ಹಲೋ,
1: ನಮಸ್ತೆ ಮೇಡಮ್.
2: ನಮಸ್ತೆ ಮೇಡಮ್,
1: ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನಿಮಗೆ.
2: ನಿಮಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು.
1: ಸೊ ನಿಮ್ಮ ಹೆಸರು ಹಾಗೆ ನೀವು ಎಲ್ಲಿಂದ ಕರೆ ಮಾಡ್ತಿದ್ದೀರಿ, ಯಾವ ಒಂದು ರೆಸಿಪಿನ ನಮ್ಮ ಜೊತೆ ಶೇರ್ ಮಾಡ್ತಿದ್ದೀರಿ ಇವತ್ತು?
2: ನನ್ನ ಹೆಸರು ಪೂಜಾ ಅಂತ, ನಾನು ಚಿಕ್ಕಮಗಳೂರಿಂದ ಕಾಲ್ ಮಾಡ್ತಾ ಇದ್ದೀನಿ.
1: ಓಕೆ,
2: ನಾನು ಇವತ್ತು ವಿಶೇಷವಾಗಿ ಅಂದ್ರೆ ತುಂಬಾ ಸಿಂಪಲ್ ಆಗಿ ಮಾಡುವಂತ ಒಂದು ಅಡುಗೆ ಕ್ಯಾರೆಟ್ ಪಾಯಸನ ಹೇಳ್ತಾ ಇದ್ದೀನಿ.
1: ಓಕೆ,
2: ಸೊ ವೆರಿ ತುಂಬಾ ಸಿಂಪಲ್ ಇದು, ಸೊ ಬೇಗನೆ ಮಾಡ್ಕೋಬಹುದು ಅಂಡ್ ತುಂಬಾ ರುಚಿಯಾಗೂ ಕೂಡ ಇರುತ್ತೆ. ಸೊ ಅದಕ್ಕೋಸ್ಕರನೇ
1: ಓಕೆ ತುಂಬಾ ಈಸಿ ಅಂತ ಹೇಳ್ತಾ ಇದ್ದೀರಾ. ಎಲ್ಲರೂ ಕ್ವಿಕ್ ಕ್ವಿಕ್ ಆಗಿ ಹಬ್ಬಕ್ಕೆ ಅಡುಗೆ ರೆಡಿ ಮಾಡಬಹುದು ಅಂತ ಹೇಳ್ತಾ ಇದ್ದೀರಾ.
2: ಹೌದು ಹೌದು,
1: ಹೇಳಿ ಹಾಗಾದ್ರೆ ರೆಸಿಪಿನ ಶೇರ್ ಮಾಡಿ.
2: ಸೊ ಬೇಸಿಕಲಿ ಕ್ಯಾರೆಟ್ ನ ಹಾಲಲ್ಲಿ ಬೇಯಿಸ್ಕೋಬೇಕು. ಸೊ ಹಾಲು ಕುಕ್ಕರ್ ಅಲ್ಲಿ ಒಂದ್ ಸ್ವಲ್ಪ ಹಾಲು, ಕ್ಯಾರೆಟ್ ಮತ್ತೆ ಗೋಡಂಬಿ ಇದಿಷ್ಟು ಹಾಕಿ ಬೇಯಿಸ್ಕೊಂಡ್ ಬಿಡ್ಬೇಕು. ಬೇಯಿಸ್ಕೊಂಡಾದ್ಮೇಲೆ ಅದನ್ನ ರುಬ್ಕೋಬೇಕು, ಒಂದು ಪೇಸ್ಟ್ ತರ ಮಾಡ್ಕೋಬೇಕು. ಇಷ್ಟೇ, ಇದಿಷ್ಟೇ ಒಂದು ಕಷ್ಟವಾದ ಕೆಲಸ, ಅಂದ್ರೆ ಮಿಕ್ಕಿದೆಲ್ಲ ಈಸಿನೇ. ನೆಕ್ಸ್ಟ್ ಒಂದು ಬಾಂಡಿಯಲ್ಲಿ ಹಾಲು ಹಾಕೊಂಡು ಹಾಲನ್ನ ಚೆನ್ನಾಗಿ ಕುದಿಸ್ಬಿಟ್ಟು ಅದಕ್ಕೆ ರುಬ್ಕೊಂಡಿರೋ ಮಿಶ್ರಣ ಹಾಕಿ, ಸಕ್ಕರೆ ಬೇಕಾದ್ರೆ ಸಕ್ಕರೆ ಅಥವಾ ಬೆಲ್ಲ ಬೇಕಾದ್ರೆ ಬೆಲ್ಲ, ಯಾವ್ದನ್ನ ಪ್ರಿಫರ್ ಮಾಡ್ತೀವೋ ಅದನ್ನ ಹಾಕೊಂಡು, ಆಮೇಲೆ ಗೋಡಂಬಿ ತುಪ್ಪದಲ್ಲಿ ಕರೆದಿರೋ ಗೋಡಂಬಿ ದ್ರಾಕ್ಷಿ ಇದನ್ನ ಸೇರ್ಸ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಪಾಯಸ ರೆಡಿ ಆಗುತ್ತೆ. ಸ್ವಲ್ಪ ಏಲಕ್ಕಿ ಪುಡಿ ಘಮ ಬರೋದಕ್ಕೆ.
1: ಸೊ ಹಬ್ಬದ ದಿನ ಈಸಿ ಆಗ್ಲಿ ಅಂತ ಎಲ್ಲರಿಗೂ ಒಂದು ಈಸಿ ಆಗಿರುವಂತಹ ಸ್ವೀಟ್ ರೆಸಿಪಿಯನ್ನ ಶೇರ್ ಮಾಡಿದ್ದೀರಿ.
2: ಹೌದು ಹೌದು, ತುಂಬಾ ಈಸಿ, ಜೊತೆಗೆ ತುಂಬಾ ರುಚಿಯಾಗಿರುತ್ತೆ, ನೋಡೋಕು ತುಂಬಾ ಚೆನ್ನಾಗಿರುತ್ತೆ,
1: ಹೆಲ್ದಿ ಕೂಡ. ಕ್ಯಾರೆಟ್ ಅಲ್ವಾ, ಮಕ್ಳಿಗೂ ಎಲ್ಲರಿಗೂ ಕೂಡ ಹೆಲ್ದಿ ಆಪ್ಷನ್ ಕೂಡ ಇದು.
2: ಹೌದು,
1: ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಕಾಲ್ ಮಾಡಿದ್ದಕ್ಕೆ. ಹಾಗೆ ನಿಮ್ಮ

0: ಒಂದು ರೆಸಿಪಿನ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.
1: ಥ್ಯಾಂಕ್ ಯು ಮೇಡಮ್.
0: ಸೊ ಕೇಳಿದ್ರಲ್ಲ ಸ್ನೇಹಿತರೆ, ಕ್ಯಾರೆಟ್ ಪಾಯಸ ಹಬ್ಬದ ದಿನ ನಾನಾ ಥರ ಅಡುಗೆಗಳು ಸಿದ್ಧವಾಗಿರಬಹುದು ನಿಮ್ಮ ಮನೆಯಲ್ಲಿ. ಈ ಒಂದು ರೆಸಿಪಿ ಕೂಡ ಅಷ್ಟೇ ಟೇಸ್ಟಿ ಆ್ಯಂಡ್ ಈಸಿ ಆಗಿದೆ, ನೀವು ಕೂಡ ಟ್ರೈ ಮಾಡಿ ಒಮ್ಮೆ ಅಂತ ಹೇಳ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಒಂದು ಗೀತೆ ನಿಮ್ಮೆಲ್ಲರಿಗಾಗಿ ಪ್ರಸಾರ ಆಗ್ತದೆ. ಇದು ಫ್ರಮ್ ರೈನ್ಬೋ 1.3 MHz.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸ್ನೇಹಿತರೆ, ಸಮಯ ಆಗಿದೆ 1:09. ಇನ್ನು ಮುಂದೆ ಕೇಳಿ ಕನ್ನಡದಲ್ಲಿ ವಾರ್ತಾ ಸಂಚಿಕೆ. ಅದಾದ ನಂತರ ವಿಶೇಷ ಕಾರ್ಯಕ್ರಮ ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸುತ್ತಾರೆ. ನಿವೃತ್ತ ಮೇಜರ್ ಜನರಲ್ ಎಂಎಂ ಬೆಳ್ಳಿಯಪ್ಪ ಪರಿಕಲ್ಪನೆ ಹಾಗೂ ಪ್ರಸ್ತುತಿ, ನೂತನ ಎಸ್ಕದಂ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು: ಜೈಪುರದಲ್ಲಿ ಬ್ರಿಕ್ಸ್ ಪ್ರವಾಸೋದ್ಯಮ ಹಾಗೂ ಪುಣೆಯಲ್ಲಿ ಬ್ರಿಕ್ಸ್ ಸಂವಹನ ಸಚಿವರ ಸಭೆ ಪ್ರಾರಂಭ. ಪಶ್ಚಿಮ ಬಂಗಾಳ ಪ್ರವಾಸದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಮೈಸೂರಿನಲ್ಲಿ ಕೇಂದ್ರ ವಿಮಾನಯಾನ ಸಚಿವಾಲಯದ ಸಂಸದೀಯ ಸಲಹಾ ಸಮಿತಿ ಸಭೆ ಆರಂಭ. ಇರಾನ್ನ ಜಲಮಾರ್ಗಗಳ ಮೇಲೆ ಶೀಘ್ರದಲ್ಲೇ ಅಮೆರಿಕ ನಿಯಂತ್ರಣ, ಡೊನಾಲ್ಡ್ ಟ್ರಂಪ್. ಬಿಡಬ್ಲ್ಯೂಎಫ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಪುರುಷರ ಮತ್ತು ಮಹಿಳೆಯರ ಡಬಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಭಾರತ ಹೋರಾಟ. ವಾರ್ತೆಗಳ ವಿವರ: ಬ್ರಿಕ್ಸ್ ಪ್ರವಾಸೋದ್ಯಮ ಸಚಿವರ ಸಭೆಯು ಭಾರತದ ಅಧ್ಯಕ್ಷತೆಯಲ್ಲಿ ಇಂದು ಜೈಪುರದಲ್ಲಿ ಆರಂಭವಾಗಿದೆ. ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಸಹಕಾರವನ್ನು ಬಲಪಡಿಸುವತ್ತ ಕೇಂದ್ರೀಕರಣಗೊಂಡಿರುವ ಎರಡು ದಿನಗಳ ಸಭೆಯಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಪ್ರವಾಸೋದ್ಯಮ ಸಚಿವರು ಹಾಗೂ ಹಿರಿಯ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ಚರ್ಚೆಯ ಪ್ರಮುಖ ಕ್ಷೇತ್ರಗಳು ಸುಸ್ಥಿರ ಮತ್ತು ಜವಾಬ್ದಾರಿಯುತ ಪ್ರವಾಸೋದ್ಯಮ ಎಂಬುದಾಗಿದೆ. ಕೌಶಲ್ಯಾಭಿವೃದ್ಧಿ, ತಡೆರಹಿತ ಪ್ರಯಾಣ ಮತ್ತು ಪ್ರವಾಸೋದ್ಯಮದಲ್ಲಿ ತಂತ್ರಜ್ಞಾನ ಹಾಗೂ ಕೃತಕ ಬುದ್ಧಿಮತ್ತೆಯ ಬಳಕೆ ಮತ್ತಿತರೆ ವಿಷಯಗಳು ಸೇರಿವೆ. 12ನೇ ಬ್ರಿಕ್ಸ್ ಸಂವಹನ ಸಚಿವರ ಸಭೆಯನ್ನು ಭಾರತ ಆಯೋಜಿಸಿದ್ದು, ಕೇಂದ್ರ ಸಂವಹನ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಅವರ ಅಧ್ಯಕ್ಷತೆಯಲ್ಲಿಂದು ಪುಣೆಯಲ್ಲಿ ಸಭೆ ಆರಂಭವಾಗಿದೆ. ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಸಭೆಯನ್ನು ಉದ್ಘಾಟಿಸಿದರು. ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ, ಡಿಜಿಟಲ್ ರೂಪಾಂತರ, ನಾವೀನ್ಯತೆ ಮತ್ತು ಡಿಜಿಟಲ್ ಮೂಲಸೌಕರ್ಯದಲ್ಲಿ ಸಹಕಾರವನ್ನು ಬಲಪಡಿಸುವ ಕುರಿತು ಚರ್ಚೆ ನಡೆಯಲಿದೆ. ನಾವೀನ್ಯತೆ, ಸಹಕಾರ ಮತ್ತು ರೂಪಾಂತರ ಎಂಬುದು ಸಭೆಯ ಪ್ರಮುಖ ಕಾರ್ಯಸೂಚಿಯಾಗಿದೆ. ಈ ಕಾರ್ಯಕ್ರಮವು ಬ್ರಿಕ್ಸ್ ಸದಸ್ಯ ರಾಷ್ಟಗಳು ಉದಯೋನ್ಮುಖ ತಂತ್ರಜ್ಞಾನ, ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ, ಭವಿಷ್ಯದ ಸಂಪರ್ಕ ವ್ಯವಸ್ಥೆ, ಸೈಬರ್ ಭದ್ರತೆ, ಸಾಮರ್ಥ್ಯ ವೃದ್ಧಿ ಮತ್ತು ಅಂತರ್ಗತ ಡಿಜಿಟಲ್ ಸಂಪರ್ಕದ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲು ವೇದಿಕೆಯನ್ನು ಒದಗಿಸುತ್ತದೆ. ಪಶ್ಚಿಮ ಬಂಗಾಳಕ್ಕೆ ಮೂರು ದಿನಗಳ ಭೇಟಿಗಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ನಿನ್ನೆ ಸಂಜೆ ಬಾಗ್ಡೋಗ್ರಾಕ್ಕೆ ಆಗಮಿಸಿದರು. ಅವರನ್ನು ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ, ಡಾರ್ಜಿಲಿಂಗ್ ಸಂಸದ ರಾಜು ಬಿಸ್ತಾ ಮತ್ತು ಪ್ರವಾಸೋದ್ಯಮ ಸಚಿವ ಶಂಕರ್ ಘೋಷ್ ಇತರರು ಬಾಗ್ಡೋಗ್ರಾ ವಿಮಾನ ನಿಲ್ದಾಣದಲ್ಲಿ ಬರಮಾಡಿಕೊಂಡರು. ಕೇಂದ್ರ ಗೃಹ ಸಚಿವರು ಇಂದು ಸಿಲಿಗುರಿಯಲ್ಲಿ ಸರಣಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ಅವರು ಸಶಸ್ತ್ರ ಸೀಮಾ ಬಲ್ ಅಥವಾ ಎಸ್ಎಸ್ಬಿಯ ಪ್ರಧಾನ ಕಚೇರಿಯಲ್ಲಿ ಹಲವಾರು ಯೋಜನೆಗಳಿಗೆ ಅಡಿಪಾಯ ಹಾಕಲಿದ್ದಾರೆ. ಸಿಲಿಗುರಿ ಕಾರಿಡಾರ್ ಕುರಿತ ಎರಡು ಸಭೆಗಳಲ್ಲಿ ಭಾಗವಹಿಸಲಿದ್ದಾರೆ. ಮಧ್ಯಾಹ್ನ ಕೇಂದ್ರ ಗೃಹ ಸಚಿವರು ಕವಾಖಾಲಿ ಮೈದಾನದಲ್ಲಿ ಭಾರತೀಯ ನ್ಯಾಯ ಸಂಹಿತಾ ಅಥವಾ ಬಿಎನ್ಎಸ್ ಕುರಿತು ಪ್ರದರ್ಶನವನ್ನು ಉದ್ಘಾಟಿಸಲಿದ್ದಾರೆ. ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ಆಯೋಜಿಸಿರುವ ಸಂಸದೀಯ ಸಲಹಾ ಸಮಿತಿಯ ಸಭೆ ಕೇಂದ್ರ ವಿಮಾನಯಾನ ಸಚಿವ ಕೆಂಜರಪು ರಾಮಮೋಹನ್ ನಾಯ್ಡು ಅವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿದ್ದು, ಸಭೆಯಲ್ಲಿ ಸಂಸತ್ ಸದಸ್ಯರಾದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದಾರೆ. ಸಿಂಗಾಪುರ ಮತ್ತು ಏಷ್ಯಾದಾದ್ಯಂತ ಆರ್ಥಿಕ ಪಾಲುದಾರಿಕೆಯನ್ನು ಗಾಢವಾಗಿಸುವ ನಿಟ್ಟಿನಲ್ಲಿ ಭಾರತ ಬದ್ಧತೆ ಹೊಂದಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಒತ್ತಿ ಹೇಳಿದ್ದಾರೆ. ಸಿಂಗಾಪುರದಲ್ಲಿ ಭಾರತೀಯ ಉದ್ದಿಮೆದಾರರನ್ನುದ್ದೇಶಿಸಿ ಮಾತನಾಡಿದ ಸಚಿವರು, ಏಷ್ಯಾದಾದ್ಯಂತ ಭಾರತ ಉತ್ತಮ ಪಾಲುದಾರಿಕೆ ಹೊಂದಲು ಆಸಕ್ತವಾಗಿದೆ ಎಂದರು. ಗೋಯಲ್ ಅವರು ಸಿಂಗಾಪುರದ ವಿದೇಶಾಂಗ ವ್ಯವಹಾರಗಳು, ವ್ಯಾಪಾರ ಮತ್ತು ಕೈಗಾರಿಕೆಗಳ ರಾಜ್ಯ ಸಚಿವ ಗಾನ್ ಸಿಯೋ ಹುವಾಂಗ್ ಹಾಗೂ ಇತರ ಗಣ್ಯರನ್ನು ಈ ಸಂದರ್ಭದಲ್ಲಿ ಭೇಟಿ ಮಾಡಿದರು. ಇರಾನ್ನೊಂದಿಗೆ ಸಂಪರ್ಕ ಹೊಂದಿರುವ ಕಾರ್ಯತಂತ್ರದ ಜಲಮಾರ್ಗಗಳನ್ನು ಅಮೆರಿಕ ಮೂಲಭೂತವಾಗಿ ನಿಯಂತ್ರಿಸುತ್ತಿದೆ ಮತ್ತು ಶೀಘ್ರದಲ್ಲೇ ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ತೆಗೆದುಕೊಳ್ಳಲಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಆದರೆ ಟೆಹ್ರಾನ್ಗೆ ಪರಮಾಣು ಶಸ್ತ್ರಾಸ್ತ್ರವನ್ನು ಪಡೆಯಲು ಎಂದಿಗೂ ಅವಕಾಶ ನೀಡುವುದಿಲ್ಲ ಎಂದು ಪುನರುಚ್ಚರಿಸಿದರು.

0: ಸ್ವಾಗತಿಸಿದ್ದಾರೆ. ಖಾಸಗಿ ರೇಡಿಯೋ ವಾಹಿನಿಗೆ ನೀಡಿದ ಸಂದರ್ಶನದಲ್ಲಿ ಟ್ರಂಪ್ ಇರಾನ್ ವಿರುದ್ಧದ ಅಮೆರಿಕದ ಮಿಲಿಟರಿ ಕ್ರಮವನ್ನು ಸಮರ್ಥಿಸಿಕೊಂಡರು ಮತ್ತು ಸಂಘರ್ಷದ ಪರಿಣಾಮವಾಗಿ ಅಮೆರಿಕನ್ನರು ಹೆಚ್ಚಿನ ಪೆಟ್ರೋಲ್ ಹಾಗೂ ಇಂಧನ ವೆಚ್ಚಗಳನ್ನು ಎದುರಿಸಬಹುದು ಎಂಬುದನ್ನು ಒಪ್ಪಿಕೊಂಡಿದ್ದಾರೆ. ಇರಾನ್ ಪರಮಾಣು ಶಸ್ತ್ರಾಸ್ತ್ರವನ್ನು ಅಭಿವೃದ್ಧಿಪಡಿಸಲು ಎಂದಿಗೂ ಅವಕಾಶ ನೀಡುವುದಿಲ್ಲ. ಇರಾನ್ನ ಮಿಲಿಟರಿ ಶಕ್ತಿ ನಾಶವಾಗಿದೆ ಮತ್ತು ಕ್ಷಿಪಣಿಗಳು ಹಾಗೂ ಡ್ರೋನ್ಗಳನ್ನು ಉತ್ಪಾದಿಸುವ ಹೆಚ್ಚಿನ ಸಾಮರ್ಥ್ಯವನ್ನು ಕಳೆದುಕೊಂಡಿದೆ ಎಂದು ಅವರು ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಸರ್ಕಾರದ ಕನಿಷ್ಠ ಬೆಂಬಲ ಬೆಲೆಯ ಪ್ರಯೋಜನಗಳು ಸಣ್ಣ ಮತ್ತು ಅತಿ ಸಣ್ಣ ರೈತರು ಸೇರಿದಂತೆ ಎಲ್ಲ ರೈತರಿಗೆ ತಲುಪುವಂತೆ ಸರ್ಕಾರ ಹಲವಾರು ಉಪಕ್ರಮಗಳನ್ನು ಕೈಗೊಂಡಿದೆ. ಪ್ರಧಾನಮಂತ್ರಿ ಅನ್ನದಾತ ಸಂರಕ್ಷಣ್ ಅಭಿಯಾನ, ಪಿಎಂ ಆಶಾ, ಗ್ರಾಹಕರಿಗೆ ಬೆಲೆ ಸ್ಥಿರತೆಯನ್ನು ಕಾಯ್ದುಕೊಳ್ಳುವುದರೊಂದಿಗೆ ರೈತರಿಗೆ ಲಾಭದಾಯಕ ಬೆಲೆಗಳನ್ನು ಖಚಿತಪಡಿಸಿಕೊಳ್ಳಲು ಈ ಯೋಜನೆಯನ್ನು 2018 ಸೆಪ್ಟೆಂಬರ್ನಲ್ಲಿ ಪ್ರಾರಂಭಿಸಲಾಯಿತು. ಈ ಯೋಜನೆಯಡಿಯಲ್ಲಿ ಬಜೆಟ್ ಹಂಚಿಕೆಯು ವರ್ಷಗಳಲ್ಲಿ ಸ್ಥಿರವಾಗಿ ಹೆಚ್ಚಾಗಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ತಿಳಿಸಿದೆ. 2024-25 ಯೋಜನೆಯಡಿಯಲ್ಲಿ ವಾಸ್ತವಿಕ ವೆಚ್ಚವು ಸುಮಾರು 5,400 ಕೋಟಿ ರೂಪಾಯಿಗಳಾಗಿದ್ದು ಇದನ್ನು 2026-27 7,000 ಕೋಟಿ ರೂಪಾಯಿಗಳಿಗೆ ಹೆಚ್ಚಿಸಲಾಗಿದೆ. ಇದು ರೈತರಿಗೆ ಆದಾಯ ಬೆಂಬಲವನ್ನು ಖಚಿತಪಡಿಸಿಕೊಳ್ಳುವ ಮತ್ತು ಬೆಲೆ ಭರವಸೆ ಕಾರ್ಯವಿಧಾನಗಳನ್ನು ಬಲಪಡಿಸುವ ಸರ್ಕಾರದ ಗಮನವನ್ನು ಪ್ರತಿಬಿಂಬಿಸುತ್ತದೆ ಎಂದು ಸಚಿವಾಲಯ ಹೇಳಿದೆ. ದೆಹಲಿ ಸೈಬರ್ ಘಟಕದ ಪೊಲೀಸರು ಅಂತಾರಾಜ್ಯ ಡಿಜಿಟಲ್ ಸೈಬರ್ ವಂಚನಾ ಜಾಲವನ್ನು ಭೇದಿಸಿದ್ದು ಪಂಜಾಬ್ ಮತ್ತು ರಾಜಸ್ಥಾನದ 4 ಆರೋಪಿಗಳನ್ನು ಬಂಧಿಸಿದ್ದಾರೆ. ನಿವೃತ್ತ ಭಾರತೀಯ ಸೇನಾ ಕರ್ನಲ್ ಒಬ್ಬರಿಗೆ 15 ಲಕ್ಷ ರೂಪಾಯಿಗಳಿಗೂ ಹೆಚ್ಚು ವಂಚನೆ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವರನ್ನು ಬಂಧಿಸಲಾಗಿದೆ. ಕೋಟ್ಯಾಂತರ ಮೌಲ್ಯದ ವಹಿವಾಟುಗಳನ್ನು ಒಳಗೊಂಡ ಬಹುರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 17 ಸಂಬಂಧಿಸಿದಂತೆ ಆರೋಪಿಗಳ ವಿಚಾರಣೆ ನಡೆಯುತ್ತಿದೆ. ಅಪರಾಧದಲ್ಲಿ ಬಳಸಲಾಗಿದೆ ಎನ್ನಲಾದ 4 ಸ್ಮಾರ್ಟ್ಫೋನ್ಗಳು ಮತ್ತು 6 ಸಿಮ್ ಕಾರ್ಡ್ಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಮಹರ್ಷಿ ವಾಲ್ಮೀಕಿ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಎನ್ನಲಾದ ಸಚಿವ ಬಿ ನಾಗೇಂದ್ರ ಅವರನ್ನು ಸಂಪುಟದಿಂದ ವಜಾಗೊಳಿಸುವಂತೆ ಒತ್ತಾಯಿಸಿ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಶಾಸಕರ ಭವನದ ವಾಲ್ಮೀಕಿ ಪ್ರತಿಮೆ ಮುಂಭಾಗ ಪ್ರತಿಭಟನೆ ನಡೆಸಿದರು. ಕಪ್ಪು ಬಟ್ಟೆ ಧರಿಸಿ ಪ್ರತಿಭಟನೆ ನಡೆಸಿದ ನಾಯಕರು ನಂತರ ವಿಧಾನಸೌಧ ಪ್ರವೇಶಿಸಲು ಯತ್ನಿಸಿದಾಗ ಪೊಲೀಸರು ಪ್ರವೇಶ ದ್ವಾರದಲ್ಲಿ ತಡೆದರು. ಕಪ್ಪು ಬಟ್ಟೆ ಧರಿಸಿ ಸದನಕ್ಕೆ ಆಗಮಿಸಬಾರದು ಎಂದು ಮನವಿ ಮಾಡಿದರು. ಬಳಿಕ ವಿಧಾನಸೌಧ ಹಾಗೂ ವಿಧಾನಸಭೆಯನ್ನು ಪ್ರವೇಶಿಸಿ ಸರ್ಕಾರದ ವಿರುದ್ಧ ಘೋಷಣೆಯನ್ನು ಕೂಗಿದರು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮಾತನಾಡಿ, ಬಿ ನಾಗೇಂದ್ರ ರಾಜೀನಾಮೆ ನೀಡುವವರೆಗೂ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಎಂದರು. ವಿಧಾನಸಭೆಯ ವಿಪಕ್ಷ ನಾಯಕ ಆರ್ ಅಶೋಕ ಮಾತನಾಡಿ, ವಾಲ್ಮೀಕಿ ನಿಗಮದ ಹಗರಣದಿಂದ ದಲಿತ ಸಮುದಾಯಕ್ಕೆ ಭಾರಿ ಅನ್ಯಾಯವಾಗಿದೆ. ಮನಸೋ ಇಚ್ಛೆ ಸರ್ಕಾರದ ಹಣವನ್ನು ಖಾತೆಗಳಿಗೆ ವರ್ಗಾವಣೆ ಮಾಡಲಾಗಿದೆ ಎಂದು ಆರೋಪಿಸಿದರು. ನವದೆಹಲಿಯಲ್ಲಿ ನಡೆಯುತ್ತಿರುವ BWF ವಿಶ್ವ ಚಾಂಪಿಯನ್ಶಿಪ್ ಬ್ಯಾಡ್ಮಿಂಟನ್ 2026 ಪುರುಷರ ಮತ್ತು ಮಹಿಳೆಯರ ಡಬಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಭಾರತೀಯ ಆಟಗಾರರು ಇಂದು ಕಣಕ್ಕಿಳಿಯಲಿದ್ದಾರೆ. ಪುರುಷರ ಡಬಲ್ಸ್ನಲ್ಲಿ ಸಾತ್ವಿಕ್ ಸಾಯಿರಾಜ್ ರಾಮ್ಕಿ ರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ಚೀನಾದ 3 ಶ್ರೇಯಾಂಕದ ಲಿಯಾಂಗ್ ವೇ ಕೆಂಗ್ ಮತ್ತು ವಾಂಗ್ ಚಾಂಗ್ ಅವರನ್ನು ಎದುರಿಸಲಿದೆ. ಪಂದ್ಯ 1:50 ಪ್ರಾರಂಭವಾಗಲಿದೆ. ಆಮ್ಸ್ಟೆಲ್ವೀನ್ನಲ್ಲಿ ನಡೆಯುತ್ತಿರುವ FIH ವಿಶ್ವಕಪ್ ಹಾಕಿ ಟೂರ್ನಿಯ ಪೂಲ್ ಬಿ ಗುಂಪಿನ ಮೊದಲ ಪಂದ್ಯದಲ್ಲಿ ಭಾರತೀಯ ಮಹಿಳಾ ತಂಡವು ಇಂದು ನೆದರ್ಲ್ಯಾಂಡ್ಸ್ ವಿರುದ್ಧ ಸೆಣಸಲಿದೆ. ಈ ಪಂದ್ಯವು ಭಾರತೀಯ ಕಾಲಮಾನ ರಾತ್ರಿ 9:30 ಆರಂಭವಾಗಲಿದೆ. ಇದಕ್ಕೂ ಮೊದಲು ನಿನ್ನೆ ನಡೆದ ಪೂಲ್ ಡಿ ಗುಂಪಿನ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ಧ ಗೋಲುರಹಿತ ಡ್ರಾ ಸಾಧಿಸಿದ ನಂತರ ಭಾರತ 2 ಸುತ್ತಿಗೆ ಮುನ್ನಡೆದಿದೆ. ಎರಡೂ ತಂಡಗಳು ಅವಕಾಶಗಳನ್ನು ಸೃಷ್ಟಿಸಿಕೊಂಡವು, ಆದರೆ ಗೋಲುಗಳಿಸುವಲ್ಲಿ ವಿಫಲವಾದವು. ಇಂದು ಕೇರಳದ ಕರಾವಳಿ ಪ್ರದೇಶಗಳಲ್ಲಿ ಸಮುದ್ರದ ಅಲೆಗಳು ಹೆಚ್ಚಾಗಿದ್ದು ಅವು ತೀವ್ರ ಸ್ವರೂಪ ಪಡೆಯುವ ಸಾಧ್ಯತೆ ಇದೆ. ತಿರುವನಂತಪುರಂ, ಕೊಲ್ಲಂ, ಆಲಪ್ಪುಳ, ಎರ್ನಾಕುಲಂ, ಮಲಪ್ಪುರಂ, ಕೋಯಿಕ್ಕೋಡ್, ಕಣ್ಣೂರು ಮತ್ತು ಕಾಸರಗೋಡು ಕರಾವಳಿಯಲ್ಲಿ 1-1.5 ಎತ್ತರದ ಅಲೆಗಳು ಇಂದು ಏಳಬಹುದು ಎಂದು ರಾಷ್ಟ್ರೀಯ ಸಾಗರ ಮಾಹಿತಿ ಸೇವೆಗಳ ಕೇಂದ್ರ ಎಚ್ಚರಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಆಕಾಶವಾಣಿ ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ಈ ವಿಶೇಷ ಕಾರ್ಯಕ್ರಮ. ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಕೇಳಿ ವಿಶೇಷ ಕಾರ್ಯಕ್ರಮ. ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ನಿವೃತ್ತ ಮೇಜರ್ ಜನರಲ್ ಎಂಎಂ ಬೆಳ್ಳಿಯಪ್ಪ ಅವರು.
2: ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ಕಾರ್ಯಕ್ರಮ ನಮ್ಮ ಈ ಸರಣಿಯಲ್ಲೇ ಬಹಳ ವಿಶೇಷವಾದದ್ದು ಅಂತ ಹೇಳಬಹುದು. ಇವತ್ತು ನಮ್ಮೊಂದಿಗೆ ಜನರಲ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಎಂಎಂ ಬೆಳ್ಳಿಯಪ್ಪ ಅವರು ಭಾರತೀಯ ಸೇನೆಯಲ್ಲಿ ಕೆಲಸ ಮಾಡ್ತಾ ಬೇರೆ ಬೇರೆ ಹುದ್ದೆಗಳು, ಅಂದರೆ ಕರ್ನಲ್, ನಂತರ ಬ್ರಿಗೇಡಿಯರ್, ನಂತರ ಅವರು ಜನರಲ್ ಆಗುವವರೆಗೂ ಭಾರತದ ಸೇನೆಯಲ್ಲಿ ಸೇವೆ ಸಲ್ಲಿಸ್ತಾ ಭಾರತ ಸ್ವಾತಂತ್ರ್ಯ ನಂತರ ಕಂಡ ಎಲ್ಲ ಯುದ್ಧಗಳಲ್ಲಿ ಮುಂಚೂಣಿಯಲ್ಲಿ ಭಾಗವಹಿಸಿದ್ದಾರೆ. ಅದು ಅವರ ಹೆಗ್ಗಳಿಕೆ ಹಾಗೂ ಅವರು ಇವತ್ತು ನಮ್ಮೊಂದಿಗೆ ಭಾಗವಹಿಸ್ತಾ ಇರೋದು ನಮ್ಮ ಹೆಮ್ಮೆ. ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಜನರಲ್ ಎಂಎಂ ಬೆಳ್ಳಿಯಪ್ಪ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತ. ಜೈ ಹಿಂದ್.
3: ಜೈ ಹಿಂದ್.
2: ಮುಖ್ಯವಾಗಿ ನಮಗೆ ತುಂಬಾ ಇನ್ನೊಂದು ಸಂತೋಷ ಆಗ್ತಿರೋದು ಅಂದ್ರೆ ನೀವು ನಮ್ಮ ಕೊಡಗಿನವರು. ಕೊಡಗು ವಿಶೇಷವಾಗಿ ಸೈನಿಕರ ನಾಡು ಅಂತಲೇ ಕರ್ನಾಟಕದಲ್ಲಿ ಹೆಸರುವಾಸಿಯಾಗಿದೆ. ಕೊಡಗಿನಲ್ಲಿ 128 ಜನರಲ್ಗಳು ಆಗಿದ್ದಾರೆ. ಅದು ನಮ್ಮ ಕರ್ನಾಟಕದ ದೊಡ್ಡ ಹೆಮ್ಮೆ. ಆ 128 ಜನರಲ್ಗಳಲ್ಲಿ ನೀವು ಒಬ್ಬರಾಗಿದ್ದೀರಾ. ಅದಕ್ಕೆ ನಿಮಗೆ ಮೊದಲನೇದಾಗಿ ತುಂಬಾ ಅಭಿನಂದನೆಗಳನ್ನ ನಾನು ಎಲ್ಲ ಕರ್ನಾಟಕದವರ ಪರವಾಗಿ ಹೇಳ್ತೀನಿ.
3: ನಮ್ಮ ತಂದೆ ತಾಯಿಗಳ ಆಶೀರ್ವಾದದಿಂದ ಆಗಿದ್ದು.
2: ಈಗ ನಾನು ಹೇಳಿದ ಹಾಗೆ ಕೊಡಗು ವೀರರ ನಾಡು. ಕೊಡಗಿನಲ್ಲಿ ಅಂತರ್ಗತವಾಗಿ ಇರುವಂತಹ ವೀರತ್ವ ಏನಿದೆಯಲ್ಲ, ಅದೇ ನಿಮಗೆ ಸೈನ್ಯಕ್ಕೆ ಸೇರೋದಕ್ಕೆ ಸ್ಫೂರ್ತಿ ಆಯ್ತಾ? ಹೇಗೆ?
3: ಹೌದು, ಯಾಕೆಂತ ಹೇಳಿದ್ರೆ ಕೊಡಗಿನಲ್ಲಿ ಮೊದಲು ಎರಡು ಸೊಳಬ ಪ್ರೊಫೆಷನ್ ಇದ್ದಿದ್ದು. ಒಂದು ಕಲ್ಟಿವೇಷನ್ ಆಫ್ ಕಾಫಿ ಅಂಡ್ ಪ್ಯಾಡಿ, ಮಿಲಿಟರಿ ಸರ್ವಿಸ್. ಈ ತರವಾಗಿ ಯಾರು ಕಾಫಿ ಪ್ರಾಣಿಗೆ ಹೋಗ್ತಾರೋ, ಇನ್ನೊಬ್ಬರು ಯಾರಾದರೂ ಸೈನ್ಯಕ್ಕೆ ಸೇರ್ತಾರೆ. ಆ ತರ ನಾನು ಸೈನ್ಯಕ್ಕೆ ಸೇರಿ ಈ ತರವಾಗಿ ನಾನು ಮುಂದೆ ಬಂದಿದ್ದು.
2: ಅಂದ್ರೆ 1941 ನೀವು ಹುಟ್ಟಿದ್ದು?
3: ಹೌದು.
2: ಅಲ್ಲಿಂದ ಸೈನ್ಯಕ್ಕೆ ಸೇರಿದ್ದು 1961. ಆ 20 ವರ್ಷ ಬಹುಶಃ ನಿಮ್ ಜೀವನದಲ್ಲಿ ಸೈನ್ಯದ ಹತ್ರ ಕರ್ಕೊಂಡು ಹೋಗೋಕೆ ತುಂಬಾ ಕೆಲಸ ಮಾಡಿರ್ಬೇಕು. ಹೇಗೆ ಸೈನ್ಯಕ್ಕೆ ಸೇರೋದು? ನೀವು ಯಾರು? ನಿಮ್ಮ ತಂದೆ ತಾಯಿ?
3: ನಮ್ಮ ತಂದೆ ತಾಯಿ ಮತ್ತೆ ನಾನು NCCಯಲ್ಲಿ ಬಹಳ ಇಷ್ಟ ಇತ್ತು. NCCಯಲ್ಲಿ ಒಳ್ಳೆ ಪದವಿ ತಗೊಂಡು NCCಯ ಸಿ ಸರ್ಟಿಫಿಕೇಟ್ ಮಾಡಿದೆ. ಜನರಲ್ ಕಾರ್ಯಪ್ಪನವರು ನಮ್ಮ ಮನೆಯ ಮುಂದುಗಡೆ ಅವರ ತಾಯಿಯ ಸಿಸ್ಟರ್ ಇರ್ತಿದ್ರು, ಅವರು ಅಲ್ಲಿಗೆ ಬರ್ತಾ ಇದ್ರು. ಆ ತಾಯಿಯ ಸಿಸ್ಟರ್ ಕಿರುಮಕ್ಕಳು, ನಾನು ಒಂದೇ ಒಂದು ವಯಸ್ಸು, ನಾವು ಅಲ್ಲಿ ಆಟ ಆಡ್ತಿರೋದು. ಅವರು ಬಂದು ನಮಗೆ ಶಭಾ ಶಭಾ ಅಂತ ಮಾತು, ನಮ್ಮ ಜೊತೆ ಮಾತು ಜನರಲ್ ಕಾರ್ಯಪ್ಪ ಅವರು ಮಾತಾಡ್ತಾ ಇದ್ರು. ಅವರು ನಮ್ಗೆ ಹೇಳ್ತಾರೆ ನೀವು ಮಿಲಿಟರಿಗೆ ಸೇರ್ಬೇಕು ಅಂತ ಎಲ್ಲ ಹೇಳ್ದಕ್ಕೆ ಅದೊಂದು ಉದ್ದೇಶ ಮಾಡಬೇಕು ಅಂತ ಅವ್ರ ಕಾಲೇಜಿಗೆ ಬಂದು ಮಾತಾಡ್ತಾ ಇದ್ದರು. ಕಾಲೇಜಿಗೆ ದೇಶ ಸೇವೆ ಎಲ್ಲ ವಿಷಯದಲ್ಲಿ ಮಾತಾಡುವಾಗ, ಅವ್ರ ಮಿಲಿಟರಿಯಲ್ಲಿ ಹೇಗೆ ದೇಶ ಸೇವೆ ಮಾಡ್ತಾರೆ ಅದು ಮಾತಾಡುವಾಗ ನಮ್ಗೇನು ಕೂಡ ನಾನು ದೇಶ ಸೇವೆಗೋಸ್ಕರ ಮಿಲಿಟರಿಗೆ ಸೇರ್ಬೇಕು ಅಂತ ನನಗೆ ಒಂದು ಮನಸ್ಸಿಗೆ ಆಗಿತ್ತು. ಅದೇ ತರ ಮಾಡಿದ್ದು. ನಾನು ಮಿಲಿಟರಿ ಸೇರಿದ ಮೇಲೆ ನಮಗೆ ನಿಮ್ಗೊಂದು

0: ಮತ್ತೆ ಹೇಳಬೇಕು, ನಾವು IMAಯಲ್ಲಿ ಪಾಸ್ ಔಟ್ ಆಗುವಾಗ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಸ್ಟಾರ್ಟ್ ಮಾಡಿದ್ದು ಜನರಲ್ ಚೆಟ್ವುಡ್. ಅವರು ಅಲ್ಲಿ ಒಂದು ದೊಡ್ಡ ಬೋರ್ಡ್ ಅಲ್ಲಿ ಬರೆದಿರ್ತಾರೆ, ದ ಸೇಫ್ಟಿ, ಹಾನರ್ ಅಂಡ್ ವೆಲ್ಫೇರ್ ಆಫ್ ಯುವರ್ ಕಂಟ್ರಿ ಕಮ್ಸ್ ಫಸ್ಟ್ ಆಲ್ವೇಸ್ ಅಂಡ್ ಎವ್ರಿ ಟೈಮ್. ದ ಸೇಫ್ಟಿ, ಹಾನರ್, ವೆಲ್ಫೇರ್ ಅಂಡ್ ಕಂಫರ್ಟ್ ಆಫ್ ದ ಮೆನ್ ಅಂಡರ್ ಯುವರ್ ಕಮಾಂಡ್ ಕಮ್ಸ್ ನೆಕ್ಸ್ಟ್ ಆಲ್ವೇಸ್ ಅಂಡ್ ಎವ್ರಿ ಟೈಮ್. Your own safety, your own welfare, your own comfort comes last always and every time. ಈ ಮಾತು ಗೋಲ್ಡನ್ ಲೆಟರ್ ಬರೆದು ನಮ್ಮ ಹೃದಯದಲ್ಲಿ ಅದು ಇಂಪ್ರೆಷನ್ ಆಗಿದೆ. ಈಗಲೂ ಕೂಡ ನನಗೆ ಅದೇ ಇಂಪ್ರೆಷನ್ ಅಲ್ಲಿ ನಾನು ದೇಶ ಸೇವೆ ಮಾಡಲಿಕ್ಕೆ, ಈವನ್ ನಮ್ಮ ಬೀದಿ ಗುಡಿಸ್ತಾರಲ್ಲ ಅವರು ದೇಶ ಸೇವೆ ಮಾಡ್ತಾರೆ. ಅವರ ಕಂಫರ್ಟ್ ವೆಲ್ಫೇರ್ ನಮ್ಮ ರೆಸ್ಪಾನ್ಸಿಬಿಲಿಟಿ, ನಮ್ಮ ಓನ್ ಕಂಫರ್ಟ್ ವೆಲ್ಫೇರ್ ನಮ್ದು ಲಾಸ್ಟ್. ಈ ನಮ್ದು ಒಂದು ಉದ್ದೇಶ ನಮ್ಗೆ ಯಾವಾಗ್ಲೂ ಇರ್ತದೆ.
1: ನೀವು ಬಹಳ ಸಂತೋಷ ಅಂದ್ರೆ ನೀವು ಕಾರ್ಯಪ್ಪ ಅವರನ್ನ ನೋಡಿಕೊಂಡು ಬೆಳೆದ್ರಿ, ಅದು ದೊಡ್ಡ ಸ್ಫೂರ್ತಿ ಖಂಡಿತ ಆಗೇ ಆಗುತ್ತೆ. ಏಕೆಂದ್ರೆ ಅವರು ಫೀಲ್ಡ್ ಮಾರ್ಷಲ್ ಅನ್ನುವಂತ ಒಂದು ದೊಡ್ಡ ಪದವಿಯನ್ನ ಪಡೆದಂತವರು, ಕೊನೆಯವರೆಗೂ ಅವರ ನಂತರವೂ ಆ ಫೀಲ್ಡ್ ಮಾರ್ಷಲ್ ಅನ್ನೋ ಪದವಿ ಅವರಿಗೆ ಉಳಿಯುತ್ತೆ. ಹಾಗೆ ಕೇವಲ ಇಬ್ಬರಿಗಂತ ಪದವಿ ನಮ್ಮ
0: ಹೇಳ್ಬೇಕು, ಅವ್ರ ಮಗ ಏರ್ ಮಾರ್ಷಲ್ ನಂದ, ನಾನು ಅವರು ಒಟ್ಟಿಗೆ ಸ್ಟಾಫ್ ಕಾಲೇಜ್ ಮಾಡಿದ್ರು. ಅವ್ರು ನಮ್ ಬಹಳ ಸ್ನೇಹಿತರು, ನಮ್ಮ ಜೊತೆ ಬಹಳ ಬರ್ತಾ ಇದ್ರು. ಅವರು ನಾನು ಯಾವ ಜನರಲ್ ಆಗಿದೆ, ಅವ್ರ ಪಕ್ಕದಲ್ಲೇ ಏರ್ ವೈಸ್ ಮಾರ್ಷಲ್ ಆಗಿದ್ರು, ಬರ್ತಾ ಇದ್ರು, ಭೇಟಿ ಆಗ್ತಾ ಇದ್ರು. ಅವ್ರ ಜೊತೆ ನಮಗೆ ಬಹಳ ಸಂತೋಷ.
1: 20 ವರ್ಷದವರಾಗಿದ್ದಾಗ ನೀವು ಅಂದ್ರೆ 1961 ಸೈನ್ಯವನ್ನ ಸೇರಿದ್ರಿ.
0: ಕರೆಕ್ಟ್.
1: ನಿಮ್ಗೆ ತರಬೇತಿಯ ನಂತರ ಒಂದ್ ಕಡೆಗೆ ಪೋಸ್ಟಿಂಗ್ ಅಂತ ಆಗುತ್ತೆ.
0: ಹೌದು.
1: ಆ ತರಬೇತಿಯನ್ನ ನೆನ್ಪ್ ಮಾಡ್ಕೊಳ್ಳಿ, ಯಾಕೆಂದ್ರೆ ಆ ಕಾಲದಲ್ಲಿ ಈಗಿನ ತರದ ತರಬೇತಿ ಇರಲಿಲ್ಲ. ತರಬೇತಿ, ಭಾರತೀಯ ಸೈನ್ಯದ ತರಬೇತಿ ಯಾವತ್ತೂ ಬಹಳ ಪ್ರಸಿದ್ಧವಾದದ್ದು.
0: ನಾವೊಂದು ಹೇಳ್ತೀನಿ, ಆ ತರಬೇತಿ ಏನೆಂದ್ರೆ, ನೀವು ನಿಮ್ಮ ಹೆಲ್ತ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಯುವರ್ ಹೆಲ್ತ್ ಹ್ಯಾಸ್ ಟು ಬಿ ಸ್ಟ್ರಾಂಗ್. ಅದಕ್ಕೋಸ್ಕರ PT, ಆಬ್ಸ್ಟಿಕಲ್ ಕೋರ್ಸ್, ಜನರ ಎಲ್ಲ ಮಾಡಬೇಕು, ಫಸ್ಟ್ ಬರಬೇಕು. ಆ ತರ ನಾವು ಮಾಡ್ತಾ ಇದ್ದೇವೆ. ಆ ತರ ಮಾಡಿ ಮುಂದೆ ಡ್ರಿಲ್, ನಿಮ್ಮ ವೆಪನ್ ಟ್ರೈನಿಂಗ್, ನಿಮ್ಮ ಆಲ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಎಲ್ಲದರಲ್ಲೂ ಪ್ರಗತಿ ಮಾಡಬೇಕು. ಆ ತರ ಮಾಡಿ ನೀವು ಕಂಪ್ಲೀಟ್ ಆದ್ಮೇಲೆ ನೀವು ಪಾಸ್ ಔಟ್ ಆಗ್ತೀರಾ. ನಾನು 6th ಲೈಟ್ ಇನ್ಫೆಂಟ್ರಿಯಲ್ಲಿ ಹೋಗಿದ್ದು, ಅದು ಸರ್ದಾರ್ಜಿ ಅವರ ಬಟಾಲಿಯನ್. ಅಲ್ಲಿ ನನಗೆ ಫಸ್ಟ್ CO ಬಹಳ ಒಳ್ಳೆಯವರು, ಅವನು ಹೇಳಿದ್ದಾರೆ, ನಾನು ಪಾಸ್ ಔಟ್ ಆಗಾಗ ನಾನು 2nd ಇನ್ ಆರ್ಡರ್ ಆಫ್ ಮೆರಿಟ್ ಪಾಸ್ ಔಟ್ ಆಗಿದ್ದೆ IMAಯಿಂದ. ಅವರು, ನೀವು ಬಹಳ ಹೈಯೆಸ್ಟ್ ಪೊಸಿಷನ್ ಅಲ್ಲಿ ಬಂದಿದ್ದೀರಾ, ಯು ಹ್ಯಾವ್ ಟು ಮೇಂಟೈನ್ ದಟ್ ಅಂಡ್ ಯು ಕ್ಯಾನ್ ಓನ್ಲಿ ಮೇಂಟೈನ್ ವಿತ್ ಯುವರ್ ಅಸೋಸಿಯೇಷನ್ ವಿತ್ ದ ಜವಾನ್ ಜೊತೆ ಇರಬೇಕು. ನಿಮಗೆ ಪಂಜಾಬಿ ಬರೋದಿಲ್ಲ, ಈಗ ಪಂಜಾಬಿ ಕಲಿಸಬೇಕು ನೀವು. ನಾನು ಅವರು ನಮ್ಮ ಗುರುದ್ವಾರದ ಜ್ಞಾನಿ ಅವ್ರು ಹೇಳಿ, ಇವರಿಗೆ ನೀನು ಪಂಜಾಬಿ ಕಲಿಸ್ತು. ನಾನು ಅವನ ಜೊತೆ ಸಾಯಂಕಾಲ ಯಾವಾಗ್ಲೇ ಹೋಗಿ ಅವನ ಜೊತೆ ಮಾತಾಡಿ ಅವ್ರು ಬರೀಲಿಕ್ಕೆ ಕಲಿಸಿದೆ. ಅದಾದ್ಮೇಲೆ 2 ತಿಂಗಳಾದ್ಮೇಲೆ ಆ ಸಮಯದಲ್ಲಿ ಆರ್ಮಿಯಲ್ಲಿ ರೆಜಿಮೆಂಟಲ್ ಲ್ಯಾಂಗ್ವೇಜ್ ಟೆಸ್ಟ್ ಪಾಸ್ ಮಾಡಬೇಕಂತ ಒಂದು ಇದಿತ್ತು. ನಾನು ಪಾಸ್ ಆದ್ಮೇಲೆ ನನಗೆ 300 ರೂಪಾಯಿ ಬಹುಮಾನ ಸಿಕ್ಕಿತ್ತು. ಪಾಸ್ ಅದರ ಮೇಲೆ ನನ್ನ ಆರ್ಮಿ ಲಿಸ್ಟ್ ಇದೆ, ಹೋಲ್ ಆರ್ಮಿ ಲಿಸ್ಟ್ ಇರ್ತದೆ, ಹೆಸರು ಮುಂದ್ಗಡೆ PB ಅಂತ ಬರೆದಿದ್ರು, ಅದು ಈಗಲೂ ಇದ್ದಿದೆ. ಅವರಿಗೆ ಇನ್ನೊಂದು ಸಂತೋಷ ಅಂದ್ರೆ, ನಾವು ಪಂಜಾಬಿ ಕಲಿತು ಅವ್ರ ಜೊತೆ ಯುದ್ಧ ಮಾಡಿದ್ದೇನಲ್ಲ, ಅದಕ್ಕೋಸ್ಕರ ಅವರಿಗೆ ನಮ್ಮ ಮೇಲೆ ಬಹಳ ಒಂದು ತರ ರೆಸ್ಪೆಕ್ಟ್. ಅವಳಿಗೆ ಇನ್ನೊಂದು ಸಂತೋಷ ಅಂತ ಹೇಳಿದ್ರೆ, ನನ್ನ ಮಗ ಕೂಡ ಅದೇ ಬೆಟಾಲಿಯನ್ಗೆ ಹೋಗಿ ಕಮಿಷನ್ ಆಗಿ CO ಆಗಿ ಹೋಗಿದ್ದು, ಅದಕ್ಕೆ ಅವರಿಗೆ ಬಹಳ ಸಂತೋಷ. ನೀವು ನಿಮ್ಮ ಮಗನು ಕೂಡ ನಮ್ಮ ಬೆಟಾಲಿಯನ್ಗೆ ಕಳಿಸಿದಿರಲ್ಲ, ಅವನು CO ಆಗಿ ಬಹಳ ಒಳ್ಳೆ CO ಹಾಗೆ ಮಾಡಿದ ನಮ್ಗೆ ಬಹಳ ಸಂತೋಷ ಅಂತ. ಅವ್ರಿಗೆ
1: ಹೇಗಿತ್ತು ಅವಾಗ, ನೀವು 61 ಪಂಜಾಬ್ ನಲ್ಲಿ ಕೆಲಸ ಮಾಡ್ತಾ ಇದ್ರಲ್ಲ, ಹೇಗಿತ್ತು ಅವಾಗ ಗಡಿ ಭಾಗಗಳಲ್ಲಿ?
0: ಏನ್ ತೊಂದರೆ ಇರಲಿಲ್ಲ. ನಾವು ಪಂಜಾಬಿಲಿರೋನ್ನ ಬೆಟಾಲಿಯನ್ ನ ಹೋಲ್ ನಾರ್ಥನ್ ಬೆಟಾಲಿಯನ್ ಹೋಲ್ ಡಿವಿಷನ್ ನ ಅಲ್ಲಿ ನೀಫಾಕ್ಕೆ ಸಿಕ್ಕಿಂಗೆ ಕಳಿಸಿದ್ರು,
1: ಅರುಣಾಚಲ ಪ್ರದೇಶ,
0: ಅರುಣಾಚಲ ಪ್ರದೇಶಕ್ಕೆ ಸಿಕ್ಕಿಂಗೆ ಕಳಿಸಿದ್ರು. ನಮ್ಮ ಭಾಗ ಇದು, ನಾವು ಅರುಣಾಚಲ ಪ್ರದೇಶಕ್ಕೆ ಹೋಗಿದ್ದು. ಆದ್ರೆ ನಮ್ಗೆ ಆ ಚೈನೀಸ್ ಜೊತೆ ಯುದ್ಧ ಮಾಡಕ್ ನಮ್ಮ ವೆಪನ್ಸ್ ಇರಲಿಲ್ಲ, ನಮ್ಮ ಇದಿರ್ಲಿಲ್ಲ, ಅದಕ್ಕೋಸ್ಕರ ನಾವು ವಿಡ್ರಾ ಮಾಡಿ ಬರಬೇಕಾಗಿತ್ತು. ಅದಕ್ಕೆ ನನಗೆ ಅದರ ವಿಷಯ ಬಹಳ ವ್ಯಸನ, ಯಾಕೆಂದ್ರೆ ನಾನು IMAಯಿಂದ ಹೊರಡುವಾಗ ಯುದ್ಧ ಮಾಡಿ ಗೆಲ್ಲಬೇಕು ಅಂತ ನನಗೆ ಒಂದಿತ್ತು. ಅದು ಈ ತರ ಆಗಿದ್ದು ನನಗೆ ಒಂದು ಬೇಸರ ಅಂತ ಹೇಳ್ಬಹುದು. ಆಮೇಲೆ ಟ್ರೈನಿಂಗ್ ಮಾಡಿ ಹೊಸ ಎಕ್ವಿಪ್ಮೆಂಟ್ ತಂದು ನಾವು 1965

0: ಅಲ್ಲಿ ಯುದ್ಧ ಮಾಡುವಾಗ ನಾವು ಗೆದ್ದು ಪಾಕಿಸ್ತಾನ ಅವ್ರನ್ನ ಸೋಲಿಸಿದ್ರೆ ನನಗೆ ಬಹಳ ಹೆಮ್ಮೆ.
1: 65ರ ಯುದ್ಧ ಆಯ್ತಲ್ಲ
0: ಬಹಳ, ಯಾಕೆಂತ ಹೇಳಿದ್ರೆ ನಾವು ಯುದ್ಧ ಮಾಡುವಾಗ ನಮ್ಮ ಬೆಟಾಲಿಯನ್ ಏನಾಯ್ತು ಅಂದ್ರೆ ನಮ್ಮ ಕೋರ್, ಆ ಕೋರ್ ಕಮಾಂಡರ್ ನಮ್ಮ ಬೆಟಾಲಿಯನ್ ಅನ್ನು ಲೀಡಿಂಗ್ ಬೆಟಾಲಿಯನ್ ಅಂತ ಆಯಿಸಿದ್ರು. ನಾವು ಲೀಡಿಂಗ್ ಬೆಟಾಲಿಯನ್ ಆದ ಕಾರಣ ನಾವ್ಗೆ ಟಾಸ್ಕ್ ಕೊಟ್ರು, ಜಮ್ಮು ಸೆಲ್ಕಟ್ ರೋಡ್ ಅಲ್ಲಿ ಈ ತರ ಒಂದು ಕಂಪನಿ ಇದೆ, ಅದು ತೊಂದರೆ ಮಾಡ್ತದೆ, ಅದನ್ನ ನೀವು ಗೆಲ್ಲಬೇಕು ಅಂತ.
1: ನೀವು ಕಮಾಂಡರ್,
0: ನಾವಾಗ ಮೇಜರ್, ಸಣ್ಣ ಕಂಪನಿ ಕಮಾಂಡರ್ ನಾನು. ಆಗ ನಾವು ಅಲ್ಲಿ ಹೋಗಿ ಅವ್ರನ್ನ ಸೋಲಿಸಿ ಗೆದ್ದುಬಿಟ್ಟು ನಾವು ಆ ಕಂಪನಿಯನ್ನು ಕ್ಯಾಪ್ಚರ್ ಮಾಡಿದ್ದು. ಅದಕ್ಕೆ ನಮ್ಗೆ ಅದೊಂದು ನನಗೆ ಹೆಮ್ಮೆ. ನಾನು ಆಗ ಅಡ್ಜುಟೆಂಟ್ ಆಗಿದ್ದೆ. ಫೈರಿಂಗ್ ಸಕ್ಸಸ್ ಸಿಗ್ನಲ್ ಕಳಿಸ್ತೇವೆ, ರೆಡ್ ಓವರ್ ಗ್ರೀನ್ ಓವರ್ ರೆಡ್, ಅದು ನಾನು ಫೈರ್ ಮಾಡಿದ್ದು. ನನಗೆ ಒಂದು ಬಹಳ ಹೆಮ್ಮೆ, ದೇಶಕ್ಕೇಕೆ ನಾ ಈಗ ಮಾಡಿದ್ದೀನಲ್ಲ ಅಂತ ನನಗೊಂದು ಹೆಮ್ಮೆ ಅದು. ಅದನ್ನ ನೋಡಿ ಬಹಳ ಸಂತೋಷ. ಆಮೇಲೆ ಅಲ್ಲಿಂದ ನಾವು ವಾಪಸ್ ಬಂದು ನಾವು ಯುನೈಟೆಡ್ ನೇಷನ್ಸ್ ಎಮರ್ಜೆನ್ಸಿ ಫೋರ್ಸ್ಗೆ ಸೆಲೆಕ್ಟ್ ಆಗಿ ನಮ್ಮ ಬೆಟಾಲಿಯನ್ ಹೋಲ್ಡ್ ನಾವು ಗಾಜಾಕ್ಕೆ ಹೋಗಿ ಅಲ್ಲಿ ಇದ್ದು ಆ ಯುದ್ಧದಲ್ಲಿ
1: ಎಷ್ಟು ಸಮಯ ಇದ್ರಿ?
0: 1 ವರ್ಷ ನಾವು ಅಲ್ಲಿ ಇದ್ದು ಆ ಯುದ್ಧ ನೋಡಿ ಅವರ ನೋಡಿ ವಾಪಸ್ ಬಂದಿದ್ದು.
1: ಅಲ್ಲಿ ನಿಮ್ಮ ಕೆಲಸ ಏನಿತ್ತು?
0: ನಾವು ಅಡ್ಜುಟೆಂಟ್ ಆಫ್ ದ ಬೆಟಾಲಿಯನ್. ಆದ್ರೆ ಏನಾಯ್ತು, ಆ ಸಮಯದಲ್ಲಿ ನಾವೊಂದು 5-6 ಯಂಗ್ ಆಫೀಸರೇ ಇದ್ದಿದ್ದು. ಆಗ ಆ ಯುದ್ಧ ಆದ ಸಮಯದಲ್ಲಿ ನಮ್ಮ ಸಿಒ ಅವರು ಹೆಡ್ ಕ್ವಾರ್ಟರ್ಗೆ ಹೋಗಿ ಅವರಿಗೆ ಹೇಳಿದ್ರು, ಇದು ಟರ್ಮಿನೇಟ್ ಆಯ್ತು, ನೀವು ಈಗ ವಾಪಸ್ ಬರಬೇಕು. ಅವ್ರು ನನಗೆ ಟೆಲಿಫೋನ್ ಮಾಡಿದ್ರು, ಬೆಲಿಯಪ್ಪ ಯು ಗೋ ಟು ದೀಸ್ ಟು ಫಾರ್ವರ್ಡ್ ಲೈನ್ಸ್ ಅಂಡ್ ಟೆಲ್ ದೋಸ್ ಬಾಯ್ಸ್ ಟು ಪ್ಯಾಕಪ್. ಅವ್ರಿಗೆ ಪ್ಯಾಕಪ್ ಮಾಡಿ ಅವ್ರನ್ನ ವಾಪಸ್ ಬೆಟಾಲಿಯನ್ ಹೆಡ್ ಕ್ವಾರ್ಟರ್ಗೆ ಕರ್ಕೊಂಡು ಬನ್ನಿ. ನಾನು 4-5 ಗಾಡಿ, ಒಂದು ಜೀಪ್ ತಗೊಂಡು, ಎಕ್ಸ್ಟ್ರೀಮ್ ರೈಟ್ ಕಂಪನಿ, ಅದಕ್ಕೆ ನಾವು ಆ ಸಮಯದಲ್ಲಿ ಆ ಕಂಪನಿಗಳಿಗೆ ನೇಮ್ ಕೊಟ್ಟಿದ್ವಿ, ಕಲ್ಕತ್ತಾ ಪೋಸ್ಟ್, ಚಂಡೀಗಢ ಪೋಸ್ಟ್, ಗಾಜಾದಲ್ಲಿ ಹಾಗೆ ಹೆಸರು ಕೊಟ್ಟಿದ್ದೆವು. ನಾವು ಚಂಡೀಗಢಿಗೆ ಪೋಸ್ಟ್ ಹೋಗಿ ಅವರಲ್ಲಿ ಸೆಕೆಂಡ್ ಲೆಫ್ಟಿನೆಂಟ್ಗೆ, ನೋಡಪ್ಪ ನಾ ಗಾಡಿ ತಂದಿದ್ದೇನೆ, ನೀನು ಪ್ಯಾಕ್ ಮಾಡಿ 20 ಕಿಲೋಮೀಟರ್ಸ್ ಬ್ಯಾಕ್ ನಾ ಬೆಟಾಲಿಯನ್ ಅಲ್ಲಿಗೆ ಹೋಗಿ ಎಲ್ಲರೂ, ನಾನು ಕ್ಯಾಲ್ಕಟ್ಟಾ ಪೋಸ್ಟ್ಗೆ ಅವರಿಗೆ ರೆಡಿ ಆಗ್ಲಿಕ್ಕೆ ಹೇಳ್ತೇನೆ, ನೀವು ಹೋದ್ಮೇಲೆ ಆ ಗಾಡಿನ ಕ್ಯಾಲ್ಕಟ್ಟಾ ಪೋಸ್ಟ್ಗೆ ಕಳಿಸಿದ್ರು. ನಾವು ಕ್ಯಾಲ್ಕಟ್ಟಾ ಪೋಸ್ಟ್ ಹೋದಲ್ಲಿ ಅಲ್ಲಿ ರೆಡಿ ಆಗ್ತಾ ಇರುವಾಗ ಇಸ್ರೇಲ್ದು ಒಂದು ಸ್ಕ್ವಾಡ್ರನ್ ನಮ್ಮ ಮೇಲೆ ಫೈರ್ ಮಾಡ್ತಾ ಇದ್ರು. ನಾವು ಫೈರ್ ಮಾಡ್ತಾ ಇಲ್ಲ, ನಾವು ಯುನೈಟೆಡ್ ನೇಷನ್ ಪೀಸ್ ಕೀಪಿಂಗ್ ಫೋರ್ಸ್, ಯಾಕೆ ಈಗ ಫೈರ್ ಮಾಡೋದು? ನಮ್ಮ 2
1: ಜನರು
0: ಫ್ಲಾಗ್, ಯುನೈಟೆಡ್ ನೇಷನ್ ಫ್ಲಾಗ್ ಇಸ್ ಫ್ಲೈಯಿಂಗ್. ಸ್ವಲ್ಪ ಸಮಯ ನಿಂತ ನಂತರ ನಾನು ಟೆನ್ಷನ್ ಹೋಗಿ ಆ ಟ್ಯಾಂಕ್ ಅಲ್ಲಿ ಒಂದು ಫ್ಲಾಗ್ ಹಾಕ್ತಾ ಇದ್ದು, ಅದು ಗೊತ್ತು ನನ್ನ ಸ್ಕ್ವಾಡ್ರನ್ ಲೀಡರ್ ಫ್ಲಾಂಕ್ ಅಂತ. ನಾವು ಹತ್ರ ಹೋಗಿ ಅವನು ಕರೆದೆ, ಐ ಶುಡ್ ಕಾಲ್ ದ ಸ್ಕ್ವಾಡ್ರನ್ ಲೀಡರ್ ಕರಿ ಅಂತ. ಸ್ಕ್ವಾಡ್ರನ್ ಲೀಡರ್ ಕರೆದ್ರು, ನಾ ಹೇಳಿದೆ ನೀ ಏನ್ ಮಾಡ್ತೀಯ? ನಾವು ಇಲ್ಲಿಂದ ಬೆಟಾಲಿಯನ್ ಹೆಡ್ ಕ್ವಾರ್ಟರ್ ಅದು ಡ್ಯಾರೆಲ್ ಬಾಲ ಅಂತ 20 ಕಿಲೋಮೀಟರ್ ದೂರ ಅಲ್ಲಿಗೆ ಹೋಗ್ತಾ ಇದ್ದೇವೆ. ನಮ್ಗೆ ಐ ಡೋಂಟ್ ವಾಂಟ್ ಏನು ಅಡಚಣೆ ಬಾರದು, ನಾವು ಅಲ್ಲಿಗೆ ಪೀಸ್ ಕೀಪಿಂಗ್ ಫೋರ್ಸ್ ಹೋಗ್ತಾ ಇದ್ದೇವೆ, ನಮಗೆ ಅಶ್ಯೂರೆನ್ಸ್ ಕೊಡಿ, ನಾವು ಅಲ್ಲಿಗೆ ವಿದೌಟ್ ಎನಿ ಪ್ರಾಬ್ಲಮ್ಸ್. ಈ ಪೋಕ್ ಟು ಸಮ್ ಆಫ್ ಹಿಸ್ ಸಿಒಸ್ ಅನ್ ಅದರ್ ಏಷ್ಯಾಡ್ ಓಕೆ ಮೇಜರ್ ಯು ಕ್ಯಾನ್ ಟೇಕ್ ಯರ್ ಬಾಯ್ಸ್ ಅಂಡ್ ಗೋ. ಅವ್ರು ಅಶ್ಯೂರೆನ್ಸ್ ಕೊಟ್ರು. ಇದೆಲ್ಲ ನಂದು ಒಂದು ವಾರ್ ಟೈಮಲ್ಲಿ ಇದೆಲ್ಲ ನನಗೊಂದು ಪರಿಚಯ, ನನಗೊಂದು ಲೆಸನ್ಸ್ ಸಿಕ್ಕೋದು.
1: ಹೌದು ಅಂದ್ರೆ ಗಾಜಾದಂತ ಇವತ್ತಿಗೂ ಕೂಡ ಬಹಳ ಪ್ರಕ್ಷುಬ್ಧವಾಗಿ ಯುದ್ಧ ನಡೀತಾನೆ ಇರುತ್ತೆ ಅಲ್ಲಿ, ಯಾವತ್ತು ಯುದ್ಧ ಅಂತ ನಿದ್ದೆ ಇಲ್ಲ. ಅಂತದ್ರಲ್ಲಿ ನೀವು ಹೋಗಿ ಸ್ಕ್ವಾಡ್ರನ್ ಲೀಡರ್ಗೆ ಏನ್ ಮಾಡ್ತಿದ್ಯಾ ನೀನು ಅಂತ ಕೇಳೋದನ್ನ ನಾವ್ ಇವತ್ತು ಊಹಿಸಿಕೊಳ್ಳೋದು ಆಗಲ್ಲ.
0: ನಮ್ ಜವಾನ್ ಸರ್ ಹೋಗ್ಬೇಡಿ ಹೋಗ್ಬೇಡಿ, ನಾನು ಹೋಗ್ತೇನೆ ಅವನಿಗೆ ಹೇಳ್ತೇನೆ ಅಲ್ಲಿ ಹೋಗಿ ಹೇಳಿದ್ದು ಅದು ಒಂದು ನನಗೆ.
1: ಹೌದು ಅಂದ್ರೆ ಎಷ್ಟು ಧೈರ್ಯ ನೋಡಿ ನಿಮ್ಮ, ಬಹಳ ಆಶ್ಚರ್ಯ ಆಗುತ್ತೆ. ಯಾಕೆಂದ್ರೆ ಯುದ್ಧ ನಡೀತಿರುವಾಗ ಅಥವಾ ಅಲ್ಲಿಂದ ಟ್ಯಾಂಕ್ ನಿಂದ ನಿಮ್ಗೆ ಬೊಂಬಾರ್ಡಿಂಗ್ ಆಗ್ತಿರುವಾಗ ನೀವು ಅದನ್ನ ಎದುರಿಸಿ ಹೋಗ್ತೀರಾ ಅಂತಂದ್ರೆ ಅವ್ರ ಟೆರಿಟರಿಗೆ ಹೋಗೋದೇ ಅವ್ರು ಯಾವಾಗ್ಲೂ ಶೂಟ್ ಮಾಡಬಹುದು.
0: ಮತ್ತೆ ಆದ್ಮೇಲೆ ಬಂದು ನಾನು ಇನ್ಫೆಂಟ್ರಿ ಸ್ಕೂಲ್ ಅಲ್ಲಿ ಇನ್ಸ್ಟ್ರಕ್ಟರ್ ಆಗಿದೆ. ನಾನು ಎಲ್ಲಾ ಕೋರ್ಸ್ ಮಾಡಿದಲ್ಲಿ ನಾನು ಫಸ್ಟ್ ಕ್ಲಾಸ್ ಫಸ್ಟ್ ಬಂದಿದ್ದು. ಅದಕ್ಕೋಸ್ಕರ ಇನ್ಸ್ಟ್ರಕ್ಟರ್ ಆಗಿ ನಮ್ಗೆ ರೆಕಮೆಂಡ್ ಮಾಡಿ ಇನ್ಫೆಂಟ್ರಿ ಸ್ಕೂಲ್ ಅಲ್ಲಿ ವೆಪನ್ ಟ್ರೈನಿಂಗ್ ಇನ್ಸ್ಟ್ರಕ್ಟರ್ ಆಗಿ ಹೋಗಿದ್ದು. ಅಲ್ಲಿ 2 ವರ್ಷ ನಾ ಇದ್ದು ನಾ ಟ್ರೈನಿಂಗ್ ಮಾಡಿ ಜವಾನ್ಸ್ ಗೆ ಆಫೀಸರ್ಸ್ ಗೆ ಸಂತೋಷ ಕೊಟ್ಟು ನಾನು ಅಲ್ಲಿಂದ ಮಿಜೋ ಹಿಲ್ಸ್ ಗೆ ಹೋದೆ. ಆ ಸಮಯದಲ್ಲಿ ಮಿಜೋ ಹಿಲ್ಸ್ ಅಲ್ಲಿ ಇನ್ಸರ್ಜೆನ್ಸಿ ಸ್ಟಾರ್ಟ್ ಆಗಿತ್ತು. ಅವರು ಬಹಳ ತೊಂದರೆ ಕೊಡ್ತಿದ್ರು. ನಮ್ಮ ಬೆಟಾಲಿಯನ್ ಅಲ್ಲಿ ಹೋಗಿ ಅಲ್ಲಿ ಸುಮಾರು ಇನ್ಸರ್ಜೆನ್ಸ್ ನ ಕ್ಯಾಪ್ಚರ್ ಮಾಡಿ ಆಯ್ತು. ಅದಾದ್ಮೇಲೆ ನಾವು ಅಲ್ಲಿಂದ ನೀಫಾಕ್ಕೆ ಬಂದು ನೀಫಾದಲ್ಲಿ ನಾನು 1.5 ವರ್ಷ ಇದ್ದು ನಾನು ಸ್ಟಾಫ್ ಕಾಲೇಜ್ಗೆ ಸೆಲೆಕ್ಟ್ ಆಗಿ ವೆಲಿಂಗ್ಟನ್ಗೆ ಬಂದೆ. ಸ್ಟಾಫ್ ಕಾಲೇಜಲ್ಲಿ 1 ವರ್ಷ ಇದ್ಮೇಲೆ ಸ್ಟಾಫ್ ಆಫೀಸರ್ ಆಗಿ ನಮಗೆ ಜಾಮ್ನಗರ್ ಗುಜರಾತಲ್ಲಿ ಪೋಸ್ಟಿಂಗ್ ಆಯಿತು. ಅಲ್ಲಿಂದ ನಾನು ಬಂದುಬಿಟ್ಟು ನಮ್ಮ ಬೆಂಗಳೂರಲ್ಲಿ ಸಿ ಎಂ ಪಿ ಸೆಂಟ್ರಲ್ಲಿ

0: ಸ್ವಲ್ಪ ಸಮಯ ಇದ್ದು ನಾನು ವಾಪಸ್ ನಮ್ಮ ಬೆಟಾಲಿಯನ್ಗೆ ಹೋದೆ ಕಾರ್ಗಿಲ್. ಕಾರ್ಗಿಲ್ನಲ್ಲಿ ನಾನು ಬೆಟಾಲಿಯನ್ನ ಕಮಾಂಡ್ ಮಾಡಿದೆ. ಅಲ್ಲಿ ಬಹಳ ಸಂತೋಷದಿಂದ ಕಮಾಂಡ್ ಮಾಡಿ ನಮ್ಮ ಸೀನಿಯರ್ಸು ಬ್ರಿಗೇಡಿಯರ್ ಜನರಲ್ ನಮ್ಮ ಕಮಾಂಡ್ನ ಬಹಳ ಪ್ರಶಂಸೆ ಮಾಡಿ ಆದ್ಮೇಲೆ ನಾವು ಬ್ರಿಗೇಡಿಯರ್ ಆಗಿ ಪೋಸ್ಟಿಂಗ್ ಆದೆ. ನನಗೆ ಏನು ಸಂತೋಷ ಅಂತ ಹೇಳಿದ್ರೆ, ನಾನು ಬ್ರಿಗೇಡಿಯರ್ ಆಗಿ ಅದೇ ಜಾಗಕ್ಕೆ ಹೋದೆ ಯಾವಾಗ ನಾನು 1965 ವಾರ್ ಅಲ್ಲಿ ಕ್ಯಾಪ್ಚರ್ ಮಾಡಿದ್ದು. ಅದೇ ಬ್ರಿಗೇಡ್ ಅಲ್ಲಿ ನಾನು ಬ್ರಿಗೇಡ್ ಕಮಾಂಡರ್ ಆಗಿ ಹೋಗಿ ನಾನು ಆ ಬ್ರಿಗೇಡ್ ನ ಕಮಾಂಡ್ ಮಾಡಿದ್ದು ನನಗೊಂದು ದೇವ್ರದ್ದು ಕೊಟ್ಟ ಒಂದು ವರದಾನ.
1: ಅಂದ್ರೆ ಒಂಥರ ಫುಲ್ ಸರ್ಕಲ್ ಹಾಗೆ. ಬ್ರಿಗೇಡ್ ನಲ್ಲಿ ಇದ್ರಿ ನೀವು ಅಷ್ಟೇ, ಒಬ್ಬ ಮೇಜರ್ ಆಗಿ ಹೋಗಿದ್ರಿ. ಆದ್ರೆ ಈಗ ಆ ಬ್ರಿಗೇಡ್ ಅನ್ನ ಕಮಾಂಡ್ ಮಾಡೋದು ಅಂದ್ರೆ ನೀವು ಕಮಾಂಡ್ ತಗೊಂಡಿದ್ರಿ, ಈಗ ನೀವೇ ಕಮಾಂಡ್ ಮಾಡೋ ಸ್ಥಿತಿಗೆ ಏರಿದ್ರಿ ಅಂತ.
0: ನಾ ಇನ್ನೊಂದು ಮಾತು ಹೇಳ್ತೀನಿ, ನಾನು ಬ್ರಿಗೇಡಿಯರ್ ಆದ್ಮೇಲೆ ನಾನು ಬಾಂಗ್ಲಾದೇಶಿಗೆ ಮಿಲಿಟರಿ ಅಂಬಾಸಿಡರ್ ಮಿಲಿಟರಿ ಅಟ್ಯಾಚ್ ಆಗಿ ಹೋಗಿದ್ದೇನೆ. ಅಲ್ಲಿಂದ ಬಾಂಗ್ಲಾದೇಶ ಬಂದ ಮೇಲೆ ನಮ್ಮ ಕೋಟಾದಲ್ಲಿ ಜನರಲ್ ಆಗಿದ್ದೇನೆ. ಕೋಟಾದಲ್ಲಿ ನಮ್ಮ ರಾಜಸ್ಥಾನದ ಬಾರ್ಡರ್ ಅಲ್ಲಿ ನಮ್ಗೆ ಬ್ರಿಗೇಡಿಯರ್ ಇದಾಯ್ತು. ಅಲ್ಲಿ ಬಾರ್ಡರ್ಗೆ ಹೋಗ್ತಾ ಇದ್ದೇನೆ ನೋಡ್ಲಿಕ್ಕೆ ಹೇಗೆ ಇದಾರೆ ಹೇಗೆ ಮಾಡ್ತಾ ಇದ್ದಾರೆ ಅಂತೆಲ್ಲ. ಅಲ್ಲಿ ರಾಜಸ್ಥಾನದಲ್ಲಿ ಬಹಳ ಸಂತೋಷದ ಸಮಯ ಸಿಕ್ತು. ನಾವು ಅದಾದ್ಮೇಲೆ ನನ್ನನ್ನು ಇನ್ಫೆಂಟ್ರಿ ಸ್ಕೂಲ್ ಅಲ್ಲಿ ಚೀಫ್ ಇನ್ಸ್ಟ್ರಕ್ಟರ್ ಪೋಸ್ಟಿಂಗ್ ಮಾಡಿದ್ರು
1: ಸರ್,
0: ಮಾಹು ಅಂತೇಳಿ ಮಧ್ಯಪ್ರದೇಶ್. ಅದು ಬರೀ ಮಿಲಿಟರಿ ಸ್ಟೇಷನ್, ಅಲ್ಲಿ ಇನ್ಫೆಂಟ್ರಿ ಸ್ಕೂಲ್, ಸಿಗ್ನಲ್ ಸ್ಕೂಲ್, ಮಿಲಿಟರಿ ಟ್ರೈನಿಂಗ್ ಏರಿಯಾ. ನಾವು ಅಲ್ಲಿ ಚೀಫ್ ಇನ್ಸ್ಟ್ರಕ್ಟರ್ ಆಗಿದ್ದು ಅಲ್ಲಿಂದ ರಿಟೈರ್ ಆಗಿ ನಾವು ಬೆಂಗಳೂರಿಗೆ ಬಂದಿವಿ 1990. ಆಗ ನನಗೆ ನಮ್ಮ ಸರ್ವಿಸಿಂದಲೇ ಮಾಡಿದ್ದಕ್ಕೆ ನನಗೆ ಬಹಳ ಒಂದು ಥರ ಸಂತೋಷ ಹೆಮ್ಮೆ ನಾನು ಈ ಸರ್ವಿಸ್ ಮಾಡಿದ್ದೀನಲ್ಲ.
1: ನೀವು ಬ್ರಿಗೇಡಿಯರ್ ಆಗಿದ್ದವರು ಜನರಲ್ ಆದ್ರಲ್ಲ, ಎಲ್ಲಿ ಜನರಲ್ ಆಗಿ ಇದ್ದಿದ್ದು ಮತ್ತೆ ಭಾರತದ ಸೇನೆಯಲ್ಲಿ ಜನರಲ್ ಆಗುವಂತಹ ಒಂದು ದೊಡ್ಡ ಅವಕಾಶ ನಿಮ್ಮ ಅವಧಿಯಲ್ಲಿ ಸಿಕ್ತಲ್ಲ?
0: ಯಾಕೆಂತೇಳಿ ನಾನು ಬ್ರಿಗೇಡಿಯರ್ ಆದ್ಮೇಲೆ ನಾನು ಬಾಂಗ್ಲಾದೇಶಕ್ಕೆ ಹೋಗಿ ಅಲ್ಲಿ ಬಂದ ಮೇಲೆ ನನ್ನ ಇಮಿಡಿಯೇಟ್ಲಿ ಆಗಿ ನನಗೆ ರಾಜಸ್ಥಾನದಲ್ಲಿ 18 ಡಿವ್ ಅದರಲ್ಲಿ ನನಗೆ ಜನರಲ್ ಆಗಿ ಪೋಸ್ಟ್ ಮಾಡಿದ್ರು. ಆಕ್ಚುಲಿ ನಾನು ಲೇಟ್ ಆಗಿ ಬಂದೆ, ಯಾಕೆಂತ ಹೇಳಿದ್ರೆ ಬಾಂಗ್ಲಾದೇಶದಲ್ಲಿ ನಾ ಮಾಡಿದ ಕೆಲಸ ಬಾಂಗ್ಲಾದೇಶದ ಗವರ್ಮೆಂಟ್, ಬಾಂಗ್ಲಾದೇಶ ಏನಾದಕ್ಕೂ ಬಹಳ ಸಂತೋಷ ಪಟ್ಟು ನನ್ಗೆ ಅಲ್ಲೇ ಇರಬೇಕು ಗವರ್ಮೆಂಟ್ ಆಫ್ ಇಂಡಿಯಾಗೆ ಹೇಳಿ ನನ್ಗೆ 1.5 ವರ್ಷ ನಮ್ಮನ್ನ ಅಲ್ಲೇ ಇತ್ತು
1: ಬಾಂಗ್ಲಾದೇಶ.
0: ಅಲ್ಲೇ ಅಲ್ಲೇ ಇವ್ರು ಇತ್ತ ಒಳ್ಳೆಯವರು, ನಮ್ಮಲ್ಲಿ ಇವ್ರು ಇರಲೇಬೇಕು. ಯಾಕೆಂತ ಹೇಳಿದ್ರೆ ಅವರ ಟ್ರೈನಿಂಗ್ ಕಿಲಿ ಮೊದಲು ನಾವು ಹೋಗೋ ಮುಂಚೆ ಒಂದು 20-21 ಜನ ಬರ್ತಾ ಇದ್ರು ಟ್ರೈನಿಂಗ್ ಇಂಡಿಯಾಗೆ. ನಾ ಹೋದ್ಮೇಲೆ 118 ಆಫೀಸರ್ ಜೇಸಿಯೋಸ್ ಬಂದು ಟ್ರೈನಿಂಗ್ ಮಾಡಿದ್ರು.
1: ನೀವು ಬಹಳ ಅಪರೂಪವಾದ ಸೇವೆಯನ್ನ ಭಾರತೀಯ ಸೇನೆಗೆ, ಮೇಜರ್ ಆಗಿ ಸೇರ್ಕೊಂಡವರು ಬೇರೆ ಬೇರೆ ಹುದ್ದೆಗಳನ್ನ ಏರ್ತಾ ನಂತರ ಭಾರತದ ಹೊರಗೆ ಬಾಂಗ್ಲಾದೇಶ ಆಗಿರಬಹುದು ಅಥವಾ ಶ್ರೀಲಂಕಾ ಆಗಿರಬಹುದು, ಗಾಜಾ ಅಂತ ಹೇಳಿದ್ರಿ, ಹೀಗೆ ತುಂಬಾ ಕಡೆಗಳಲ್ಲಿ ಸೇವೆ ಮಾಡುವಂತ ಭಾರತವನ್ನ ಪ್ರತಿನಿಧಿಸುವಂತ ಅವಕಾಶ ನಿಮಗೆ ಸಿಕ್ತು. ಒಬ್ಬ ಜೀವ ಅವಧಿಯಲ್ಲಿ ಒಬ್ಬ ಸೈನಿಕನಿಗೆ ಎಷ್ಟು ಅವಕಾಶಗಳು ಸಿಗಬಹುದೋ ಅದೆಲ್ಲ ಅವಕಾಶಗಳು ನಿಮ್ಗೆ ಸಿಕ್ತು ಅಂತ ನನಗೆ ನಿಮ್ಮ ಅನುಭವವನ್ನ ಕೇಳಿದಾಗ ಅನ್ಸುತ್ತೆ.
0: ಆದ್ರೆ ನಮ್ದು ಹೇಳ್ಬೇಕು, ಅದು ನಮ್ಮ ದೇವರ ನನ್ನ ಮೇಲೆ ಹಣೆ ಬರಲು ಬರದ ಕಾರಣ ಬಂದಿದ್ದು. ನಮ್ಮ ತಂದೆ ತಾಯಿಯನ್ನು ಹೇಳಿದಾಗೆ ತಂದೆ ತಾಯಿ ಇಗುತ್ತಪ್ಪ ಕಾವೇರಿ ಅವರ ಆಶೀರ್ವಾದದಿಂದ ಆಗಿದ್ದು. ಆದ್ರೆ ಎಲ್ಲೆಲ್ಲಿ ಹೋಗಿದ್ದು ಅಲ್ಲಿ ನಾನು ಕೆಲಸ ಸರಿಯಾಗಿ ಮಾಡಿ ಬಂದಿದೆ.
1: ನೀವೀಗ ಈ ತರ ಬೇರೆ ಬೇರೆ ಸೇವೆಗಳಲ್ಲಿ ಬೇರೆ ಬೇರೆ ಕಡೆಗಳಿಗೆ ಹೋಗುವಾಗ ಸಹಜವಾಗಿ ಭಾರತೀಯ ರಕ್ಷಣಾ ವ್ಯವಸ್ಥೆಯಲ್ಲಿ ಯಾವುದೇ ಆಗಿರಬಹುದು ಅವರಿಗೆ ಪದಕಗಳನ್ನ, ಪಾರಿತೋಷಕಗಳನ್ನ, ಬಹುಮಾನಗಳನ್ನ ಕೊಡ್ತಾರೆ. ಹಾಗೆ ನಿಮ್ಗೆ ವಿಶಿಷ್ಟ ಸೇವಾ ಮೆಡಲ್ ಮತ್ತೆ ಅತಿ ವಿಶಿಷ್ಟ ಸೇವಾ ಮೆಡಲ್ ಕೂಡ ನಿಮ್ಗೆ ಸಿಕ್ಕಿದೆ, ಅದರ ಬಗ್ಗೆ ಹೇಳಿ.
0: ವಿಶಿಷ್ಟ ಸೇವಾ ಮೆಡಲ್ ನನಗೆ IPKF ಆಫ್ ಶ್ರೀಲಂಕಾ ಕೊಟ್ಟಿತ್ತು. ಒಂದು ಮಾತು ಹೇಳಬೇಕಾಗಿತ್ತು, ನಾವು ಶ್ರೀಲಂಕಾ ಆಪರೇಷನ್ ನಿಲ್ಲಿಸಿಬಿಟ್ರು, ನಮ್ಮ ಹೋಲ್ ಡಿವಿಷನ್ ಅಲ್ಲಿ ಇತ್ತು, ಅದನ್ನೆಲ್ಲ ವಾಪಸ್ ಕಳಿಸಿದ್ರು. ಒಂದೇ ಒಂದು ಬ್ರಿಗೇಡ್ ಅಲ್ಲಿ ಇದ್ದಿದ್ದು. ಆಗ ನಾ ಹೋಗುವಾಗ ಪುನಃ ಪ್ರಭಾಕರನ್ ಸ್ಟಾರ್ಟ್ ಮಾಡ್ಬಿಟ್ಟ ಗಲಾಟೆ. ಆಗ ಇಲ್ಲಿ ಅಮ್ಮಿ ಇಟ್ಕೊಂಡು ಹೇಳಿದ್ರು ಇಲ್ಲ ನಾವು ಪುನಃ ಹೋಗ್ಬೇಕು ಅಂತ ಹೇಳಿದ್ರು. ಆದ್ರೆ ಏನಾಯ್ತು ಅಂತ ಹೇಳಿದ್ರೆ ನಾವು ವಾಪಸ್ ಬರುವಾಗ ನಮ್ಮ ಅಮ್ಯುನಿಷನ್ ಎಲ್ಲ ತಂದು ಬಿಟ್ಟೆ ವಾಪಸ್. ನಾನು ಮತ್ತೆ ಆಮಿ ಅಟ್ಕೊಂಡು ಹೇಳಿ ಆ ಇರುವ ಸಮಯಕ್ಕೆ ಎಷ್ಟು ಅಮ್ಯುನಿಷನ್ ಬೇಕು ಅಂತ ನಾನು ಡಿಮಾಂಡ್ ಮಾಡಿದೆ. ಇಷ್ಟು ಬೇಕೇ ಬೇಕು. ನನಗೆ ಏರ್ಫೋರ್ಸ್ ಜೊತೆ ಬಹಳ ಸ್ನೇಹಿತರಾಗಿದ್ದರು, ನೇವಿ ಜೊತೆ ಸ್ನೇಹಿತರಾಗಿದ್ದರು. ನಾನು ಅವರ ಜೊತೆ ಮಾತಾಡಿ ಈ ಅಮ್ಯುನಿಷನ್ ಎಲ್ಲ ನಾನು ಏರ್ಫೋರ್ಸ್ ಮತ್ತೆ ನೇವಿ ಸಹಿತ ಕಳಿಸಿದೆ ಶ್ರೀಲಂಕಾಕ್ಕೆ. ಅದನ್ನ ನಮ್ಮ ಜನರಲ್ ಸುಂದರ್ಜಿ ಅವ್ರ ಚೀಫ್ ಆಫ್ ಆರ್ಮಿ ಸ್ಟಾಫ್ ಆಗಿದ್ರು, ಅವ್ರ ಜೊತೆ ನಾನು ಬಹಳ ಕೆಲಸ ಮಾಡಿದ್ದೇನೆ, ಅವರು ಬ್ಯಾಂಗ್ಳೂರು ಅವರು. ಅದಕ್ಕೋಸ್ಕರ ನನಗೆ ವಿ ಎಸ್ ಎಂ ಕೊಟ್ಟಿದ್ದು
1: ವಿಶಿಷ್ಟ ಸೇವಾ ಮೆಡಲ್.
0: ಅದಾದ್ಮೇಲೆ ನಾನು ಜನರಲ್ ಆಗಿರುವಾಗ ನಾನು ಟ್ರೈನಿಂಗ್ ಅಲ್ಲಿ ಬಹಳ ಪರಿವರ್ತನೆ ಮಾಡಿದ್ದೇನೆ. ಅದಕ್ಕೋಸ್ಕರ ನನ್ನನ್ನು ಚೇರ್ಮನ್ ಆಫ್ ದ ಆರ್ಮಿ ಟ್ರೈನಿಂಗ್ ಕಮಿಟಿ ಮಾಡಿದ್ರು. ಆ ಕಮಿಟಿ ಪ್ರಕಾರ ನಾನು ಆಗ ಏನಾಯ್ತು ಅಂತೇಳಿದ್ರೆ, ಆರ್ಮಿ ಅಲ್ಲಿ ಬೇರೆ ಬೇರೆ ಜಾಗದಲ್ಲಿ ಟ್ರೈನಿಂಗ್ ಅಲ್ಲಿ ತುಂಬಾ ಇನ್ಸ್ಟ್ರಕ್ಟರ್ಸ್, ಎ ಎಸ್ ಎಲ್ ಪಿ ಟಿ, ಸಿ ಎಂ ಪಿ ಸೆಂಟ್ರಲ್ ಪಿ ಟಿ, ಎಮ್ ಇ ಜಿ ಪಿ ಟಿ, ಮತ್ತೆ ಪ್ಯಾರಾ ಸೆಂಟ್ರಲ್ ಪಿ ಟಿ. ನಾ ಹೇಳಿದ್ದೆ ಒಂದೇ ಸೆಂಟ್ರಲ್ಲಿ ಇಷ್ಟು ಜನ ಇರುವಾಗ ಒಂದೇ ಸೆಂಟರ್ನಲ್ಲಿ ಪಿ ಟಿ ಟ್ರೈನಿಂಗ್ ಮಾಡಿ, ಒಂದೇ ಸೆಂಟರ್ನಲ್ಲಿ ವೆಪನ್ ಟ್ರೈನಿಂಗ್ ಮಾಡಿ. ಅದಕ್ಕೋಸ್ಕರ ಹೀಗೆ ಮಾಡಿ ನಾನು ರೆಕಮೆಂಡ್ ಮಾಡಿದ ಕಾರಣ ನನ್ನ ಈ ವಿಷಯನ ಕೇಳಿ ನಾ ಬ್ರೀಫಿಂಗ್ ಅನ್ಕೊಂಡು ಇವನು ಬಹಳ ಕರೆಕ್ಟ್ ಆಗಿ ಇವನು ಇದು ಮಾಡಿದ್ದಾನೆ, ನಮ್ಮ ಫೈಟಿಂಗ್ ಸ್ಟ್ರೆಂತ್ ನ ಜಾಸ್ತಿ ಮಾಡಲಿಕ್ಕೆ ಇವನು ಸಹಾಯ ಮಾಡಿದ್ದಾನೆ. ಅದಕ್ಕೋಸ್ಕರ ನನಗೆ ವಿಬಿಎಸ್.
1: ಜನರಲ್ ಎಂ ಎಂ ಬೆಳ್ಳಿಯಪ್ಪ ಅವರೇ, ನಾವು ಇನ್ನೂ ಹೆಚ್ಚು ವಿಷಯವನ್ನ ನಿಮ್ಮೊಂದಿಗೆ ಮಾತನಾಡ್ತಾ ತಿಳಿದುಕೊಳ್ಬೇಕು. ಮುಂದಿನ ವಾರ ಇದೇ ಹೊತ್ತಿಗೆ ಇನ್ನಷ್ಟು ವಿವರಗಳನ್ನ ನಮ್ಮ ಶ್ರೋತೃಗಳೊಂದಿಗೆ ಹಂಚಿಕೊಳ್ಳೋಣ. ಮುಂದಿನ ಕಾರ್ಯಕ್ರಮದಲ್ಲಿ ಬರುವ ಶುಕ್ರವಾರ ಭೇಟಿಯಾಗೋಣ. ಜೈ ಹಿಂದ್ ಸರ್.
0: ಜೈ ಹಿಂದ್.
2: ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ಈ ವಿಶೇಷ ಕಾರ್ಯಕ್ರಮ. ಇದುವರೆಗೆ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಈ ಸಂದರ್ಭದಲ್ಲಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು, ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ನಿವೃತ್ತ ಮೇಜರ್ ಜನರಲ್ ಎಂ ಎಂ ಬೆಳ್ಳಿಯಪ್ಪ ಅವರು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಂಕಲನ ಧನರಾಜ್ ಎಸ್ ಬಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಅನ್ನ ಕೇಳ್ತಿದ್ದೀರಾ. ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಒಳ್ಳೊಳ್ಳೆ ಗೀತೆಗಳು ನಿಮಗಾಗಿ ಪ್ರಸಾರ ಆಗ್ತಾ ಇದೆ. ಮೊದಲನೇ ಗೀತೆ ಬರ್ತಾ ಇದೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ರಾಜಕುಮಾರಿ ಸಿನಿಮಾದಿಂದ. ಈ ಒಂದು ಗೀತೆ ಕುಹು ಕುಹು ಅನ್ನುವಂತಹ ಗೀತೆ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯದಲ್ಲಿ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆಯಲ್ಲಿ. ಅದಾದ ಮೇಲೆ ಮತ್ತೊಂದು ಗೀತೆ ನಿಮ್ಮೆಲ್ಲರಿಗಾಗಿ ಪ್ರಸಾರ ಆಗ್ತಾ ಇದೆ, ರಾವಣ ಸಿನಿಮಾದಿಂದ ನಿನ್ನ ಮನೆಯವರೆಗೂ ಅನ್ನುವಂತಹ ಗೀತೆ. ಜಯಂತ್ ಕಾಯ್ಕಿನಿ ಅವರ ಸಾಹಿತ್ಯದಲ್ಲಿ, ಅಭಿಮಾನ್ ರಾಯ್ ಅವರ ಸಂಗೀತ ಸಂಯೋಜನೆಯಲ್ಲಿ ಈ ಒಂದು ಗೀತೆ ಮೂಡಿಬರ್ತದೆ ಬದ್ರಿ ಪ್ರಸಾದ್ ಅವರ ಧ್ವನಿಯಲ್ಲಿ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು: ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕ 2026 ಸೇರಿದಂತೆ ಮೂರು ವಿಧೇಯಕಗಳಿಗೆ ವಿಧಾನಸಭೆಯಲ್ಲಿ ಅಂಗೀಕಾರ. ವಿಧಾನ ಪರಿಷತ್ನಲ್ಲಿ ಪ್ರತಿಪಕ್ಷ

0: ಸದಸ್ಯರಿಂದ ವಿವಿಧ ವಿಷಯಗಳನ್ನು ಮುಂದಿಟ್ಟುಕೊಂಡು ಗದ್ದಲ ಮುಂದುವರಿಕೆ. ಮೈಸೂರಿನಲ್ಲಿ ಕೇಂದ್ರ ವಿಮಾನಯಾನ ಸಚಿವಾಲಯದ ಸಂಸದೀಯ ಸಲಹಾ ಸಮಿತಿ ಸಭೆ, ಕೇಂದ್ರ ಸಚಿವ ರಾಮಮೋಹನ್ ನಾಯ್ಡು ಅಧ್ಯಕ್ಷತೆ. ವಿಶ್ವಾಸಾರ್ಹತೆಯೇ ಆರ್ಥಿಕ ಶಿಸ್ತಿನ ಮೂಲ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಇಂದು ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ, ನಾಡಿನ ಸಮಸ್ತ ಜನತೆಗೆ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಸೇರಿದಂತೆ ಗಣ್ಯರಿಂದ ಶುಭಾಶಯ. 2026 ಸಾಲಿನ ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕ, ಕರ್ನಾಟಕ ಅಪಾರ್ಟ್ಮೆಂಟ್ ಮಾಲೀಕತ್ವ ಮತ್ತು ನಿರ್ವಹಣೆ ವಿಧೇಯಕ 2026, ಕರ್ನಾಟಕ ಮುನ್ಸಿಪಾಲಿಟಿಗಳ ತಿದ್ದುಪಡಿ ವಿಧೇಯಕ 2026 ವಿಧಾನಸಭೆಯಲ್ಲಿಂದು ಧ್ವನಿಮತದ ಮೂಲಕ ಅಂಗೀಕಾರ ದೊರೆತಿದೆ. ಕರ್ನಾಟಕ ಅಪಾರ್ಟ್ಮೆಂಟ್ ಮಾಲೀಕತ್ವ ಮತ್ತು ನಿರ್ವಹಣೆ ವಿಧೇಯಕ 2026 ಇಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಕೃಷ್ಣ ಭೈರೇಗೌಡ ಸದನದಲ್ಲಿ ಮಂಡಿಸಿದರು. ಬಳಿಕ ಮಾತನಾಡಿದ ಅವರು, ಬೆಂಗಳೂರು ಮಹಾನಗರ ದಿನೇ ದಿನೇ ಬೆಳೆಯುತ್ತಿದ್ದು ವಸತಿಗಾಗಿ ಅಪಾರ್ಟ್ಮೆಂಟ್ಗಳನ್ನು ಅವಲಂಬಿಸುವವರ ಸಂಖ್ಯೆ ಹೆಚ್ಚುತ್ತಿದೆ. ಅಪಾರ್ಟ್ಮೆಂಟ್ ನಿವಾಸಿಗಳ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಒದಗಿಸುವುದು ಮತ್ತು ಅಸೋಸಿಯೇಷನ್ ರಚಿಸಲು ಈ ಕಾಯ್ದೆ ಅನುಕೂಲವಾಗುತ್ತದೆ ಎಂದು ತಿಳಿಸಿದರು. ಇದಲ್ಲದೆ ಅಪಾರ್ಟ್ಮೆಂಟ್ ಕಟ್ಟಡ ಹಳೆಯದಾಗಿ ಮರು ನಿರ್ಮಾಣ ಮಾಡಲು 75% ನಿವಾಸಿಗಳು ಒಪ್ಪಿಗೆ ನೀಡಿದರೆ ಸಾಕು. ಒಪ್ಪಿಗೆ ನೀಡದವರ ಮನೆಗಳಿಗೆ ಮೌಲ್ಯ ನಿಗದಿಪಡಿಸಿ ಅವುಗಳನ್ನು ಮಾರಾಟ ಮಾಡಲು ವಿಧೇಯಕ ಅವಕಾಶ ನೀಡುತ್ತದೆ ಎಂದು ಸಚಿವರು ಮಾಹಿತಿ ನೀಡಿದರು. ಬಳಿಕ ನಗರಾಭಿವೃದ್ಧಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಅವರ ಪರವಾಗಿ ಸಚಿವ ಕೃಷ್ಣ ಭೈರೇಗೌಡ 2026 ಸಾಲಿನ ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕವನ್ನು ಸದನದಲ್ಲಿ ಮಂಡಿಸಿ ಧ್ವನಿಮತದಿಂದ ಅಂಗೀಕಾರ ಪಡೆದರು. ರಾಜ್ಯಾದ್ಯಂತ ಅನಧಿಕೃತ ಬಡಾವಣೆಗಳು ತಲೆ ಎತ್ತಿದ್ದು, ಈ ಬಡಾವಣೆಗಳಿಗೆ ಕಾನೂನುಬದ್ಧ ಮಾನ್ಯತೆ ನೀಡಿ ಅಲ್ಲಿನ ಕುಟುಂಬಗಳಿಗೆ ಮಾಲೀಕತ್ವದ ಭರವಸೆಯೊಂದಿಗೆ ಭೂ ಗ್ಯಾರಂಟಿ ನೀಡಲು ಈ ವಿಧೇಯಕ ಮಂಡಿಸಲಾಗಿದೆ. ಭವಿಷ್ಯದಲ್ಲಿ ಈ ರೀತಿಯ ಅನಧಿಕೃತ ಬಡಾವಣೆಗಳು ತಲೆ ಎತ್ತದಂತೆ ಮಾಡುವುದು ಇದರ ಉದ್ದೇಶವಾಗಿದೆ ಎಂದರು. ಪೌರಾಡಳಿತ ಸಚಿವ ಎಚ್ಸಿ ಬಾಲಕೃಷ್ಣ ಕರ್ನಾಟಕ ಮುನ್ಸಿಪಾಲಿಟಿಗಳ ತಿದ್ದುಪಡಿ ವಿಧೇಯಕ 2026 ಮಂಡಿಸಿದರು. ಮುನ್ಸಿಪಾಲಿಟಿ ವ್ಯಾಪ್ತಿಯಲ್ಲಿ ಅನಧಿಕೃತವಾಗಿ ನಿರ್ಮಾಣವಾದ ಬಡಾವಣೆಗಳ ರಸ್ತೆ ಮತ್ತು ಚರಂಡಿಗಳನ್ನು ಸರ್ಕಾರ ತನ್ನ ವಶಕ್ಕೆ ಪಡೆದು ಅಭಿವೃದ್ಧಿಪಡಿಸಲು ಈ ವಿಧೇಯಕ ಅವಕಾಶ ನೀಡುತ್ತದೆ ಎಂದರು. ಬಳಿಕ ಈ ವಿಧೇಯಕಕ್ಕೆ ಧ್ವನಿಮತದ ಮೂಲಕ ಸದನ ಒಪ್ಪಿಗೆ ನೀಡಿತು. ವಿವಿಧ ವಿಷಯಗಳನ್ನು ಮುಂದಿಟ್ಟುಕೊಂಡು ಪ್ರತಿಪಕ್ಷ ಸದಸ್ಯರು ಘೋಷಣೆಗಳನ್ನು ನಡೆಸುತ್ತಿದ್ದ ನಡುವೆಯೇ ವಿಧೇಯಕಗಳ ಅಂಗೀಕಾರ ನೀಡಲಾಯಿತು. ಬಳಿಕ ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಕಲಾಪವನ್ನು ಸೋಮವಾರಕ್ಕೆ ಮುಂದೂಡಿದರು. ವಿಧಾನ ಪರಿಷತ್ನಲ್ಲಿ ಇಂದು ಕೂಡ ಪ್ರತಿಪಕ್ಷ ಸದಸ್ಯರಿಂದ ವಿವಿಧ ವಿಷಯಗಳನ್ನು ಮುಂದಿಟ್ಟುಕೊಂಡು ಗದ್ದಲ ಮುಂದುವರೆದಿದೆ. ಇಂದಿನ ಕಲಾಪ ಆರಂಭವಾಗುತ್ತಿದ್ದಂತೆ ಪ್ರತಿಪಕ್ಷಗಳು ಸಚಿವ ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲು ಮುಂದಾದಾಗ ರಾಜ್ಯದ ಹಿತದೃಷ್ಟಿಯಿಂದ ಜ್ವಲಂತ ವಿಷಯಗಳ ಕುರಿತು ಚರ್ಚೆ ನಡೆಸಲು ಪ್ರತಿಪಕ್ಷಗಳು ಪ್ರತಿಭಟನೆ ಹಿಂತೆಗೆದುಕೊಂಡು ಪ್ರಶ್ನೋತ್ತರ ಮತ್ತು ಶೂನ್ಯ ವೇಳೆ ಕಲಾಪ ಸೇರಿದಂತೆ ಇನ್ನಿತರೆ ಕಾರ್ಯಕಲಾಪಗಳು ನಡೆಯಲು ಅವಕಾಶ ನೀಡಬೇಕು ಎಂದು ಸಭಾಪತಿ ಸಲೀಂ ಅಹಮದ್ ಮನವಿ ಮಾಡಿದರು. ಕಳೆದ 5 ಪ್ರತಿಭಟನೆಯಿಂದಾಗಿ ಸುಗಮ ಕಲಾಪಗಳು ನಡೆಸಲು ಸಾಧ್ಯವಾಗುತ್ತಿಲ್ಲ. ರಾಜ್ಯದಲ್ಲಿ ಬರ ಸೇರಿದಂತೆ ಹಲವು ಸಮಸ್ಯೆಗಳಿದ್ದು ಅವುಗಳ ಕುರಿತು ಚರ್ಚೆ ನಡೆಸುವ ಅಗತ್ಯವಿದೆ ಎಂದು ಸಭಾಪತಿಗಳು ತಿಳಿಸಿದರು. ಬಳಿಕವೂ ಪ್ರತಿಪಕ್ಷಗಳ ಪ್ರತಿಭಟನೆ ಮುಂದುವರಿಯಿತು. ಇದರ ನಡುವೆ ಸಭಾಪತಿ ಸಲೀಂ ಅಹಮದ್ ಪ್ರಶ್ನೋತ್ತರ ಕಲಾಪ ಕೈಗೆತ್ತಿಕೊಂಡರು. ಮೈಸೂರಿನಲ್ಲಿಂದು ಕೇಂದ್ರ ವಿಮಾನಯಾನ ಸಚಿವಾಲಯದ ಸಂಸದೀಯ ಸಲಹಾ ಸಮಿತಿ ಸಭೆ ನಡೆಯುತ್ತಿದೆ. ಕೇಂದ್ರ ವಿಮಾನಯಾನ ಸಚಿವ ಕಿಂಜರಪ್ಪು ರಾಮಮೋಹನ್ ನಾಯ್ಡು ಅವರು ಸಭೆಯ ಅಧ್ಯಕ್ಷತೆ ವಹಿಸಿದ್ದಾರೆ. ಇಂದಿನ ಸಭೆಯಲ್ಲಿ ವಿಮಾನಯಾನ ರಾಜ್ಯ ಖಾತೆ ಸಚಿವ ಮುರಳೀಧರ್ ಮೊಹೋಲ್, ದೇಶದ ವಿವಿಧ ರಾಜ್ಯಗಳ ಸಲಹಾ ಸಮಿತಿಯ ಸಂಸತ್ ಸದಸ್ಯರಾದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್, ಅನೂಪ್ ಸಂಜಯ್ ಧೋತ್ರೆ, ಚಾವ್ಡಾ ವಿನೋದ್ ಲಖನ್ಶಿ, ದುಷ್ಯಂತ್ ಸಿಂಗ್, ಗೋಪಾಲ್ಜಿ ಠಾಕೂರ್ ಸೇರಿದಂತೆ ಇಲಾಖೆಯ ಹಿರಿಯ ಅಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಶ್ವಾಸಾರ್ಹತೆಯೇ ಆರ್ಥಿಕ ಶಿಸ್ತಿನ ಮೂಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಭಾರತೀಯ ಚಾರ್ಟರ್ಡ್ ಅಕೌಂಟೆಂಟ್ ಸಂಸ್ಥೆ ಬೆಂಗಳೂರಿನಲ್ಲಿ ಆಯೋಜಿಸಿದ್ದ ಸಂವಾದ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಆರ್ಥಿಕ ಶಿಸ್ತು ಮತ್ತು ತೆರಿಗೆ ಕ್ಷೇತ್ರದಲ್ಲಿ ಸುಧಾರಣೆ

ಸುಧಾರಣೆ ತರಲು ವಿಶ್ವಾಸಾರ್ಹತೆ ಅಗತ್ಯ. ಸಾರ್ವಜನಿಕರು ಹಾಗೂ ಸರ್ಕಾರದ ನಡುವೆ ಚಾರ್ಟರ್ಡ್ ಅಕೌಂಟೆಂಟ್ಗಳು ನಂಬಿಕೆಯ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತಾರೆ ಎಂದರು. ಹಣ ಮತ್ತು ಆರ್ಥಿಕ ಸಂಪನ್ಮೂಲಗಳು ಸಮಾಜದಲ್ಲಿ ಚಲಾವಣೆಯಲ್ಲಿದ್ದಾಗ ಮಾತ್ರ ದೇಶದ ಸಂಪತ್ತು ಹೆಚ್ಚಲು ಮತ್ತು ಜನರಿಗೆ ಅನುಕೂಲವಾಗಲು ಸಾಧ್ಯ ಎಂದರು. ಸ್ಕಾಟ್ಲ್ಯಾಂಡ್ನ ಗ್ಲಾಸ್ಕೋದಲ್ಲಿ ನಡೆದ ಕಾಮನ್ವೆಲ್ತ್ 2026 ಕ್ರೀಡಾಕೂಟದಲ್ಲಿ ಮಹಿಳೆಯರ ಪ್ಯಾರಾ ಶಾಟ್ಪುಟ್ ವಿಭಾಗದಲ್ಲಿ ಕಂಚಿನ ಪದಕ ವಿಜೇತರಾದ ಕೆಎಸ್ ಶಿಲ್ಪಾ ಅವರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ವಿಧಾನಸೌಧದ ತಮ್ಮ ಕಚೇರಿಯಲ್ಲಿ ಶುಕ್ರವಾರ ಅಭಿನಂದನೆ ಸಲ್ಲಿಸಿ ಕೊಡುಗೆಯಾಗಿ 20 ಲಕ್ಷ ರೂಪಾಯಿಗಳ ಚೆಕ್ ವಿತರಿಸಿದರು. ಈ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಶಾಸಕ ರವಿಶಂಕರ್, ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ ಅಧ್ಯಕ್ಷ, ವಿಧಾನ ಪರಿಷತ್ ಸದಸ್ಯ ಗೋವಿಂದರಾಜು ಇನ್ನಿತರರು ಉಪಸ್ಥಿತರಿದ್ದರು. ರಾಜ್ಯದ ಹಲವೆಡೆ ವಿಶೇಷವಾಗಿ ಬೆಂಗಳೂರು, ಬೆಂಗಳೂರು ಗ್ರಾಮಾಂತರ, ಕೋಲಾರದಲ್ಲಿಂದು ವರಮಹಾಲಕ್ಷ್ಮಿ ವ್ರತವನ್ನು ಸಡಗರ ಸಂಭ್ರಮ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಗುತ್ತಿದೆ. ನಾಡಿನ ಸಮಸ್ತ ಜನತೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೇರಿದಂತೆ ಅನೇಕ ಗಣ್ಯರು ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯ ಕೋರಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಮುಖ್ಯಮಂತ್ರಿ, ಸ್ತ್ರೀ ಶಕ್ತಿಯನ್ನು ಮಹಾಲಕ್ಷ್ಮಿಯ ಸ್ವರೂಪವೆಂದು ಗೌರವಿಸುವುದು ನಮ್ಮ ನೆಲದ ಸಂಸ್ಕೃತಿಯಾಗಿದ್ದು, ತಾಯಿ ವರ ಮಹಾಲಕ್ಷ್ಮಿ ಕೃಪೆಯಿಂದ ನಾಡಿನ ಜನತೆಗೆ ಸುಖ, ಶಾಂತಿ ಹಾಗೂ ಸಮೃದ್ಧಿ ಪ್ರಾಪ್ತವಾಗಲಿ ಎಂದು ಪ್ರಾರ್ಥಿಸಿದ್ದಾರೆ. ತಮ್ಮ ಸಂದೇಶದಲ್ಲಿ ಉಪಮುಖ್ಯಮಂತ್ರಿ, ಸರ್ವರಿಗೂ ಆಯುರ್ ಆರೋಗ್ಯ ಸಮೃದ್ಧಿಯನ್ನು ವರಮಹಾಲಕ್ಷ್ಮಿ ಕರುಣಿಸಲಿ, ರಾಜ್ಯದಲ್ಲಿ ಬರ ಪರಿಸ್ಥಿತಿ ಆತಂಕ ಮೂಡಿಸಿರುವ ಸಂದರ್ಭದಲ್ಲಿ ಸಮಸ್ತ ಜನತೆಗೆ ಶಾಂತಿ ಮತ್ತು ನೆಮ್ಮದಿಯ ದಾರಿ ತೋರಲಿ ಎಂದು ಪ್ರಾರ್ಥಿಸಿದ್ದಾರೆ. ಕೋಲಾರದಲ್ಲೂ ವರಮಹಾಲಕ್ಷ್ಮಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಗುತ್ತಿದ್ದು, ಮನೆ ಹಾಗೂ ದೇವಾಲಯಗಳಲ್ಲಿ ಬೆಳಗ್ಗೆಯಿಂದಲೇ ಪೂಜಾ ಕೈಂಕರ್ಯಗಳು ಜರುಗುತ್ತಿವೆ. ತಳಿರು ತೋರಣ, ಬಾಳೆಕಂಬ, ಹೂ ಹಣ್ಣುಗಳ ಅಲಂಕಾರಗಳಿಂದ ಸಿಂಗರಿಸಿ ವರಮಹಾಲಕ್ಷ್ಮಿಯನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಸಲ್ಲಿಸಲಾಗುತ್ತಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಹಬ್ಬವನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಲಾಗುತ್ತಿದೆ. ಹೂವು, ಹಣ್ಣು, ಅಗತ್ಯ ವಸ್ತುಗಳ ದುಬಾರಿ ಬೆಲೆಗಳ ಏರಿಕೆ ನಡುವೆಯೂ ಹಬ್ಬದ ಸಂಭ್ರಮ ಕಾಣುತ್ತಿದೆ. ದೇವಾಲಯಗಳಲ್ಲಿ ವಿಶೇಷ ಅಲಂಕಾರ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತಿವೆ. ದಾವಣಗೆರೆ ಜಿಲ್ಲಾದ್ಯಂತವೂ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ದೇವಿಯ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ವಿವಿಧ ಸಾಂಪ್ರದಾಯಿಕ ಆಭರಣಗಳಿಂದ ಶೃಂಗರಿಸಿ ವಿಶೇಷ ಪೂಜೆ ಹಾಗೂ ನೈವೇದ್ಯವನ್ನು ಅರ್ಪಿಸಲಾಯಿತು. ನಗರದ ವಿವಿಧ ದೇವಾಲಯಗಳಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ಜರುಗಿದವು. ಗ್ರಾಮ ದೇವತೆ ದುರ್ಗಮ್ಮ, ಲಿಂಗೇಶ್ವರ ದೇವಾಲಯ, ಹಳೇಪೇಟೆ ಕನ್ನಿಕಾ ಪರಮೇಶ್ವರಿ ಹಾಗೂ ತುಳಜಾ ಭವಾನಿ ದೇವಾಲಯಗಳು ಸೇರಿದಂತೆ ಪ್ರಮುಖ ದೇವಸ್ಥಾನಗಳಲ್ಲಿ ವಿಶೇಷ ಧಾರ್ಮಿಕ ವಿಧಿವಿಧಾನಗಳು ನಡೆದವು. ಕಾವೇರಿ ವನ್ಯಜೀವಿ ಧಾಮ ವ್ಯಾಪ್ತಿಯ ಹೊಳೆ ಮುರಿದಟ್ಟಿ ಕಳ್ಳಬೇಟೆ ತಡೆ ಶಿಬಿರ ಮತ್ತು ವಸತಿ ಗೃಹದ ಮೇಲೆ ದುಷ್ಕರ್ಮಿಗಳು ಜಿಲೆಟಿನ್ ಬಳಸಿ ನಡೆಸಿದ್ದ ಸ್ಫೋಟದ ಸ್ಥಳಕ್ಕೆ ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಬಾಂಬ್ ನಿಷ್ಕ್ರಿಯ ದಳ, ಶ್ವಾನದಳದ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಹಲವು ಸಾಕ್ಷ್ಯಗಳನ್ನು ಸಂಗ್ರಹಿಸಿದೆ. ಶೂಟೌಟ್ ನಡೆದ ದಿನದಿಂದ 19ರವರೆಗೆ ಒಟ್ಟು 8 ಕಳ್ಳಬೇಟೆ ತಡೆ ಶಿಬಿರದ ಮೇಲೆ ದುಷ್ಕರ್ಮಿಗಳು ದಾಳಿ ಮಾಡಿದ್ದು, ಈ ಸಂಬಂಧ ಅರಣ್ಯ ಇಲಾಖೆ ಮತ್ತು ಸರ್ಕಾರಿ ಆಸ್ತಿಪಾಸ್ತಿಗೆ ಅಪಾರ ನಷ್ಟ ಸಂಭವಿಸಿರುವ ಬಗ್ಗೆ ಹಿರಿಯ ಅಧಿಕಾರಿಗಳು ಸೇರಿದಂತೆ 8 ಸಿಬ್ಬಂದಿ ತಂಡವು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿತು. ಇನ್ನು ಶೂಟೌಟ್ ನಡೆದ ಬಳಿಕ ಮೃತರಿಂದ ವಶಕ್ಕೆ ಪಡೆದಿದ್ದ 30 ಕೆಜಿಯಷ್ಟು ವನ್ಯಜೀವಿ ಮಾಂಸದಲ್ಲಿ ನಾಡ ಬಂದೂಕುಗಳಿಂದ ಗುಂಡು ಹಾರಿಸಿ ಕೊಂದಿರುವ ಕುರುಹು ಇದ್ದು, ಅರಣ್ಯ ಇಲಾಖೆ ಈ ಎಲ್ಲ ಫೋಟೋಗಳನ್ನು ಬಿಡುಗಡೆ ಮಾಡಿದೆ. ಕಳ್ಳಬೇಟೆಗೆಂದೇ 4 ಬಂದು ನಾಡ ಬಂದೂಕಿನಿಂದ ಕಳ್ಳಬೇಟೆಯಾಡಿರುವ ಆರೋಪಕ್ಕೆ ಅರಣ್ಯ ಇಲಾಖೆ ಸಾಕ್ಷಿ ನೀಡಿದೆ. ಪೊಲೀಸ್ ತನಿಖೆಯು ಚುರುಕುಗೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕ 2026 ಸೇರಿದಂತೆ 3 ವಿಧೇಯಕಗಳಿಗೆ ವಿಧಾನಸಭೆಯಲ್ಲಿ ಅಂಗೀಕಾರ. ವಿಧಾನ ಪರಿಷತ್ನಲ್ಲಿ ಪ್ರತಿಪಕ್ಷ ಸದಸ್ಯರಿಂದ ವಿವಿಧ ವಿಷಯಗಳನ್ನು ಮುಂದಿಟ್ಟುಕೊಂಡು ಗದ್ದಲ ಮುಂದುವರಿಕೆ. ಮೈಸೂರಿನಲ್ಲಿ ಕೇಂದ್ರ ವಿಮಾನಯಾನ ಸಚಿವಾಲಯದ ಸಂಸದೀಯ ಸಲಹಾ ಸಮಿತಿ ಸಭೆ, ಕೇಂದ್ರ ಸಚಿವ ರಾಮಮೋಹನ್ ನಾಯ್ಡು ಅಧ್ಯಕ್ಷತೆ. ವಿಶ್ವಾಸಾರ್ಹತೆಯೇ ಆರ್ಥಿಕ ಶಿಸ್ತಿನ ಮೂಲ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಇಂದು ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ, ನಾಡಿನ ಸಮಸ್ತ ಜನತೆಗೆ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಸೇರಿದಂತೆ ಗಣ್ಯರಿಂದ ಶುಭಾಶಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಸಂಜೆ 6:40 ಕ್ಕೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಪದವೀಧರರೇ ಗಮನಿಸಿ, ಉತ್ತಮ ದರ್ಜೆಯ ಉನ್ನತ ಶಿಕ್ಷಣವನ್ನ ಕಡಿಮೆ ವೆಚ್ಚದಲ್ಲಿ ಪಡೆಯುವ ಸದಾವಕಾಶ ಇಲ್ಲಿದೆ. ಐತಿಹಾಸಿಕ ಪರಂಪರೆಯ ಪ್ರತಿಷ್ಠಿತ ಸೆಂಟ್ರಲ್ ಕಾಲೇಜಿನ ವಿದ್ಯಾರ್ಥಿಯಾಗುವ ನಿಮ್ಮ ಕನಸು ನನಸಾಗಿಸಿಕೊಳ್ಳಿರಿ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ವಿಜ್ಞಾನ, ವಾಣಿಜ್ಯ, ಕಲಾ ವಿಭಾಗಗಳಲ್ಲಿ ನಿಮ್ಮ ಆಯ್ಕೆಯ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಿರಿ. ಈಗಾಗಲೇ ಅರ್ಜಿ ಸಲ್ಲಿಸಿರುವವರು ಆಗಸ್ಟ್ 20-25 ನಡೆಯುವ ಸ್ನಾತಕೋತ್ತರ ಪದವಿ ಕೋರ್ಸ್ಗಳ ಕೌನ್ಸೆಲಿಂಗ್ನಲ್ಲಿ ಭಾಗವಹಿಸಿ. ಅರ್ಜಿ ಸಲ್ಲಿಸದೇ ಇರುವ ಆಸಕ್ತರು ನೇರವಾಗಿ ಕೌನ್ಸೆಲಿಂಗ್ಗೆ ಹಾಜರಾಗಿ ಪ್ರವೇಶ ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ www.vcu.ac.in ವೆಬ್ಸೈಟ್ ಅನ್ನು ಸಂಪರ್ಕಿಸಿ.

0: ಹಸ್ರತ್ ಮೋಹಾನಿ.
1: ಚುಪ್ಕೆ ಚುಪ್ಕೆ ರಾತ ದಿನ ಆಸೂ ಬಹಾನಾ ಯಾದ ಹೈ ಹಮಕೋ ಅಬ ತಕ್ ಆಶಿಕಿ ಕಾ ವೋ ಜಮಾನಾ ಯಾದ ಹೈ.
2: ಸೈಯದ್ ಫಜಲುಲ್ ಹಸನ್ ನಾಮ ಔರ್ ಹಸರತ್ ತಖಲ್ಲುಸ್. 1875 ಮೇ ಕಸ್ಬಾ ಮೋಹಾನ್ ಜಿಲ್ಲಾ ಉನ್ನಾವ್ ಉತ್ತರ ಪ್ರದೇಶ ಮೇ ಪೈದಾ ಹುವೆ. ಬಾಜ ಕಿತಾಬೋ ಮೇ ಉನ್ಕಾ ಸನೆ ಪೈದಾಯಿಶ 1880 ಔರ್ 1881 ಭೀ ಮಿಲ್ತಾ ಹೈ. ವೋ ಏಕ್ ಕಾಮಯಾಬ್ ಶಾಯಿರ್ ಔರ್ ಬೇಬಾಕ್ ಸಹಾಫಿ ಹೋನೆ ಕೆ ಸಾಥ್ ಸಾಥ್ ಏಕ್ ಸರ್ಗರ್ಮ ಸಿಯಾಸತ್ದಾನ್ ಔರ್ ಮುಜಾಹಿದೆ ಆಜಾದಿ ಭೀ ಥೆ. ಅರಬಿ ಫಾರ್ಸಿ ಕಿ ಇಬ್ತದಾಯಿ ತಾಲೀಮ್ ಮಕ್ತಬ್ ಮೇ ಹಾಸಿಲ್ ಕಿ. 1898 ಮೇ ಗವರ್ನಮೆಂಟ್ ಹೈ ಸ್ಕೂಲ್ ಫತೇಪುರ್ ಸೆ ಮೆಟ್ರಿಕ್ ಕಾ ಇಮ್ತಿಹಾನ್ ಪಾಸ್ ಕರ್ನೆ ಕೆ ಬಾದ್ 1899 ಮೇ ಮೊಹಮ್ಮದನ್ ಆಂಗ್ಲೋ ಓರಿಯಂಟಲ್ ಕಾಲೇಜ್ ಮೌಜೂದಾ ಅಲಿಗಢ ಮುಸ್ಲಿಮ್ ಯೂನಿವರ್ಸಿಟಿ ಮೇ ದಾಖಲಾ ಲೆ ಲಿಯಾ. ಹಜರತ್ ನೆ 12 ಸಾಲ್ ಕಿ ಉಮ್ರ ಮೇ ಶೇರ್ ಕಹನಾ ಶುರು ಕರ್ ದಿಯಾ ಥಾ. 1903 ಕಾ ಸಾಲ್ ಹಜರತ್ ಕಿ ಜಿಂದಗಿ ಮೇ ಬಡಿ ಅಹಮಿಯತ್ ರಖತಾ ಹೈ. ಉನ್ಹೊನೆ ಬಿಎ ಕಾ ಇಮ್ತಿಹಾನ್ ಪಾಸ್ ಕಿಯಾ. ಇಸಿ ಸಾಲ್ ವೋ ಅಪನೆ ಬಾಗಿಯಾನಾ ಖಯಾಲಾತ್ ಕಿ ವಜಹ ಸೆ ಕಾಲೇಜ್ ಸೆ ನಿಕಾಲೆ ಗಯೆ. ಅಬ್ ಹಸರತ್ ಅಲಿಗಢ ಕೆ ಮೊಹಲ್ಲಾ ರಸಲ್ಗಂಜ್ ಮೇ ಕಿರಾಯೆ ಪರ್ ಮಕಾನ್ ಲೇಕರ್ ರಹನೆ ಲಗೆ. 1903 ಹೀ ಮೇ ಹಸರತ್ ನೆ ಏಕ್ ಇಲ್ಮಿಯೋ ಅದಬಿ ರಿಸಾಲಾ ಉರ್ದುಏ ಮೌಲ್ಲಾ ಜಾರಿ ಕಿಯಾ. ಯೇ ಸಿಲ್ಸಿಲಾ ಆಖಿರ್ ಉಮ್ರ ತಕ್ ಜಾರಿ ರಹಾ. ಉರ್ದುಏ ಮೌಲ್ಲಾ ಮೇ ಅದಬಿ ಔರ್ ಸಿಯಾಸಿ ದೋನೋ ತರಹ ಕೆ ಮಜಾಮೀನ್ ಶಾಯ ಹುವೆ ಥೆ. ಹಸರತ್ ಮೋಹಾನಿ ನೆ ಇಸ್ಕೆ ಜರಿಯೆ ಕೌಮಿ ಇತ್ತೆಹಾದ್ ಸೆಕ್ಯುಲರಿಜಮ್ ಔರ್ ಕಾಮಿಲ್ ಆಜಾದಿ ಕಿ ಆವಾಜ್ ಬಾರ್ ಬಾರ್ ಬುಲಂದ ಕಿ. ವೋ ಆಜಾದಿ ಕೆ ಮತವಾಲೆ ಥೆ. ಅಂಗ್ರೇಜಿ ಹುಕೂಮತ್ ಕಿ ಉನ್ಹೊನೆ ಖುಲ್ಕರ್ ಮುಖಾಲಫತ್ ಕಿ ಔರ್ ವೋ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಮೇ ಶಾಮಿಲ್ ಹೋ ಗಯೆ. ಅಪ್ರೈಲ್ 1908 ಕೆ ಉರ್ದುಏ ಮೌಲ್ಲಾ ಮೇ ಏಕ್ ಮಜ್ಮೂನ್ ಕಿ ಇಶಾದ್ ಪರ್ ಮುಕದ್ಮಾ ಚಲಾ. ಅದಾಲತ್ ನೆ ಉನ್ಹೇ 2 ಸಾಲ್ ಕೈದೆ ಬಾ ಮುಶಕ್ಕತ್ ಕಿ ಸಜಾ ಸುನಾಯಿ ಔರ್ 500 ರೂಪಾಯಿ ಜುರ್ಮಾನಾ ಕಿಯಾ. ಜೇಲ್ ಮೇ ಹಸರತ್ ನೆ ಕಿಸ್ ತರಹ ಶಬೋ ರೋಜ್ ಗುಜಾರೆ ಉನ್ಕೆ ಇಸ್ ಶೇರ್ ಸೆ ಅಂದಾಜಾ ಕಿಯಾ ಜಾ ಸಕ್ತಾ ಹೈ.
3: ಕಟ್ ಗಯಾ ಕೈದ್ ಮೇ ಮಾಹ ರಮಜಾನ್ ಭೀ ಹಸರತ್, ಕಟ್ ಗಯಾ ಕೈದ್ ಮೇ ಮಾಹ ರಮಜಾನ್ ಭೀ ಹಸರತ್, ಘರ್ ಚೆ ಸಾಮಾನ್ ಸಹರ್ ಕಾ ಥಾ ನಾ ಇಫ್ತಾರಿ ಕಾ.
2: ಕೈದ್ ಸೆ ರಿಹಾಯಿ ಕೆ ಬಾದ್ ಹಸರತ್ ಕೆ ಸಿಯಾಸಿ ಖಯಾಲಾತ್ ಮೇ ಔರ್ ಶಿದ್ದತ್ ಪೈದಾ ಹೋ ಗಯಿ. ಹಸರತ್ ಮೋಹಾನಿ ಕೆ ಮಿಜಾಜ್ ಮೇ ಸಾದಗಿ ಬಹುತ್ ಥಿ. ಉನ್ಕೆ ಲಿಬಾಸ್ ಔರ್ ರಹನ್ ಸಹನ್ ಕೋ ದೇಖ್ ಕರ್ ಗುಮಾನ್ ಭೀ ನಹೀ ಹೋ ಸಕ್ತಾ ಥಾ ಕಿ ವೋ ಬುಲಂದ ಪಾಯಾ ಶಾಯಿರ್ ಅದೀಬ್ ಔರ್ ಸಿಯಾಸತ್ದಾ ಹೈ. ಏಕ್ ಮರ್ತಬಾ ಕಾನ್ಪುರ್ ಕೆ ಏಕ್ ಸೌದಾಗರ್ ಜೋ ಹಸರತ್ ಸೆ ಅಕೀದತ್ ರಖತೆ ಥೆ ಉನ್ಸೆ ಮಿಲ್ನೆ ಆಯೆ ತೋ ದೇಖಾ ಕಿ ವೋ ಕುಛ್ ಲಿಖ ರಹೆ ಹೈ.
4: ಜೀ ಆದಾಬ್ ಬಜಾ ಲಾತಾ ಹೂಂ ಜನಾಬ್ ಮೋಹಾನಿ ಕಿ ಖಿದ್ಮತ್ ಮೇ.
3: ಅರೆ ಆಪ್ ಆದಾ ವರ್ಷ ಆದಾ ವರ್ಷ ಅಯ್ಯ ಅಯ್ಯ ತಶ್ರೀಫ್ ರಖಿ.
4: ಜಿ ಜಿ ಶುಕ್ರಿಯಾ ಶುಕ್ರಿಯಾ.
3: ಮಾಫ್ ಕೀಜಿಯೇಗಾ ಜರಾ ಏಕ್ ಮಜ್ಮೂನ್ ಲಿಖ ರಹಾ ಥಾ ಬಸ್ ಅಭಿ ಆಪ್ಸೆ ಮುಖಾತಿಬ್ ಹೋತಾ ಹೂಂ.
4: ಕೋಯಿ ಬಾತ್ ನಹೀ ಜನಾಬ್ ಕೋಯಿ ಬಾತ್ ನಹೀ ಆಪ್ ಆರಾಮ್ ಸೆ ಅಪ್ನಾ ಕಾಮ್ ಕರೇ.
3: ಜಿ ಬಸ್
4: ಜಿ.
2: ಹಸರತ್ ಲಿಖ್ತೆ ಜಾತೆ ಔರ್ ಬೀಚ್ ಬೀಚ್ ಮೇ ಉನ್ ಸೌದಾಗರ್ ಸೆ ಬಾತ್ ಭೀ ಕರ್ತೆ ಜಾತೆ. ಹಸರತ್ ಕಿ ಪುಷ್ಟ ಪರ್ ಏಕ್ ಫಟಾ ಪುರಾನಾ ಪರ್ದಾ ಲಟಕ್ ರಹಾ ಥಾ. ವೋ ಪರ್ದೆ ಕೆ ಪೀಚೆ ಸೆ ಕುಛ್ ನಿಕಾಲ್ತೆ ಔರ್ ಮುಂಹ ಮೇ ರಖ್ ಲೇತೆ ಔರ್ ಡೆಸ್ಕ್ ಪರ್ ರಖಿ ಗುಡ್ ಕಿ ಡಲಿ ಸೆ ಥೋಡಾ ಗುಡ್ ಖಾ ಲೇತೆ. ಸೌದಾಗರ್ ಸಾಹಬ್ ಖಾಮೋಶಿ ಸೆ ದೇಖ್ತೆ ರಹತೆ.
3: ಜನಾಬ್ ಬಸ್ ಜರಾ ಸಿ ದೇರ್ ಔರ್ ಬಸ್ ಯೂ ಸಮಜಿಯೆ ಖತ್ಮ ಹೀ ಹುವಾ ಚಾಹತಾ ಹೈ.
4: ಜಿ ಜಿ ಆಪ್ ಇತ್ಮಿನಾನ್ ಸೆ ಕಾಮ್ ಕರೇ ಬಾ ಖುದಾ ಮೈ ಮಜೆ ಮೇ ಹೂಂ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹಾಯ್ ಹಲೋ ನಮಸ್ಕಾರ, ಸಮಯಾಗಿದೆ 3:31 ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್. ಹೊಂಬಿಸಿಲು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ.

ಕ್ವೆಶ್ಚನ್ಸ್ ಅಂತೂ ರೆಡಿ ಮಾಡ್ಕೊಂಡು ಬಂದಿದ್ದೀನಿ, ಉತ್ತರ ಕೊಡೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಆಗಿದ್ದೀರಾ ಅಂತ ಭಾವಿಸ್ತಾ ತಡ ಮಾಡೋದೇ ಬೇಡ, ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ. ಸೊ ಇವತ್ತಿನ ಮೊದಲನೇ ಪ್ರಶ್ನೆ ಅನ್ನು ನಾನು ನಿಮ್ಮೆಲ್ಲರಿಗಾಗಿ ಕೇಳ್ತೀನಿ. ಸೊ ಇದು ಸ್ವಲ್ಪ ಕಿವಿಗೆ ಕೆಲಸ ಕೊಡುವಂತಹ ಪ್ರಶ್ನೆ, ಪ್ರಶ್ನೆನ ಸರಿಯಾಗಿ ಕೇಳಿಸ್ಕೊಳ್ಳಿ, ಆಮೇಲೆ ನಾನು ಕ್ವೆಶ್ಚನ್ನ ಇದೊಂದು ಸ್ಟೋರಿ ಲೈನ್, ಈ ಸ್ಟೋರಿ ಲೈನ್ನ ನೀವು ಸರಿಯಾಗಿ ಕೇಳಿಸ್ಕೊಳ್ಳಿ, ಆಮೇಲೆ ನಾನು ಪ್ರಶ್ನೆನ ಕೇಳ್ತೀನಿ. ಓಕೆ, ಸೊ ಸ್ಟೋರಿ ಹೀಗಿದೆ. ಒಬ್ಬ ಕನಸುಗಾರ ತನ್ನ ನನ್ನ ಪ್ರೀತಿಯ ಹುಡುಗಿಯನ್ನು ಭೇಟಿಯಾಗಲು ಹೊರಟ. ದಾರಿಯಲ್ಲಿ ಅವನಿಗೆ ಜೋಡಿಯೊಂದು ಸಿಕ್ತು. ಅವರ ಜೊತೆ ಮಾತಾಡ್ತಾ ಹೋದಾಗ ಎದುರಿಗೆ ಒಬ್ಬ ಹುಚ್ಚ ಸಿಕ್ಕ. ಆದರೂ ಎಲ್ಲರೂ ಸೇರಿ ಪ್ರೀತಿಸೋತ್ತಪ್ಪ ಅಂತ ಯೋಚಿಸ್ತಾ ಮುಂದೆ ಸಾಗಿದ್ರು. ಸಾಕ್ತಾ ಸಾಕ್ತಾ ಅವರು ಕೋತಿಗಳು ಸಾರ್ ಕೋತಿಗಳು ಅಂತ ಕೂಗೋದಕ್ಕೆ ಶುರು ಮಾಡಿಬಿಟ್ರು. ಇದು ಇವತ್ತಿನ ಸ್ಟೋರಿ ಲೈನ್. ಸೊ ಪ್ರಶ್ನೆ ವೆರಿ ವೆರಿ ಸಿಂಪಲ್, ಎಷ್ಟು ಚಿತ್ರದ ಹೆಸರುಗಳು ಇಲ್ಲಿದೆ, ಎಷ್ಟು ಕನ್ನಡ ಚಿತ್ರಗಳ ಹೆಸರು ಈ ಒಂದು ಸ್ಟೋರಿ ಲೈನಲ್ಲಿ ಇದೆ ಅನ್ನೋದು ನನ್ನ ಪ್ರಶ್ನೆ. ಇನ್ನೊಂದು ಸತಿ ನಿಮ್ಮೆಲ್ಲರಿಗೋಸ್ಕರ ರಿಪೀಟ್ ಮಾಡ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ ಆಯ್ತಾ. ಒಬ್ಬ ಕನಸುಗಾರ ತನ್ನ ನನ್ನ ಪ್ರೀತಿಯ ಹುಡುಗಿಯನ್ನು ಭೇಟಿಯಾಗಲು ಹೊರಟ. ದಾರಿಯಲ್ಲಿ ಅವನಿಗೆ ಜೋಡಿಯೊಂದು ಸಿಕ್ತು. ಅವರ ಜೊತೆ ಮಾತಾಡ್ತಾ ಹೋದಾಗ ಎದುರಿಗೆ ಒಬ್ಬ ಹುಚ್ಚ ಸಿಕ್ಕ. ಆದರೂ ಎಲ್ಲರೂ ಸೇರಿ ಪ್ರೀತಿಸೋ ತಪ್ಪ ಅಂತ ಯೋಚಿಸ್ತಾ ಮುಂದೆ ಸಾಗಿದ್ರು. ಸಾಕ್ತಾ ಸಾಕ್ತಾ ಕೋತಿಗಳು ಸಾರ್ ಕೋತಿಗಳು ಅಂತ ಕೂಗೋದಕ್ಕೆ ಶುರು ಮಾಡಿದ್ರು. ಇದು ಸ್ಟೋರಿ ಲೈನ್. ಉತ್ತರ ಬೇಗ ಬೇಗ ನನಗೆ ಕಳಿಸ್ಕೊಡಿ 9480901013 ಈ ಒಂದು ಸಂಖ್ಯೆಗೆ ವಾಟ್ಸ್ಆ್ಯಪ್ ಮುಖಾಂತರ. ಸೊ ಎಷ್ಟು ಸಿನಿಮಾಗಳಿದೆ, ಸಿನಿಮಾಗಳ ಹೆಸರಿದೆ, ಜೊತೆಗೆ ಯಾವ ಯಾವ ಸಿನಿಮಾ, ಎರಡೂ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಟ್ಟಂತಹ ಸ್ನೇಹಿತರ ಹೆಸರನ್ನ ನಾನು ಆನ್ ಹೇರ್ ತಗೊಳ್ತೀನಿ. ಅಲ್ಲಿವರೆಗೂ ನೀವು ಬೇಜಾನಾಗಿ ಪ್ರೇಮಿಸು ಅನ್ನುವಂತಹ ಗೀತೆಯನ್ನ ಕೇಳ್ಕೊಂಬನಿ ಟಿಪ್ಪು ಅವರ ಧ್ವನಿಯಲ್ಲಿ.

ಸಮಯ ಆಗಿದೆ 3:38. ಮೊದಲನೇ ಪ್ರಶ್ನೆಯನ್ನು ನಾನು ಕೇಳಿದೆ, ಸಾಕಷ್ಟು ಜನ ಬರೀ ಎಷ್ಟು ಸಿನಿಮಾಗಳಿತ್ತು ಅಂತ ಹೇಳ್ತಿದ್ದೀರಿ, ಯಾವ ಸಿನಿಮಾಗಳ ಹೆಸರು ಇತ್ತು ಅನ್ನೋದು ಬೇಕು. ಸೊ ಎರಡಕ್ಕೂ ಸೇರಿಸಿ ಸರಿಯಾಗಿ ಉತ್ತರ ಕೊಟ್ಟಂತಹ ಸ್ನೇಹಿತರ ಹೆಸರನ್ನು ಮಾತ್ರ ನಾನು ಆನ್ ಏರ್ ಹೇಳ್ತೀನಿ. ಸೊ ಮತ್ತೊಮ್ಮೆ ನಿಮ್ಮೆಲ್ಲರಿಗಾಗಿ ಪಟಾಪಟ ಅಂತ ಇದನ್ನು ರಿಪೀಟ್ ಮಾಡಿಬಿಡ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ನಿಮ್ಮ ಸಂಖ್ಯೆಯನ್ನು ಹೇಳಿದವರು ಯಾವ್ಯಾವ ಸಿನಿಮಾ ಅಂತಲೂ ಕೂಡ ಬರೆದು ಕಳಿಸ್ಕೊಡಿ. ಒಬ್ಬ ಕನಸುಗಾರ ತನ್ನ ಪ್ರೀತಿಯ ಹುಡುಗಿಯನ್ನ ಭೇಟಿಯಾಗಲು ಹೊರಟ ದಾರಿಯಲ್ಲಿ ಅವನಿಗೆ ಜೋಡಿಯೊಂದು ಸಿಕ್ತು. ಅವರ ಜೊತೆ ಮಾತಾಡ್ತಾ ಹೋದಾಗ ಎದುರಿಗೆ ಒಬ್ಬ ಹುಚ್ಚ ಸಿಕ್ಕ. ಆದರೂ ಎಲ್ಲರೂ ಸೇರಿ ಪ್ರೀತಿಸೋ ತಪ್ಪ ಅಂತ ಯೋಚಿಸ್ತಾ ಮುಂದೆ ಸಾಗಿದ್ರು. ಸಾಕ್ತಾ ಸಾಕ್ತಾ ಕೋತಿಗಳು ಸರ್, ಕೋತಿಗಳು ಅಂತ ಕೂಗೋದಕ್ಕೆ ಶುರು ಮಾಡಿದ್ರು. ಎಷ್ಟು ಸಿನಿಮಾಗಳಿದೆ, ಯಾವ ಸಿನಿಮಾಗಳಿದೆ, ಇದೆರಡಕ್ಕೂ ಕೂಡ ನೀವು ಸರಿಯಾಗಿರುವಂತಹ ಉತ್ತರ ಕೊಟ್ರೆ ನಾನು ನಿಮ್ಮ ಹೆಸರನ್ನ ಆನ್ ಏರ್ ಹೇಳ್ತೀನಿ. ನೀವು ವಿನ್ನರ್ ಆಗೋ ಚಾನ್ಸಸ್ ಇದೆ. ಇನ್ನೊಂದು ಹಾಡಿನ ಕಾಲಾವಕಾಶ ನಿಮಗೆ ಸಿಗುತ್ತೆ. ಅಷ್ಟರೊಳಗೆ ನಂಗೆ ಬೇಗ ಬೇಗ ಸಂದೇಶವನ್ನ ಕಳಿಸಿ.

0: ಪದವೀಧರರೆ ಗಮನಿಸಿ, ಉತ್ತಮ ದರ್ಜೆಯ ಉನ್ನತ ಶಿಕ್ಷಣವನ್ನ ಕಡಿಮೆ ವೆಚ್ಚದಲ್ಲಿ ಪಡೆಯುವ ಸದಾವಕಾಶ ಇಲ್ಲಿದೆ. ಐತಿಹಾಸಿಕ ಪರಂಪರೆಯ ಪ್ರತಿಷ್ಠಿತ ಸೆಂಟ್ರಲ್ ಕಾಲೇಜಿನ ವಿದ್ಯಾರ್ಥಿಯಾಗುವ ನಿಮ್ಮ ಕನಸು ನನಸಾಗಿಸಿಕೊಳ್ಳಿರಿ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ವಿಜ್ಞಾನ, ವಾಣಿಜ್ಯ, ಕಲಾ ವಿಭಾಗಗಳಲ್ಲಿ ನಿಮ್ಮ ಆಯ್ಕೆಯ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಿರಿ. ಈಗಾಗಲೇ ಅರ್ಜಿ ಸಲ್ಲಿಸಿರುವವರು ಆಗಸ್ಟ್ 20-25 ನಡೆಯುವ ಸ್ನಾತಕೋತ್ತರ ಪದವಿ ಕೋರ್ಸ್ಗಳ ಕೌನ್ಸೆಲಿಂಗ್ನಲ್ಲಿ ಭಾಗವಹಿಸಿ ಅರ್ಜಿ ಸಲ್ಲಿಸದೇ ಇರುವ ಆಸಕ್ತರು ನೇರವಾಗಿ ಕೌನ್ಸೆಲಿಂಗ್ಗೆ ಹಾಜರಾಗಿ ಪ್ರವೇಶ ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ www.bcu.ac.in ವೆಬ್ಸೈಟ್ನ ಸಂಪರ್ಕಿಸಿ.
1: ಸಮಯದೇ 3:44. ಮೊದಲನೇ ಪ್ರಶ್ನೆಯನ್ನ ಕೇಳಿದ್ದೆ, ಯಾರು ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ ಅಂತ ನೋಡೋಣ. ಸಾಕಷ್ಟು ಜನ ನಂಬರ್ ಹೇಳಿದ್ದೀರಾ, ಬಟ್ ಚಿತ್ರದ ಹೆಸರುಗಳನ್ನ ಹೇಳೋದ್ರಲ್ಲಿ ತಪ್ಪಾಗಿದ್ದೀರಿ. ಜಯಶ್ರೀ ಸುನಿಲ್ ರಾಜಾಜಿನಗರ್ನಿಂದ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ಹಾಗೆ ಬಿಂದು ಪ್ರಕಾಶ್ ಅವರು ಬೆಂಗಳೂರಿನಿಂದ ಕರೆಕ್ಟ್ ಆಗಿರುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ಹಾಗೆ ಮತ್ತೆ ಸಂದೇಶ ಬಂದಿರೋದು ನಂಬರ್ ಎಂಡಿಂಗ್ ವಿತ್ 7-6-9-5-4 ನೇತ್ರ ಅವರು ಕೆಂಗೇರಿಯಿಂದ, ನೀವು ಕೂಡ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದೀರಿ. ಪ್ರಕಾಶ್ ಅಕ್ಕಪಾಡಿಯಿಂದ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ. 11 ಸಿನಿಮಾಗಳ ಹೆಸರು ಅಂತ ಹೇಳ್ತಾ ಇದ್ದಾರೆ ಎಷ್ಟೊಂದು ಜನ. ಮತ್ತೊಂದು ಸಂದೇಶ ಬಂದಿದೆ, ಪೂರ್ಣಿಮಾ ಅವರು ಬೆಂಗಳೂರು ಲಾಲ್ಬಾಗ್ ರಸ್ತೆಯಿಂದ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ಹಾಗೆ ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ಸಾಕಷ್ಟು ಜನ ಬರೀ ನಂಬರ್ ಅನ್ನ ಕಳಿಸಿದ್ದೀರಿ, ಸೊ ಅದಕ್ಕೋಸ್ಕರ ನಾನು ನಿಮ್ಮ ಹೆಸರನ್ನ ಹೇಳ್ತಾ ಇಲ್ಲ. ನಾನು ಎರಡನ್ನು ಕೇಳಿದ್ದೆ, ನಂಬರ್ ಹಾಗೆ ಚಿತ್ರದ ಹೆಸರುಗಳು ಕೂಡ ಕೇಳಿದ್ದೆ. ಮತ್ತಾರು ಸಂದೇಶವನ್ನ ಕಳಿಸಿದ್ದಾರೆ, ದೇವಿ ಸಿಂಗ್ ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ಹಾಗೆ ಗುರುರಾಜ್ ಕುಟುಂಬ ವಿರೂಪಾಕ್ಷಪುರದಿಂದ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ಮತ್ತೊಂದು ಸಂದೇಶ ಬಂದಿದೆ, 5 ಅಂತ ಹೇಳ್ತಿದ್ದೀರಿ, ತಪ್ಪಾಗಿರುವಂತಹ ಉತ್ತರ. ಹಾಗೆ ಸಾಕಷ್ಟು ಜನ ಒಂದೆರಡು ಚಿತ್ರದ ಹೆಸರುಗಳಷ್ಟೇ ಹೇಳಿದ್ದೀರಿ. ದಿಲೀಪ್ ಕಲ್ಯಾಣ್ಕರ್ ಅವರು ಕೂಡ ಕಳಿಸಿದ್ದಾರೆ. ಹಾಗೆ ರಾಯಚೂರಿನಿಂದ ಚಂದ್ರಕಾಂತ್ ಸರಿಯಾಗಿರುವಂತಹ ಉತ್ತರವನ್ನ ಕಳಿಸಿದ್ದಾರೆ. ಹಾಗೆ ಮತ್ತೊಂದು ಸಂದೇಶ ಬಂದಿದೆ, ಯಾರಿದು, ಆಶಾ ಶ್ರೀನಿವಾಸ್ ಬಿನಿಪೇಟೆಯಿಂದ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ಹಾಗೆ ಮತ್ತೊಂದು ಸಂದೇಶ ಬಂದಿರೋದು 11-12, ಸಾಕಷ್ಟು ವೆರೈಟೀಸ್ ಆಫ್ ಆಪ್ಷನ್ಸ್ ನನಗೆ ಕೊಟ್ಬಿಟ್ಟಿದ್ದೀರಾ ಅಂತ ಅನ್ಸುತ್ತೆ. ಸರಿಯಾಗಿರುವಂತಹ ಉತ್ತರ ಆಗಿತ್ತು 6 ಸಿನಿಮಾಗಳ ಹೆಸರು ಇದರಲ್ಲಿ ಇತ್ತು. ಯಾವ ಯಾವ ಸಿನಿಮಾಗಳ ಹೆಸರು ಅಂತಂದ್ರೆ, ಕನಸುಗಾರ, ನನ್ನ ಪ್ರೀತಿಯ

ಹುಡುಗಿ ಜೋಡಿ ಹುಚ್ಚ ಪ್ರೀತ್ಸೋ ತಪ್ಪ ಹಾಗೆ ಕೋತಿಗಳು ಸರ್ ಕೋತಿಗಳು ಆರು ಸಿನಿಮಾಗಳ ಹೆಸರಿದ್ದು ಇಷ್ಟು ಜನ ಸ್ನೇಹಿತರು ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದೀರಿ. ಸಂಖ್ಯೆ ಹಾಗೂ ಚಿತ್ರದ ಹೆಸರು ಎರಡೂ ಕೂಡ ಸರಿಯಾಗಿತ್ತು. ಧನ್ಯವಾದಗಳನ್ನ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಕ್ಕೆ. ಫಸ್ಟ್ ಕ್ವೆಶ್ಚನ್ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಅನ್ಸುತ್ತೆ. ಎರಡನೇ ಕ್ವೆಶ್ಚನ್ಗೆ ಹೋಗೋಣ. ಈ ಹಾಡಿನ ಮಧ್ಯದ ಭಾಗವನ್ನ ನಾನು ಪ್ಲೇ ಮಾಡ್ತೀನಿ. ಈ ಒಂದು ಆಡಿಯೋ ಬೈಟ್ ಅನ್ನ ಕೇಳಿಸ್ಕೊಳ್ಳಿ. ಒಂದು ಹಾಡಿನ ಮಧ್ಯದ ಭಾಗ ಅದು, ಯಾವ ಹಾಡು ಅಂತ ನೀವು ಗೆಸ್ ಮಾಡಿ ನನಗೆ ಕಳಿಸ್ಕೊಡ್ಬೇಕು.

ಸೊ ಈ ಒಂದು ಆಡಿಯೋ ಬೈಟ್ ಅನ್ನ ಕೇಳಿದ್ರಿ ಅಲ್ವಾ? ಸೊ ಯಾವ ಹಾಡು ಇದು ಅಂತ ಕೇಳಿದೆ. ಜೊತೆಗೆ ಇನ್ನೊಂದು ಟ್ವಿಸ್ಟ್ ಇದೆ ಕ್ವೆಶ್ಚನ್ ಅಲ್ಲಿ, ಯಾರು ಈ ಒಂದು ಗೀತೆಯನ್ನ ಹಾಡಿದ್ದಾರೆ? ಎರಡು ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟು ನನಗೆ ಕಳಿಸ್ಕೊಡಿ. 9480910013 ಈ ಆಡಿಯೋ ಬೈಟ್ ಯಾವ ಗೀತೆ, ಜೊತೆಗೆ ಇದರ ಸಿಂಗರ್ ಯಾರು? ಎರಡು ಪ್ರಶ್ನೆಗೆ ಉತ್ತರ ಸರಿಯಾಗಿ ಕೊಟ್ಟಂತಹ ಸ್ನೇಹಿತರ ಹೆಸರನ್ನ ನಾನು ಆನ್ ಏರ್ ಅನೌನ್ಸ್ ಮಾಡ್ತೀನಿ. ಓಕೆ, ಸಿಗೋಣ ಈ ಹಾಡಿನ ನಂತರ. ಅದಾದ ಮೇಲೆ ಯಾರು ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ ನೋಡೋಣ.

ಸಮಯ ಆಗಿದೆ 3:52. ಯಾರೆಲ್ಲ ಎರಡನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ, ಕಬಾಡಿ ವೆಂಕಟೇಶ್, ಕಬಾಡಿ ಇಂದ್ರ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ಹಾಗೆ ಕಲ್ಯಾಣ್ ಅವರು ಬೆಂಗಳೂರಿನಿಂದ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ಹೊನ್ನೂರಲ್ಲಿ ಹನುಮಂತಪುರದಿಂದ ಎನ್ ಆರ್ ಪ್ರಸಾದ್ ಅವರು. ಹಾಗೆ ಮತ್ತೊಂದು ಸಂದೇಶ ಬಂದಿದೆ, ನಾನು ಕಳೆದ ಪ್ರಶ್ನೆಗೆ ಸರಿಯಾಗಿ ಉತ್ತರವನ್ನು ಕೊಟ್ಟಿದ್ದೆ, ನನ್ನ ಹೆಸರು ಹೇಳಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೀವು ಬರೀ ಸಂಖ್ಯೆಯನ್ನು ಹೇಳಿದ್ದೀರಿ, ಸರಿಯಾಗಿರುವಂತಹ ಸಿನಿಮಾದ ಹೆಸರುಗಳನ್ನು ನೀವು ಹೇಳಿರಲಿಲ್ಲ. ನಂಬರ್ ಎಂಡಿಂಗ್ ವಿತ್ 7088 95. ಹಾಗೆ ಮತ್ತೊಂದು ಕರೆಕ್ಟ್ ಆಗಿರುವಂತಹ ಉತ್ತರ ಬಂದಿದೆ, ದಿಲೀಪ್ ಕಲ್ಯಾಣ್ಕರ್ ಸರಿಯಾಗಿರುವಂತಹ ಉತ್ತರ. ಎಸ್ ಎಂ ಶೋಭಾ ಹಾಸನದಿಂದ ಸರಿಯಾಗಿರುವಂತಹ ಉತ್ತರವನ್ನು ಕಳಿಸಿದ್ದಾರೆ. ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ ಸರಿಯಾಗಿರುವಂತಹ ಉತ್ತರ. ನೇತ್ರಾ ಅವರು ಕೆಂಗೇರಿಯಿಂದ ಸರಿಯಾಗಿರುವಂತಹ. ಬಿಂದು ಪ್ರಕಾಶ್ ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೆ ಸುಗುಣ ಅವರು ಸರಿಯಾಗಿರುವಂತಹ, ಸುಗುಣ ಅರ್ಜುನ್ ಕನಕಶ್ರೀ ಲೇಔಟ್ ಬೆಂಗಳೂರಿನಿಂದ ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಹರೀಶ್ ಅವರು ಮಲ್ಲೇಶ್ವರಂನಿಂದ ಸರಿಯಾಗಿರುವಂತಹ ಉತ್ತರ. ಶುಭಾನ್ ಕೋರಿ ಹಂಪಸಾಗರದಿಂದ ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೆ ಮತ್ತೊಂದು ಸಂದೇಶ ಬಂದಿದೆ, ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಅವರು ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಇಷ್ಟು ಜನ ಸ್ನೇಹಿತರು ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ರು. ಇನ್ನೂ ಸಾಕಷ್ಟು ಸಂದೇಶಗಳು ಬಂದಿದೆ, ಬಟ್ ನೀವೆಲ್ಲರೂ ಕೂಡ ಸರಿಯಾಗಿ ಉತ್ತರವನ್ನು ಕೊಟ್ಟಿಲ್ಲ. ಉದಿತ್ ನಾರಾಯಣ್ ಅಂತ ಹೇಳಿದ್ದೀರಿ, ಇನ್ನು ಭೂಲ್ ಭುಲಯ್ಯ ಸಿನಿಮಾ, ನೀರಜ್ ಶ್ರೀಧರ್ ಏನನ್ನೋ ಹೇಳಿದ್ದೀರಿ, ಬಟ್ ಸರಿಯಾಗಿರುವಂತಹ ಉತ್ತರವನ್ನು ನಾನು ಹೇಳುವಂತಹ ಸಮಯ ಸರಿಯಾಗಿರುವಂತಹ ಉತ್ತರ ಆಗಿತ್ತು. ಬೇದರ್ದಿ ರಾಜ ಅನ್ನುವಂತಹ ಗೀತೆ ಆಗಿತ್ತು ಇದು. ಯಾವ ಸಿನಿಮಾದ ಗೀತೆ ಇದು? ಡೆಲ್ಲಿ ಬೆಲ್ಲಿ ಸಿನಿಮಾದ ಗೀತೆ ಆಗಿತ್ತು. ಸೋನಾ ಮಹಾಪಾತ್ರ ಅವರು ಹಾಡಿದಂಥ ಹಾಡು, ಅವರೊಟ್ಟಿಗೆ ರಾಮ್ ಸಂಪತ್ ಅವರು ಕೂಡ ಧ್ವನಿಯಾಗಿದ್ದಾರೆ, ಬಟ್ ಮುಖ್ಯವಾಗಿ ಸೋನಾ ಮಹಾಪಾತ್ರ ಅವರು ಹಾಡಿದಂತಹ ಬೇದರ್ದಿ ರಾಜ ಅನ್ನುವಂತಹ ಗೀತೆ ಡೆಲ್ಲಿ ಬೆಲ್ಲಿ ಸಿನಿಮಾದು. ಸರಿಯಾಗಿ ಉತ್ತರ ಕೊಟ್ಟಿರುವಂತಹ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಿದಂತಹ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳು. ಹಾಗೆ ವಿನ್ನರ್ಸ್ ಆದಂತಹ ಸ್ನೇಹಿತರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ ಇವತ್ತಿನ ನಮ್ಮ ಈ ಒಂದು ಹೊಂಬಿಸಲು ಕಾರ್ಯಕ್ರಮವನ್ನು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ನಾನು ನಿಮಗೆ ಸಿಗ್ತೀನಿ ಒಂದು ಹಾಡಿನ ನಂತರ, 4 ಗಂಟೆಯ ನಂತರ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ, ಇವತ್ತು ನಾನು ನಿಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಯೋಚನೆ ಮಾಡ್ತಾ ಇರ್ತೀನಿ. ನೀವು ಆಕಾಶದಲ್ಲಿರ್ತಿರೋ, ಭೂಮಿ ಮೇಲಿರ್ತಿರೋ, ಯೋಚನೆ ಮಾಡ್ತಾ 4 ಗಂಟೆಯ ನಂತರ ನಾನು ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೀವು ಎಲ್ಲೂ ಹೋಗಬೇಡಿ, ಕೇಳ್ತಾ ಇರಿ. ಇದು ಆಕಾಶವಾಣಿ FM ರೈನ್ಬೌ 101.3 MHz.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM Rainbow 101.3 MHz, musically yours.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಶುಭ ಸಂಜೆ. ಸಮಯ ಆಗಿದೆ 4:01 ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯಾರ್ಡ್ಸ್. ನಿಮ್ಮ ಜೊತೆ ಆಗ್ತಿರೋದು ನಾನು ನಿಮ್ಮ ಆರ್ಜೆ ಚೈತ್ರ. ಇವತ್ತು ವಿಸ್ಮಯ ಜಗತ್ತು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಸೊ ಇವತ್ತು ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನಾವು ಎಲ್ಲಿ ಹೋಗ್ತಾ ಇದ್ದೀವಿ, ಯಾವ ಜಾಗಕ್ಕೆ ಹೋಗ್ತಾ ಇದ್ದೀವಿ ಅನ್ನೋ ಕ್ಯೂರಿಯಾಸಿಟಿ ನಿಮಗಿತ್ತ? ನಾನು ಆಗಲೇ ಹೇಳ್ಬಿಟ್ಟು ಹೊರಟೆ, ನೀವು ಆಕಾಶದ ಮೇಲೆ ಇದೀರೋ ಭೂಮಿ ಮೇಲಿದ್ದೀರೋ ಅನ್ನೋ ಒಂದು ಸಣ್ಣ ಕನ್ಫ್ಯೂಷನ್ ಶುರು ಆಗತ್ತಂತೆ ನೀವು ಈ ಜಾಗಕ್ಕೆ ಹೋದರೆ. ಸೊ ಯಾವ ಜಾಗದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಿಮಗೆ ಕುತೂಹಲ ಇದ್ದರೆ ಒಂದು ಸಣ್ಣ ಕ್ಲೂನ ಕೊಡ್ತೀನಿ, ಕೇಳಿಸ್ಕೊಡಿ. ಒಂದು ಕಡೆ ಕಾಲಿಟ್ಟರೆ ಇದು ಭೂಮಿ, ಮತ್ತೊಂದು ಕಡೆ ನೋಡಿದರೆ ಇದು ಆಕಾಶ. ಆದರೆ ನೀವು ನಿಂತಿರೋದು ಇದೆರಡರ ಮಧ್ಯದಲ್ಲಲ್ಲ, ವಿಶ್ವದ ಅತಿ ದೊಡ್ಡ ಉಪ್ಪಿನ ಕನ್ನಡಿಯ ಮೇಲೆ. ಇದನ್ನ ಹೇಳಿದ್ರೆ ಬಹುಶಃ ನಿಮಗೆ ಗೊತ್ತಾಗಬಹುದು ಅನ್ಸುತ್ತೆ ನಾನು ಯಾವ ಒಂದು ಜಾಗದ ಬಗ್ಗೆ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ. ಅಕಸ್ಮಾತ್ ನಿಮ್ಗೆ ಏನಾದರೂ ಗೊತ್ತಾಗಿದ್ರೆ ಯಾವ ಜಾಗದ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ನಂಗೆ ಬೇಗ ಬೇಗ ಸಂದೇಶವನ್ನ ಕಳಿಸ್ಕೊಡಿ. 9480901013 ಈ ಒಂದು ಸಂಖ್ಯೆಗೆ ವಾಟ್ಸ್ಆ್ಯಪ್ ಮುಖಾಂತರ ನಿಮ್ಮ ಸಂದೇಶಗಳು ಬರಲಿ. ನಾನು ಯಾವ ಜಾಗದ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಈ ಹಾಡುಗಳ ನಂತರ ತಿಳಿಸ್ಕೊಡ್ತೀನಿ. ಓಕೆ, ಹಾಡುಗಳನ್ನ ಕೇಳಿ ಬೇಗ ವಾಪಸ್ ಬನ್ನಿ. ಅದಾದ ಮೇಲೆ ಈ ಜಾಗದ ಬಗ್ಗೆ ಇನ್ನೂ ಹೆಚ್ಚಾಗಿ ಮಾತಾಡೋಣ. ನಿಮಗೆ ಯಾವ ಜಾಗ ಇದು ಅಂತ ಗೊತ್ತಾಗಿದ್ರೆ ಬೇಗ ಬೇಗ ಸಂದೇಶಗಳನ್ನು ನನಗೆ ಕಳಿಸ್ಕೊಡಿ.

ಹಾಡನ್ನ ಕೇಳ್ತಾ ಕೇಳ್ತಾ ಕೇಳ್ತಾ ಕೇಳ್ತಾ ನೀವು ಡಾನ್ಸ್ ಮಾಡೋದಕ್ಕೆ ಶುರು ಮಾಡ್ಬಿಟ್ರ, ಅಷ್ಟು ಫಾಸ್ಟ್ ಬೀಟ್ ಸಾಂಗ್ ಇದು. ವೆಲ್ಕಮ್ ಬ್ಯಾಕ್, ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ ಎಂ ರೈನ್ಬೋ 101.3 MHz. ಸಮಯ ಆಗಿದೆ 4:08. ಇವತ್ತು ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನಾನು ಯಾವ ಜಾಗದ ಬಗ್ಗೆ ಮಾತಾಡ್ತಾ ಇದ್ದೆ, ಇದು ವಿಶ್ವದ ಅತಿ ದೊಡ್ಡ ಉಪ್ಪಿನ ಮೈದಾನ ಅಂತ ಹೇಳಿದ್ದೆ. ಸೊ ಒಂದಷ್ಟು ಜನ ಗೆಸ್ ಅನ್ನ ತಗೊಂಡಿದ್ದಾರೆ. ನನಗಂತೂ ಗೊತ್ತಾಗ್ತಾ ಇಲ್ಲ ಮೇಡಮ್, ಇದು ಉಪ್ಪ ಕನ್ನಡಿನ ಏನು ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಹರೀಶರು ಮಲ್ಲೇಶ್ವರಂನಿಂದ. ಹಾಗೆ ಶುಭ ಸಂಜೆ ಅಂತ ಹೇಳ್ತಾ ಇರೋದು ಶಾಂತಾಚಾರ್ ಬಡಿಗೇರ್ ಕೊಕ್ನೂರ್ನಿಂದ. ಇದು ರನ್ ಆಫ್ ಕಚ್ಚಾ ಗುಜರಾತ್ನಲ್ಲಿರೋದು ಅಂತ ಕೇಳ್ತಾ ಇದ್ದಾರೆ ನೇತ್ರಾ ಅವರು ಕೆಂಗೇರಿಯಿಂದ. ಇಲ್ಲ, ಹಾಗೆ ಮತ್ತೊಂದು ಬಿ ಎಂ ವಿಶ್ವನಾಥ್ ಅವರು ಸರಿಯಾಗಿರುವಂತಹ ಗೆಸ್ಸನ್ನು ಮಾಡಿದ್ದಾರೆ ರಾಮಸಾಗರ. ಹಾಗೆ ನೇತ್ರಾ ಅವರು ಇವಾಗ ಕರೆಕ್ಟಾಗಿರುವಂತಹ ಗೆಸ್ಸನ್ನು ಕೂಡ ಮಾಡಿ ಕಳಿಸಿದ್ರು ಸರಿಯಾಗಿರುವಂತಹ ಉತ್ತರವನ್ನು. ಸೊ ಇವತ್ತು ನಾವು ಮಾತಾಡ್ತಾ ಇದ್ದೀವಿ ಈ ಒಂದು ವಿಸ್ಮಯ ಜಗತ್ತಿನಲ್ಲಿ ಒಂದು ವಿಸ್ಮಯವಾಗಿರುವಂತಹ ಜಾಗದ ಬಗ್ಗೆ. ಯಾವುದಪ್ಪ ಈ ಜಾಗ ಅಂತಂದರೆ, ಬೊಲಿವಿಯಾದ ನೈಋತ್ಯ ಭಾಗದಲ್ಲಿರುವಂತಹ ಸಲಾರ್ ದೆ ಉಯೂನಿ ಅನ್ನುವಂತಹ ಜಾಗ ಇದು. ಇದು ವಿಶ್ವದ ಅತಿ ದೊಡ್ಡ ಉಪ್ಪಿನ ಸಮತಟ್ಟಿನ ಪ್ರದೇಶ, ಸಾಲ್ಟ್ ಫ್ಲಾಟ್ ಸಾಲ್ಟ್ ಲೇಕ್ ಅಂತ ಕರಿಬೋದು ಅಥವಾ ಜಾಗ ಅಂತ ಕರಿಬೋದು. ಸೊ ವಿಶ್ವದಲ್ಲೇ ಅತಿ ದೊಡ್ಡ ಉಪ್ಪಿನ ಸಾಲ್ಟ್ ಫ್ಲಾಟ್ ಇದು. ಸುಮಾರು 10,000 ಚದರ ಕಿಲೋಮೀಟರ್ಗಳಷ್ಟು ಹೆಚ್ಚು ವಿಸ್ತೀರ್ಣವನ್ನು ಹೊಂದಿದೆ ಈ ಒಂದು ಜಾಗ. ಸಮುದ್ರ ಮಟ್ಟಕ್ಕಿಂತ ಸುಮಾರು 3,650 ಮೀಟರ್ ಎತ್ತರದಲ್ಲಿ, ಅಂದರೆ ಅಪ್ರಾಕ್ಸಿಮೇಟ್ಲಿ 12,000 ಅಡಿ ಎತ್ತರದ ಮೇಲಿದೆ. ದೂರದಿಂದ ನೋಡಿದರೆ ಬಿಳಿ ಬಣ್ಣ ಅಂತ್ಯನೇ ಇಲ್ಲದಿರೋ ಥರ ಒಂದು ಮರುಭೂಮಿ, ಬಿಳಿ ಬಣ್ಣದಲ್ಲಿ ಇರುವಂತಹ ಒಂದು ಮರುಭೂಮಿ ಥರ ಕಾಣಿಸ್ತಾ ಇರುತ್ತೆ. ಇದು ಬೊಲಿವಿಯಾನಲ್ಲಿ ಇರುವಂತಹ ಸಲಾರ್ ದಿ ಉಯೂನಿ ಅನ್ನುವಂತಹ ಜಾಗ ಇದು. ಈ ಒಂದು ಜಾಗದ ಬಗ್ಗೆ ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮ ಇರುತ್ತೆ. ಹಾಗೆ ನಿಮಗೂ ಕೂಡ ಈ ಜಾಗದ ಬಗ್ಗೆ ಏನಾದರೂ ಇಂಟ್ರೆಸ್ಟಿಂಗ್ ವಿಚಾರಗಳು ಗೊತ್ತಿದ್ರೆ ನನಗೆ ಸಂದೇಶವನ್ನು ಕಳಿಸ್ಕೊಡ್ಬೋದು. ನಾನು ಆ ಒಂದು ಇನ್ಫಾರ್ಮೇಶನ್ನ ಆನ್ ಏರ್ ಹೇಳ್ತೀನಿ, ಶೇರ್ ಮಾಡ್ತೀನಿ. ಯಾರು ಕಳಿಸಿದ್ದು ಅಂತ ಕೂಡ ನಾನು ಆನ್ಏರ್ ಹೇಳ್ತೀನಿ. ಸೊ ಬೇಗ ಬೇಗ ನೀವು ಕೂಡ ನನ್ನ ಜೊತೆ ಮಾತುಕತೆಗೆ ರೆಡಿ ಆಗಿ ಅಂತ ಹೇಳ್ತಾ, ಇವತ್ತಿನ ಈ ಒಂದು ಮಿರರ್, ಸಾಲ್ಟ್ ಮಿರರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಈ ಒಂದು ಜಾಗದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನೀವೆಲ್ಲರೂ ಕೂಡ ರೆಡಿಯಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಶುರು ಮಾಡ್ತಾ ಇದ್ದೀನಿ. ಎರಡು ಗೀತೆಗಳು ಬ್ಯಾಕ್ ಟು ಬ್ಯಾಕ್ ಬರ್ತಾ ಇದೆ ನಿಮಗೋಸ್ಕರ ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ.

ಸಮಯ ಆಗಿದೆ 4:18 ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ವಿಸ್ಮಯ ಜಗತ್ತು ಕಾರ್ಯಕ್ರಮ ಸಾಗ್ತಾ ಇದೆ. ಸಿದ್ಲಿಂಗ್ ಮೂರ್ತಿ ಅವರು ಸಿರಿಗೆರೆಯಿಂದ, ಯಾವ ವೈಜ್ಞಾನಿಕ ಕಾರಣದಿಂದ ಇಲ್ಲಿ ಉಪ್ಪಿನ ಕನ್ನಡಿ ತರ ಕಾಣಲು ಕಾರಣ ಏನು ಅಂತ ಕೇಳ್ತಿದ್ದಾರೆ ಈ ಸರೋವರ. ಆದರೆ ಇದು ಸರೋವರ ಅಲ್ಲ, ಇದೊಂದು ಫ್ಲಾಟ್ ಸರ್ಫೇಸ್ ಅಷ್ಟೇ, ಒಂದು ಮೈದಾನದ ರೀತಿ ಇರುತ್ತೆ. ಬಟ್ ಏನಕ್ಕೆ ಅದು ಉಪ್ಪಿನ ರೀತಿಯಲ್ಲಿ ಹೇಗೆ ಅದು ರೂಪುಗೊಂಡಿತ್ತು ಅನ್ನೋದ್ರ ಬಗ್ಗೆ ನಾನು ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಹಾಗೆ ಕಲ್ಲಪ್ಪ ಅವರು ಚನ್ನಪಟ್ಟಣದಿಂದ ಸಂದೇಶವನ್ನು ಕಳಿಸಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ. ವಿಸ್ಮಯ ಜಗತ್ತಿನಲ್ಲಿ ವಿಶ್ವದ ಉಪ್ಪಿನ ಪ್ರದೇಶದ ಬಗ್ಗೆ ತಿಳಿಸುತ್ತಿದ್ದೀರಿ, ಅದಕ್ಕಾಗಿ ವಂದನೆಗಳು ಅಂತ ಹೇಳ್ತಿದ್ದಾರೆ. ನಿಮಗೂ ಕೂಡ ಹಬ್ಬದ ಶುಭಾಶಯಗಳು, ಹಾಗೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಹರೀಶ್ ಅವರು ಮಲ್ಲೇಶ್ವರಂನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸೊ ನಾವು ನಿಮ್ಮ ಹತ್ರನೇ ಕೇಳು ತಿಳ್ಕೊಳ್ತೀವಿ, ಗೂಗಲಿಂದೆಲ್ಲ ಕಾಪಿ ಹೊಡೆದು ಕಳಿಸಲ್ಲ ಅಂತ ಹೇಳ್ತಾ ಇದ್ದಾರೆ. ನೀವು ಕೇಳಿಸ್ಕೊಂಡು ಈ ಒಂದು ವಿಸ್ಮಯನ ತಿಳ್ಕೊಂಡ್ರೆ ನಮಗೂ ಖುಷಿಯಾಗತ್ತೆ. ಹಾಗಾದರೆ ಈ ಒಂದು ಜಾಗ ಸಲಾರ್ ದಿ ಉಯೋನಿ ಅನ್ನುವಂತಹ ಜಾಗ ಹೇಗೆ ರೂಪುಗೊಂಡಿತು ಅನ್ನೋದ್ರ ಬಗ್ಗೆ ನೋಡೋದಾದರೆ, ಹಿಂದೆ ಒಂದು ದೊಡ್ಡ ಐತಿಹಾಸಿಕ ಸರೋವರಗಳ ಪ್ರದೇಶವಾಗಿತ್ತು ಅಂತೆ ಈ ಒಂದು ಜಾಗ. ಇಲ್ಲಿ ಸಾವಿರಾರು ವರ್ಷಗಳ ಅವಧಿಯಲ್ಲಿ ಸರೋವರಗಳು ತುಂಬ ಇದ್ವಂತೆ. ಈ ಸರೋವರಗಳಲ್ಲಿ ಇದ್ದಂತಹ ನೀರೆಲ್ಲವೂ ಕೂಡ ಆವಿಯಾಗಿ ಅದರಲ್ಲಿ ಮಿನರಲ್ಸ್, ಅದರಲ್ಲಿ ಉಪ್ಪಿನಂಶ ಅದಷ್ಟೇ ಮಾತ್ರ ಉಳ್ಕೊಂಡಿತ್ತು. ಸೊ ಏನು ಖನಿಜಗಳು ಅಥವಾ ಏನು ಉಪ್ಪು ಉಳ್ಕೊಂಡಿತ್ತಲ್ವ, ಅದು ನಿಧಾನವಾಗಿ ಒಂದು ಸರ್ಫೇಸನ್ನು ಫಾರ್ಮ್ ಮಾಡೋಕ್ಕೆ ಶುರು ಮಾಡಿದೆ ಈ ಒಂದು ಜಾಗದ ಮೇಲೆ. ಹೀಗೆ ನಿಧಾನವಾಗಿ ಈ ವಿಶಾಲದ ಉಪ್ಪಿನ ಈ ಸರ್ಫೇಸ್ ಏನಿದೆಯಲ್ಲ, ಇದು ರೂಪುಗೊಳ್ಳೋದಕ್ಕೆ ಶುರು ಆಗ್ತಾ ಇತ್ತು. ಕೆಲವು ಪ್ರದೇಶಗಳಲ್ಲೂ ಹೇಗಿದೆ ಅಂತಂದರೆ, ನೀವು ಲೆಕ್ಕ ಹಾಕಿ 10,000 ಚದರದಷ್ಟು ಉದ್ದ ಇದೆ ಇದು ಅಂತಂದರೆ 10,000 ಚದರ ಕಿಲೋಮೀಟ್ರ್ ಎಷ್ಟು ದೊಡ್ಡದಾಗಿರಬೇಕು. ಸೊ ಎಷ್ಟೋ ಕಡೆ ಇದು ಈ ಒಂದು ಉಪ್ಪಿನ ಪದರ ಏನಿದೆ ಅಲ್ವಾ, ಇದು ಹಲವಾರು ಮೀಟರ್ಗಳಷ್ಟು ದಪ್ಪ ಇರುತ್ತಂತೆ. ಅಷ್ಟೊಂದು ಉಪ್ಪು ಸರೋವರಗಳಿಂದ ಆವಿಯಾದಂತಹ ನೀರಿನಿಂದ ಫಾರ್ಮ್ ಆಗಿದೆ ಈ ಒಂದು ಜಾಗದಲ್ಲಿ. ಸೊ ಇದು ಕನ್ನಡ ರೀತಿಯಲ್ಲಿ ಯಾಕೆ ಕಾಣುತ್ತೆ, ಕನ್ನಡಿ ಥರ ಕಾಣುತ್ತೆ, ಆಕಾಶನೋ ಭೂಮಿನೋ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದೆ. ಸೊ ಮಳೆ ಬಂದಾಗ ಏನಾಗುತ್ತೆ, ಕನ್ನಡಿ ರೀತಿ ಹೇಗೆ ಕಾಣುತ್ತೆ, ಇದ್ರ ಬಗ್ಗೆ ನಾನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಈ ಗೀತೆಗಳು ನಿಮಗಾಗಿ ಮೂಡಿ ಬರ್ತಾ ಇದೆ FM ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ.

ಗಗನವೇ ಭಾಗಿ ಭೂಮಿಯನ್ನು ಕರೆದಂತಿದೆ. ಹೌದು, ಇವತ್ತು ಆಕಾಶನೋ ಭೂಮಿನೋ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಸಮಯ ಆಗಿರುತ್ತೆ 4:31. ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ ಎಂ ರೈನ್ಬೋ 101.3 MHz ಅನ್ನು. ನಾನು ಇವತ್ತು ಸಲಾರ್ ಡೆ ಯೂನಿ ಅನ್ನುವಂತಹ ಜಾಗದ ಬಗ್ಗೆ ಮಾತಾಡ್ತಾ ಇದ್ದೆ. ಬೊಲೇವಿಯಲ್ಲಿ ಇರುವಂತಹ ಜಾಗ ಇದು. ಸೊ ಇದು ಆಕಾಶದ ಕನ್ನಡಿ ಅಂತ ಹೇಳ್ತಾರೆ ಅಂತ ಮಾತಾಡ್ತಾ ಇದ್ವಿ. ಯಾಕೆ ಇದು ಆಕಾಶದ ಕನ್ನಡಿ ಅಂತ ಹೇಳ್ತಾರೆ ಅಂದರೆ, ಉನೆಯು ಈ ಒಂದು ಜಾಗ ಇದೆಯಲ್ಲ, ಉಯೂನಿ ಅನ್ನುವಂತಹ ಜಾಗ ಅತ್ಯಂತ ಅದ್ಭುತವಾದಂತಹ ವಿಶಿಷ್ಟವಾಗಿರುವಂತಹ ಜಾಗ. ಯಾಕೆ ಗೊತ್ತಾ? ಇದನ್ನು ಮಿರರ್ ಎಫೆಕ್ಟ್ ಜಾಗ ಅಂತ ಕೂಡ ಕರೀತಾರೆ. ಮಳೆಗಾಲದಲ್ಲಿ ಏನಾಗುತ್ತೆ, ಉಪ್ಪಿನ ಮೈದಾನ ಆಗಿರೋದ್ರಿಂದ, ಈ ಸಾಲ್ಟ್ ಸರ್ಫೇಸ್ ಇರೋದ್ರಿಂದ ಇದ್ರ ಮೇಲೆ ಒಂದು ತೆಳುವಾದ ನೀರಿನ ಪದರ ಬರೋದಕ್ಕೆ ಶುರುವಾಗತ್ತೆ ಮಳೆಗಾಲದಲ್ಲಿ. ಆಗ ನೆಲದ ಮೇಲಿರುವಂತಹ ಉಪ್ಪೆಲ್ಲ ಕರಗಿ ಆಕಾಶದ ಪ್ರತಿಬಿಂಬ ಕಾಣಿಸಿ ಆಕಾಶ ಮತ್ತು ಭೂಮಿ ಒಂದೇ ಆಗಿರೋ ರೀತಿ ಒಂದು ಇಮೇಜನ್ನು, ಒಂದು ಮಿರಾಜ್ ಎಫೆಕ್ಟನ್ನು ಕೊಡುತ್ತೆ. ಸಾಮಾನ್ಯವಾಗಿ ಡಿಸೆಂಬರ್ನಿಂದ ಏಪ್ರಿಲ್ವರೆಗೆ ಈ ದೃಶ್ಯ ಕಾಣುವಂತಹ ಸಾಧ್ಯತೆ ತುಂಬ ಹೆಚ್ಚಾಗಿ ಇರುತ್ತೆ. ಹಾಗೆ ಮಳೆಗಾಲದಲ್ಲಿ ಈ ಒಂದು ಜಾಗ ಒಂದಷ್ಟು ಸೆಂಟಿಮೀಟರ್ಗಳಷ್ಟು ನೀರು ಇದ್ರ ಮೇಲೆ ಪದರ ನಿರ್ಮಾಣ ಆಗೋದ್ರಿಂದ ಈ ರೀತಿ ಆಗತ್ತೆ ಅಂತ ಹೇಳಿದೆ. ಹಾಗೆ ಈ ನೀರು ಬೃಹತ್ ಕನ್ನಡಿಯಂತೆ ಆಕಾಶ ಮತ್ತು ಮೋಡ ಇವೆರಡೂ ಒಂದು ಸ್ವಲ್ಪ ಉಪ್ಪು ಕರಗತ್ತೆ, ಒಂದು ಸ್ವಲ್ಪ ಜಾಗದಲ್ಲಿ ಉಪ್ಪು ಕರಗಿರಲ್ಲ. ಸೊ ಒಂದು ರೀತಿ ಆಕಾಶ ಭೂಮಿ ಮೇಲಿರುವಂತಹ ಆಕಾಶದ ರೀತಿ ಕಾಣಿಸೋದಕ್ಕೆ ಶುರುವಾಗತ್ತೆ. ಸೊ ಈ ಒಂದು ಜಾಗದಲ್ಲಿ ನೀವು ಸೂರ್ಯಾಸ್ತದ ಪ್ರತಿಬಿಂಬವನ್ನು ಎಷ್ಟು ಬ್ಯೂಟಿಫುಲ್ ಆಗಿ ನೋಡ್ಬೋದು ಗೊತ್ತಾ? ಇದಕ್ಕೆ ಅನ್ಸುತ್ತೆ ವರ್ಲ್ಡ್ಸ್ ಲಾರ್ಜೆಸ್ಟ್ ಮಿರರ್ ಅಂತ ಈ ಒಂದು ಪ್ರಸಿದ್ಧವಾಗಿರುವಂತಹ ಜಾಗವನ್ನು ಕರೀತಾರೆ. ಹಾಗೆ ಒಳ್ಳೊಳ್ಳೆ ಮಾಹಿತಿಯನ್ನು ಕೊಡ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದಾರೆ. ನಾಗಪತಿ ವಿ ಹೆಗಡೆ ಅವರು ಸಾಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮತ್ತೊಂದು ಸಂದೇಶ ಬಂದಿದೆ, ವರಾಹು ಮತ್ತು ಇಲ್ಲ ಅವರು, ನಿಮ್ಮ ಹೆಸರನ್ನು ಸರಿಯಾಗಿ ಪ್ರನೌನ್ಸ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ, ತಪ್ಪಿದ್ರೆ ಕ್ಷಮಿಸಿ. ಹಾಗೆ ಮತ್ತೊಂದು ಸಂದೇಶ ಬಂದಿದೆ, ಅನಂತಮೂರ್ತಿ ಅವರು ಶೃಂಗೇರಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ. ವಿಸ್ಮಯ ಜಗತ್ತಿನ ವಿಷಯ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ತುಂಬ ಚೆನ್ನಾಗಿದೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನೀವು ಕೂಡ ಸಂದೇಶಗಳನ್ನು ಕಳಿಸ್ಬೋದು ನಮಗೆ 9409901013 ಈ ಒಂದು ಸಂಖ್ಯೆಗೆ ಸಂದೇಶವನ್ನು ಕಳಿಸ್ಕೊಡಿ. ನಾವು ಕೊಡ್ತಾ ಇರುವಂತಹ ಮಾಹಿತಿ ಹೇಗಿದೆ ಅಂತ ತಿಳಿಸ್ಕೊಡಿ. ಜೊತೆಗೆ ನಿಮಗೆ ಇದು ಇಂಟ್ರೆಸ್ಟಿಂಗ್ ಆಗಿದೆಯಾ, ನೀವು ಲೈಫಲ್ಲಿ ಒಂದ್ಸತಿನಾದರೂ ಈ ಜಾಗನ ನೋಡಬೇಕು ಅಂತ ನಿಮ್ಗೆ ಅನಿಸ್ತಾ ಇದೆಯಾ, ಯಾವ ರೀತಿ ಇರ್ಬೋದು ನಿಮ್ಮ ಒಂದು ಫೀಲಿಂಗ್ಸ್, ನನಗೆ ಸಂದೇಶವನ್ನು ಕಳಿಸ್ಕೊಡಿ 9408091013 ಈ ಒಂದು ಸಂಖ್ಯೆಗೆ ವಾಟ್ಸ್ಆ್ಯಪ್ ಮುಖಾಂತರ. ಮುಂದೆ ನಿಮ್ಮೆಲ್ಲರಿಗಾಗಿ ಬರ್ತಾ ಇದೆ 2 ಬ್ಯಾಕ್ ಟು ಬ್ಯಾಕ್ ಗೀತೆಗಳು ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ.

ಗಣೇಶ್ ಹಾಗೆ ಪ್ರಿಯದರ್ಶಿನಿ ಅವರ ಧ್ವನಿಯಲ್ಲಿ ಕಾಫಿ ಹೋಗೋಣ ಅನ್ನುವಂತಹ ಬ್ಯೂಟಿಫುಲ್ ಗೀತೆಯನ್ನ ಕೇಳಿದ್ರಿ. ಎಲ್ಲರದ್ದು ಕಾಫಿ ಆಯ್ತಾ ಅಥವಾ ಇನ್ನ ಮಾಡ್ಬೇಕಾ ನೀವೆಲ್ಲರೂ ಕಾಫಿ? ಹಾಗೆ ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ವಿ ಬೊಲಿವಿಯಾದ ಒಂದು ಜಾಗದ ಬಗ್ಗೆ ಮಾತಾಡ್ತಾ ಇದ್ವಿ. ಸಲಾರ್ ದಿ ಉಯುನಿ ಅನ್ನುವಂತಹ ಜಾಗ ಇದು. ಸೊ ಈ ಒಂದು ಜಾಗ ಕೇವಲ ಪ್ರವಾಸಿ ತಾಣ ಅಷ್ಟೇ ಅಲ್ಲ, ಇದು ಒಂದು ಹೈಯೆಸ್ಟ್ ಮಿನರಲ್ ರಿಸೋರ್ಸ್ ಇರುವಂತಹ ಜಾಗ ಕೂಡ ಹೌದು. ಲಿಥಿಯಂನ ಭಂಡಾರನೇ ಇದೆ ಇಲ್ಲಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇದು ಲಿಥಿಯಂನಂತಹ ಪ್ರಮುಖ ನೈಸರ್ಗಿಕವಾಗಿರುವಂತಹ ಸಂಪನ್ಮೂಲ, ಈ ಮಿನರಲ್ ರಿಸೋರ್ಸ್ ಇರುವಂತಹ ಪ್ರದೇಶ. ಉಪ್ಪಿನ ಪದರದ ಕೆಳಗೆ ಏನಿದೆ ಬ್ರೈನ್ನಲ್ಲಿ ಲಿಥಿಯಂ ಸೇರಿದಂತೆ ಹಲವು ಖನಿಜಗಳು, ಹಲವು ಮಿನರಲ್ಸ್ ಇದರ ಕೆಳಗಡೆ ಇರೋದ್ರಿಂದ ಇಂದಿನ ನೀವು ಮೊಬೈಲ್ ಫೋನ್ಗಳು, ಲ್ಯಾಪ್ಟಾಪ್ ಚಾರ್ಜರ್ಸು, ಎಲೆಕ್ಟ್ರಿಕ್ ವೆಹಿಕಲ್ಸಲ್ಲಿ ಬ್ಯಾಟ್ರಿಗಳು, ಸೊ ಈ ಬ್ಯಾಟ್ರಿಗಳಲ್ಲಿ ಪ್ರಮುಖವಾಗಿ ಉಪಯೋಗಿಸುವಂಥದ್ದು ಈ ಲಿಥಿಯಂ. ಈ ಲಿಥಿಯಂ ರಿಸೋರ್ಸ್, ಈ ಲಿಥಿಯಂ ಮಿನರಲ್ ಏನಿದೆ ಅದು ಹೇರಳವಾಗಿ ಈ ಒಂದು ಉಪ್ಪಿನ ಪದರದ ಕೆಳಗಡೆ ಸಿಗತ್ತಂತೆ. ಹಾಗೆ ಇದು ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ, ಮೊಬೈಲ್ನಿಂದ ಎಲೆಕ್ಟ್ರಿಕ್ ಕಾರ್ವರೆಗೆ ಯೂಸ್ ಮಾಡೋ ಎಲ್ಲ ಬ್ಯಾಟ್ರಿಗಳಲ್ಲೂ ಈ ಒಂದು ಲಿಥಿಯಂ ರಿಚ್ ತುಂಬಾ ಇಂಪಾರ್ಟೆಂಟ್. ಸೊ ಇದೊಂದು ಪ್ರವಾಸೋದ್ಯಮಕ್ಕೆ ಮಾತ್ರ ಸೀಮಿತ ಆಗದೆ ಈ ಮಿನರಲ್ ಕ್ಯಾಟಗರಿಯಲ್ಲೂ ಕೂಡ ಇದು ತುಂಬ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ. ಅದರಿಂದ ಈ ಉಯೂನಿಗೆ ಆರ್ಥಿಕವಾಗಿಯೂ ಮತ್ತು ಭವಿಷ್ಯದ ಎನರ್ಜಿ ಇಂಡಸ್ಟ್ರಿ ದೃಷ್ಟಿಯಲ್ಲೂ ಕೂಡ ದೊಡ್ಡ ಮಹತ್ವ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹಾಗೆ ಇದರ ಸುತ್ತಮುತ್ತ ನೋಡೋದಕ್ಕೆ ಒಂದಷ್ಟು ತಾಣಗಳು ಕೂಡ ಇದೆಯಂತೆ. ಏನು ಈ ತಾಣಗಳು ಅಂತಂದರೆ, ಇಲ್ಲಿಗೆ ಹೋದಾಗ ಕೇವಲ ಉಪ್ಪಿನ ಮೈದಾನ ಅಷ್ಟೇ ಅಲ್ಲ, ಇಲ್ಲಿ ಇನ್ಕಹೋಸಿ ಐಲ್ಯಾಂಡ್ ಅನ್ನುವಂತಹ ಐಲ್ಯಾಂಡ್ ಇದೆ. ಏನಪ್ಪ ಇದು, ಇದು ಸಮುದ್ರನೇ ಅಲ್ಲ, ಐಲ್ಯಾಂಡ್ ಎಲ್ಲಿಂದ ಬಂತು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಐಲ್ಯಾಂಡ್ ಅಂತಂದರೆ ಸಮುದ್ರದಲ್ಲಿ ಫಾರ್ಮ್ ಆಗಿರುವಂತಹ ಒಂದು ದ್ವೀಪ ಅಲ್ಲ, ಇದು ಈ ಉಪ್ಪಿನ ಪ್ರದೇಶದ ಮಧ್ಯದಲ್ಲಿ ಒಂದು ಮುಂಚೆ ತುಂಬ ವರ್ಷಗಳ ಹಿಂದೆ ಒಂದಷ್ಟು ಕಾಡು ಅಥವಾ ಏನೋ ಇದ್ದಿದ್ದ ಟೈಮ್ನಲ್ಲಿ ಅಲ್ಲಿ ಜ್ವಾಲಾಮುಖಿ ಬಂದು ಜ್ವಾಲಾಮುಖಿ ಪ್ರದೇಶಗಳಲ್ಲಿ ದೊಡ್ಡ ದೊಡ್ಡ ಜ್ವಾಲಾಮುಖಿಗಳೆಲ್ಲ ಹೋಗಿ ಅಲ್ಲಿ ಏನು ರೆಸಿಡ್ಯೂ ಇರುತ್ತಲ್ವ, ಆ ಒಂದು ರೆಸಿಡ್ಯೂ ಅವಶೇಷಗಳಲ್ಲಿ ಫಾರ್ಮ್ ಆಗಿರುವಂತಹ ಒಂದು ಜಾಗ ಇದು ಇನ್ಕಹೋಸಿ ಐಲ್ಯಾಂಡ್ ಅಂತ. ದೈತ್ಯ ಕ್ಯಾಕ್ಟಸ್ ಗಿಡಗಳು ಇಲ್ಲಿ ಇದೆ, ವರ್ಣರಂಜಿತ ಲಗೂನ್ಸ್ ಇದೆ, ಫ್ಲೆಮಿಂಗೋಸು ಮುಂತಾದ ಎಲ್ಲ ಜಾಗಗಳನ್ನು ನೀವು ಇಲ್ಲಿ ನೋಡ್ಬೋದು ಈ ಒಂದು ಜಾಗದಲ್ಲಿ. ಎಷ್ಟು ಒಂದೇ ಒಂದು ಜಾಗದಲ್ಲಿ ಎಷ್ಟು ವಿಸ್ಮಯಕಾರಿಯಾಗಿರುವಂತಹ ವಿಚಾರಗಳು ಇದೆ ಅಲ್ವಾ? ನಿಜವಾಗ್ಲೂ ಈ ಪ್ರಪಂಚ ನೋಡ್ತಾ ಇದ್ರೆ ಎಷ್ಟೊಂದು ವಿಷಯ ತಿಳ್ಕೊಳ್ಳೋದಕ್ಕಿದೆಯಪ್ಪ, ವಿಷಯಗಳು ತಿಳ್ಕೊಳ್ಳೋದಕ್ಕೆ ಕೊನೆನೇ ಇಲ್ಲ ಅಂತ ಅನ್ಸುತ್ತೆ. ಈ ಡ್ರೈ ಬೇಸಿಗೆ ಕಾಲ ಏನು ಬರುತ್ತಲ್ಲ, ಆ ಒಂದು ಕಾಲದಲ್ಲಿ ಉಪ್ಪಿನ ಮೇಲ್ಕೈಯಲ್ಲಿ ಈ ಒಂದು ಹೆಕ್ಸಗನ್ ರೀತಿಯಲ್ಲಿ ಕಾಣಿಸುತ್ತಂತೆ ಈ ಒಂದು, ಇದು ಮತ್ತೊಂದು ವಿಶೇಷ ಇಲ್ಲಿ. ಸೊ ಇದನ್ನ ನೀವು ನೋಡೋದಕ್ಕೆ ಸಮ್ಮರ್ ಟೈಮಲ್ಲಿ ಹೋಗಬೇಕು. ಸೊ ಇದನ್ನು ಭೂಮಿಯ ಮೇಲಿರುವಂತಹ ಮತ್ತೊಂದು ಗ್ರಹ ಅಂತಲೇ ಕರೀತಾರೆ ಈ ಒಂದು ಜಾಗವನ್ನು. ದೈತ್ಯ ಕ್ಯಾಕ್ಟಸ್ ಗಿಡಗಳಿದೆ ಇಲ್ಲೊಂದು, ಇನ್ಕೋಸಿಯಾ ಐಲ್ಯಾಂಡ್ ಅಂತ ಇದೆ. ಉಪ್ಪಿನ ಸಮುದ್ರದ ಮಧ್ಯದಲ್ಲಿ ಒಂದು ಐಲ್ಯಾಂಡ್ ಅಂದರೆ ಎಷ್ಟು ಬ್ಯೂಟಿಫುಲ್ ಆಗಿರ್ಬೇಕಲ್ವಾ? ನೀವು ಒಂದ್ಸತಿ ಕಣ್ಮುಚ್ಕೊಳ್ಳಿ ಆಯಿತಾ, ಒಂದ್ಸತಿ ಕಣ್ಮುಚ್ಕೊಳ್ಳಿ, ಈ ಒಂದು ನಾನು ಹೇಳೋದನ್ನು ಇಮ್ಯಾಜಿನ್ ಮಾಡಿ. ಫುಲ್

ಸಾಲ್ಟ್ ಒಂದು ಸರ್ಫೇಸಲ್ಲಿ, ಒಂದು ಜಾಗದಲ್ಲಿ ಒಂದು ಸಾಲ್ಟ್ ಮೈದಾನ ಇದೆ, ನೀವು ಅಲ್ಲೊಬ್ಬರೇ ನಿಂತಿದ್ದೀರಾ, ಯಾರೂ ಇಲ್ಲ. ಮಳೆ ಬರ್ತಾ ಇದೆ, ಮಳೆ ಬಂದಾಗೆಲ್ಲ ಬಂದು ಬಂದು ಬಂದು ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿದೆ, ಆಕಾಶದ ರಿಫ್ಲೆಕ್ಷನ್ ಭೂಮಿ ಮೇಲೆ ಕಾಣಿಸ್ತಾ ಇದೆ. ಹಾಗೆ ನೀವು ಒಂಚೂರು ಮೇಲೆ ಹಾರೋಗಿ ನೋಡಿದ್ರೆ ಎಷ್ಟು ಅಂದವಾಗಿ ಕಾಣುತ್ತೀರಿ ಈ ಒಂದು ಜಾಗ, ಈ ಐಲ್ಯಾಂಡ್ಗಳಾಗಿರ್ಬೋದು, ಈ ಲಗೂನ್ಸ್ ಆಗಿರ್ಬೋದು. ವಾವ್, ಭೂಮಿಯ ಸ್ವರ್ಗ ಅಂತ ಸುಮ್ಮನೆ ಹೇಳ್ತಾರಾ? ಹಾಗೆ ನನಗೆ ಸಾಕಷ್ಟು ಜನ ಸಂದೇಶಗಳನ್ನು ಕೂಡ ಕಳಿಸಿದ್ದಾರೆ. ಶಾನ್ ಅಗಲ್ಕೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಯ್ ಮೇಡಮ್, ಇವತ್ತಿನ ಪ್ರೋಗ್ರಾಮ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ನನಗಂತೂ ಕೆಲಸ ಮಾಡ್ತಾ ಎಂಜಾಯ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ ಅಜಯ್ ಅವರು, ಸಾಗರದಿಂದ ಈ ಒಂದು ಸಂದೇಶವನ್ನು ಕಳಿಸಿದ್ದಾರೆ. ಜೊತೆಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಮೇಡಮ್ ಅಂತ ಹೇಳಿ, ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಕಣ್ಣು ಮುಚ್ಕೊಂಡು ಕೇಳಿಸ್ಕೊಳ್ತಾ ಇದ್ರೆ ಆ ಜಾಗಕ್ಕೆ ನಾವು ಹೋಗಿದ್ದೀವೇನೋ ಅನ್ನೋಷ್ಟು ಖುಷಿ ಸಿಗ್ತಾ ಇದೆ. ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತಾ ಇದ್ದಾರೆ. ಸುಧಾ ಬುದಿಹಾಲ್ ಅವರು ಸಂದೇಶವನ್ನು ಕಳಿಸಿದ್ದಾರೆ, ನಾವು ಈ ಜಾಗಕ್ಕೆಲ್ಲ ಹೋಗೋಕ್ಕಾಗತ್ತಾ ಮೇಡಮ್, ನೀವು ಹೇಳೋದನ್ನೇ ಕೇಳಿ ಸಂತೋಷ ಪಡಬೇಕು ಅಂತ ಹೇಳ್ತಿದ್ದಾರೆ ಅನಂತಮೂರ್ತಿ ಅವರು ಶೃಂಗೇರಿಯಿಂದ. ಶಾಂತಾಚಾರ್ ಬಡಿಗೇರ್ ಅವರು ಸಂದೇಶವನ್ನು ಕಳಿಸಿ, ವಿಶ್ವದ ಅತಿ ದೊಡ್ಡ ಉಪ್ಪಿನ ಮೈದಾನದ ಕುರಿತು ಮಾಹಿತಿ ತುಂಬ ಆಸಕ್ತಿದಾಯಕವಾಗಿತ್ತು. ಬೊಲಿವಿಯಾದಲ್ಲಿ ಇರುವಂತಹ ಈ ಸಲಾರ್ದಿ ಉಯುನಿ ವಿಶ್ವದ ಅತಿ ದೊಡ್ಡ ಉಪ್ಪಿನ ಮೈದಾನ. ಸೊ ಇದ್ರ ಬಗ್ಗೆ ಮಾಹಿತಿಯನ್ನು ಕೂಡ ಅವರು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಜ್ಞಾನವನ್ನು ಹೆಚ್ಚಿಸುವಂತಹ ಉಪಯುಕ್ತ ಮಾಹಿತಿ ಜೊತೆಗೆ ಉತ್ತಮ ಮನೋರಂಜನೆ ಈ ಕಾರ್ಯಕ್ರಮದಲ್ಲಿ ಒಟ್ಟಿಗೆ ಮೂಡಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಆತ್ಮೀಯ ನಿರೂಪಕರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾರೆ, ನಿಮಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಹಾಡುಗಳು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ. ಹಾಗೆ ಧನ್ಯವಾದಗಳು ಮೇಡಮ್ ಅಂತ ಹೇಳ್ತಾ ಇದ್ದಾರೆ ಹರೀಶ್ ಅವರು ಮಲೇಶ್ವರಂನಿಂದ. ಕಾರ್ಯಕ್ರಮ ಉತ್ತಮವಾಗಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಯಲ್ಲಪ್ಪ ಯಾದವ್ ಅವರು. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಕ್ಕೆ. ಮುಂದೆ ನಿಮ್ಮೆಲ್ಲರಿಗಾಗಿ ಮತ್ತೊಂದು ಗೀತೆ ಮೂಡಿ ಬರ್ತಾ ಇದೆ, ಥರ ಥರ ಹಿಡಿಸಿದೆ ನೀನು ಮನಸ್ಸಿಗೆಯೇ.

ಮಾತಾಡ್ತಾ ಮಾತಾಡ್ತಾ ಸಮಯ ಕಳೆದಿದ್ದೆ ಗೊತ್ತಾಗಿಲ್ಲ, ಸಮಯ ಆಗಿದೆ 4:53 ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ಇವತ್ತು ನಾವು ಹೋಗಿದ್ದು ಬೊಲಿವಿಯಾ ಅನ್ನುವಂತಹ ಜಾಗಕ್ಕೆ. ಸೊ ವಿಶ್ವದ ಅತಿ ದೊಡ್ಡ ಸಾಲ್ಟ್ ಫ್ಲಾಟ್ ಸರ್ಫೇಸ್ ಅಂತ ನಾವು ಇದ್ರ ಬಗ್ಗೆ ಸಾಕಷ್ಟು ಮಾತಾಡಿದ್ವಿ ಈ ಒಂದು ಗಂಟೆಯಲ್ಲಿ. ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಮಾಹಿತಿ ಇಷ್ಟ ಆಯಿತು ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ನಾನು ಸಿಗ್ತೀನಿ ನಿಮ್ಮನ್ನು, ನಿಮ್ಗೆಲ್ಲರಿಗೂ ಮತ್ತೆ ನಾನು ಸಿಗ್ತೀನಿ ಮುಂದಿನ ನನ್ನ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ನೀವೆಲ್ಲರೂ ಕೂಡ ಖುಷಿ ಖುಷಿಯಾಗಿರಿ, ನಗ್ನಗ್ತಾ ಇರಿ, ನಗುವನ್ನು ಹಂಚಿ ಅಂತ ಹೇಳ್ತಾ ಸ್ಟುಡಿಯೋದಿಂದ ಹೊರಡುವಂತಹ ಸಮಯ ಕೂಡ ಬಂದಿದೆ. ಟಾಟಾ ಬಾಯ್ ಬಾಯ್, ಸಿ ಯು. ಮತ್ತೊಮ್ಮೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ಕಾರ್ಯಕ್ರಮದಲ್ಲಿ ಸಂದೇಶಗಳನ್ನು ಕಳಿಸ್ಕೊಟ್ಟಂತಹ ಎಲ್ಲ ಸ್ನೇಹಿತರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ನಾನು ಹೊರಡ್ತಾ ಇದ್ದೀನಿ. ಇಷ್ಟು ಹೊತ್ತು ನಿಮ್ಮ ಜೊತೆಯಾದದ್ದು ನಾನು ನಿಮ್ಮ ಗೆಳತಿ ಆರ್ ಜೆ ಚೈತ್ರಾ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಪದವೀಧರರೇ ಗಮನಿಸಿ, ಉತ್ತಮ ದರ್ಜೆಯ ಉನ್ನತ ಶಿಕ್ಷಣವನ್ನ ಕಡಿಮೆ ವೆಚ್ಚದಲ್ಲಿ ಪಡೆಯುವ ಸದಾವಕಾಶ ಇಲ್ಲಿದೆ. ಐತಿಹಾಸಿಕ ಪರಂಪರೆಯ ಪ್ರತಿಷ್ಠಿತ ಸೆಂಟ್ರಲ್ ಕಾಲೇಜಿನ ವಿದ್ಯಾರ್ಥಿಯಾಗುವ ನಿಮ್ಮ ಕನಸು ನನಸಾಗಿಸಿಕೊಳ್ಳಿರಿ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ವಿಜ್ಞಾನ, ವಾಣಿಜ್ಯ, ಕಲಾ ವಿಭಾಗಗಳಲ್ಲಿ ನಿಮ್ಮ ಆಯ್ಕೆಯ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಿರಿ. ಈಗಾಗಲೇ ಅರ್ಜಿ ಸಲ್ಲಿಸಿರುವವರು ಆಗಸ್ಟ್ 20-25 ನಡೆಯುವ ಸ್ನಾತಕೋತ್ತರ ಪದವಿ ಕೋರ್ಸ್ಗಳ ಕೌನ್ಸೆಲಿಂಗ್ನಲ್ಲಿ ಭಾಗವಹಿಸಿ ಅರ್ಜಿ ಸಲ್ಲಿಸದೇ ಇರುವ ಆಸಕ್ತರು ನೇರವಾಗಿ ಕೌನ್ಸೆಲಿಂಗ್ಗೆ ಹಾಜರಾಗಿ ಪ್ರವೇಶ ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ www.bcu.ac.in ವೆಬ್ಸೈಟ್ನ ಸಂಪರ್ಕಿಸಿ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR

0: do non stop Sanjay. Non stop Sanjay. Non stop Sanjay.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ.
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.
3: ಹಾಯ್ ಹಲೋ, ಗುಡ್ ಈವ್ನಿಂಗ್. ನೀವು ಟ್ಯೂನ್ ಮಾಡಿರೋದು ಆಕಾಶವಾಣಿ ಎಫ್ಎಂ ರೈನ್ಬೋ 101.3 MHz. ನೀವು ಕೇಳ್ತಿರೋದು ನಾನ್ ಸ್ಟಾಪ್ ಸಂಜೆ ವಿತ್ ಆರ್ ಜೆ ಅರ್ಜುನ್. ಈ ಶುಭ ಶುಕ್ರವಾರದ ಸಂಜೆಯಲ್ಲಿ ಜಾಲಿ ಸಾಂಗ್ಸ್ನ ಕೇಳ್ತಾ ರೈನ್ಬೋ ಜೊತೆ ಆಗೋದಕ್ಕೆ ರೆಡಿ ಇದ್ದೀರಾ ಅಂತ ಅನ್ಕೊತೀನಿ. ಹಬ್ಬದ ವಾತಾವರಣದಲ್ಲಿ ಎಲ್ಲರೂ ಬ್ಯುಸಿ ಇದ್ದೀರಾ ಅಂತಲೂ ಭಾವಿಸ್ತೀನಿ. ಏನೋ ಸಂಜೆ ಆಯಿತು, ನಿಮ್ಮ ಸಂಜೆನ

ಸೂಪರ್ ಕೂಲ್ ಮಾಡೋದಕ್ಕೆ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ನಿಮ್ಮ ಮುಂದೆ ಬರ್ತಾ ಇದೆ. ಒಂದು ಕ್ಷಣ ಕಣ್ಮುಚ್ಚಿ ಯೋಚನೆ ಮಾಡಿ. ನೀವೊಂದು ದ್ವೀಪದಲ್ಲಿದ್ದೀರಾ, ನಿಮ್ಮ ಸುತ್ತಲೂ ನೀಲಿ ಸಮುದ್ರ, ಪಕ್ಕದಲ್ಲೇ ಬೆಂಕಿ ಕಾರೋ ಜ್ವಾಲಾಮುಖಿ, ಇನ್ನೊಂದು ಕಡೆ ಪಂಕ್ ಜಿಂಕೆಗಳು, ಮತ್ತೆ ಕಾಡಿನ ಮಧ್ಯೆ ಡ್ರ್ಯಾಗನ್ಗಳು. ಸಿನಿಮಾ ಕತೆ ಥರ ಅನ್ನಿಸಿದ್ಯಾ? ಬಟ್ ದಿಸ್ ಈಸ್ ರಿಯಲ್. ನಾನು ಯಾವುದ್ರ ಬಗ್ಗೆ ಮಾತನಾಡ್ತೀನಿ ಅಂತ ಈ ಒಂದು ಹಾಡಿನ ಬಳಿಕ ಹೇಳ್ತೀನಿ. ಕ್ಯೂರಿಯಾಸಿಟಿಯಾಗಿ ಕೇಳ್ತಾ ಇರಿ ಈ ಒಂದು ಹಾಡನ್ನು.

ಆಹಾ, ಪ್ರೀತಿಸು ನನ್ನ ಅಂತ ಈ ಒಂದು ಸಾಯಂಕಾಲದಲ್ಲಿ ಒಂದು ಸಖತ್ತಾಗಿರೋ ಸಾಂಗನ್ನು ಕೇಳ್ಕೊಂಡು ಬಂದ್ರಿ ರಾಜೇಶ್ ಕೃಷ್ಣನ್ ಅವರು, ಹಾಗೆ ಚಿತ್ರಾ ಮೇಡಮ್ ಅವರ ಧ್ವನಿಯಲ್ಲಿ ಹಂಸಲೇಖ ಅವರ ಸಾಹಿತ್ಯ ಅದ್ಭುತ. ಹೀಗೆ ನಾನು ಮಾತನಾಡ್ತಾ ಇದ್ದಿದ್ದು ನಮ್ಮ ಇವತ್ತಿನ ನಾನ್ ಸ್ಟಾಪ್ ಸಂಜೆಯಲ್ಲಿ ಯಾವ ಜಗತ್ತಿನ ಬಗ್ಗೆ ಅಂತ ಹೇಳಿದ್ರೆ, ಒಂದು ಅತಿ ದೊಡ್ಡ ದ್ವೀಪಗಳ ಸಾಮ್ರಾಜ್ಯ ಅಂತಲೇ ಕರಿತೀವಿ ಇದನ್ನು. ಯಾಕಂದರೆ ಇದರಲ್ಲಿ ಈ ಒಂದು ರಾಷ್ಟ್ರದಲ್ಲಿ 17,000 ಹೆಚ್ಚು ದ್ವೀಪಗಳಿವೆ ಅಂತ ತನಿಖೆ ಮಾಡಿರೋರು ಖಂಡಿತವಾಗಿಯೂ ಹೇಳ್ತಾರೆ. ಹಾಗೆ ಕೆಲವೊಬ್ಬರು ಅಲ್ಲಿಗೆ ಹೋಗಿ ನೀವು ಬಂದಿರ್ತೀರಾ ಅಂತ ಭಾವಿಸ್ತೀನಿ. ಅದಕ್ಕೂ ಮುನ್ನ ಯಾವ ದೇಶ ಅಂತ ಗೆಸ್ ಮಾಡ್ತೀರಾ? ಎಸ್, ಚನ್ನಪಟ್ಟಣದಿಂದ ಆಶಾ ಕಿರಣ್ ಅವರು ಮೆಸೇಜ್ ಹಾಕಿದ್ದಾರೆ, ಇಂಡೋನೇಷ್ಯಾ ಅಂತ. ಖಂಡಿತವಾಗಿಯೂ ನಿಮ್ಮ ಉತ್ತರ ಸರಿ. ಇಂಡೋನೇಷ್ಯಾದ ಬಗ್ಗೆ ಇವತ್ತು ಮಾತನಾಡ್ತಾ ಇದ್ದೀನಿ. ಅದಕ್ಕೂ ಮುನ್ನ ಇವತ್ತು ಒಂದು ವಿಶೇಷವಾದ ದಿನ, ಎಲ್ರಿಗೂ ಗೊತ್ತು, ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಅಂತ. ಎಲ್ರಿಗೂ ಹಾರ್ದಿಕ ಶುಭಾಶಯಗಳು. ಅದರ ಜೊತೆಗೆ ಮತ್ತೊಂದು ದಿನ ಕೂಡ, ಇವತ್ತು ಕೇಬಲ್ ವಾರಿಯರ್ಸ್ ಅಂತ ಕರೆಸ್ಕೊಳ್ಳುವಂಥ ಕೇಬಲ್ ಆಪರೇಟರ್ಸ್ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಅಂದರೆ ಕೇಬಲ್ ಆಪರೇಟರ್ಸ್ ಅವರ ಶ್ರಮಕ್ಕೆ ಧನ್ಯವಾದನ ಸೂಚಿಸೋ ನಿಟ್ಟಿನಲ್ಲಿ ಅವರ ಸೇವೆಯನ್ನು ಸ್ಮರಿಸುವಂಥ ಒಂದು ಆಚರಣೆ ಇದಾಗಿದೆ. ಸೊ ಎಲ್ರಿಗೂ, ನಿಮ್ಮ ಅಕ್ಕಪಕ್ಕ ಮನೆಯಲ್ಲಿ ಇರಬಹುದು ಅಥವಾ ನೀವು ನಿಮ್ಮ ವಾಹಿನಿಯನ್ನು, ಸುದ್ದಿವಾಹಿನಿಯಾಗಿರ್ಬೋದು, ಮನರಂಜನೆ ಮಾಧ್ಯಮವನ್ನು ನೋಡೋದಕ್ಕೆ ಬಹಳ ಮುಖ್ಯ ಪಾತ್ರವನ್ನು ವಹಿಸ್ತಾರೆ ಕೇಬಲ್ ಆಪರೇಟರ್ಸ್. ಅವರಿಗೆಲ್ರಿಗೂ ಕೂಡ ಅಭಿನಂದನೆಗಳನ್ನ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೀನಿ. ಇಂಡೋನೇಷ್ಯಾದ ಬಗ್ಗೆ ಮಾತನಾಡೋದು ಸಾಕಷ್ಟು ಇದೆ, ಆ ದ್ವೀಪಗಳು ವಿಸ್ಮಯ ಬಗ್ಗೆ ಮಾತನಾಡ್ತಾ ಸಾಗೋಣ ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ಎಸ್, ಅದಕ್ಕೂ ಮುನ್ನ ಮತ್ತೊಂದು ಗೀತೆ ನಿಮಗಾಗಿ ಕಾಯ್ತಾ ಇದೆ, ಕೇಳ್ಕೊಂಡು ಬನ್ನಿ.

ಎಸ್, ಇವತ್ತು ಇಂಡೋನೇಷ್ಯಾಗೆ ಹೋಗೋಕ್ಕೆ ಎಲ್ಲರೂ ರೆಡಿನಾ? ಕಾರ್ಯಕ್ರಮದಲ್ಲಿ ನಾನ್ ಸ್ಟಾಪ್ ಸಂಜೆಯಲ್ಲಿ ಸಖತ್ತಾಗಿರೋ ಸಾಂಗ್ಸು ಬರ್ತಿದೆ, ಹಾಗೆ ಒಂದು ಟ್ರಿಪ್ ಹಾಕೊಂಡು ಬರೋಣ ಇಂಡೋನೇಷ್ಯಾಗೆ ಅಲ್ವಾ? ಇನ್ಯಾಕೆ ತಡ? ಇಂಡೋನೇಷ್ಯಾದಲ್ಲಿ 17,000ಕ್ಕೂ ಹೆಚ್ಚು ದ್ವೀಪಗಳಿವೆ ಅಂತ ನಾನು ಆಗಲೇ ಹೇಳ್ತಾ ಇದ್ದೆ. ಸೊ ನಿಮಗೇನಾದರೂ ಆ ದ್ವೀಪಗಳ ಬಗ್ಗೆ ಗೊತ್ತಾ? ವಿಶೇಷತೆಗಳೇನು, ಅಲ್ಲಿನ ಪ್ರವಾಸಿಗಳು ಹೇಗಿರ್ತಾರೆ, ಅಲ್ಲಿನ ಸಂಸ್ಕೃತಿಗಳೇನು, ಯಾವುದಾದ್ರೂ ನಿಮ್ಗೆ ಗೊತ್ತಿದ್ರೆ ನಮ್ಮ ವಾಟ್ಸಪ್ ಸಂಖ್ಯೆಗೆ ನೀವು ಕೂಡ ಸಂದೇಶಗಳನ್ನ ಕಳಿಸ್ಬೋದು. ನಮ್ಮ ವಾಟ್ಸಪ್ ಸಂಖ್ಯೆ ಹೇಗಿದೆ? 9480901013. ಈ ಒಂದು ಸಂಖ್ಯೆಗೆ ನಿಮ್ಮ ಒಂದು ಮಾಹಿತಿಯನ್ನು, ನಿಮ್ಗೆ ತಿಳ್ಕೊಂಡಿರುವಂಥ ವಿಸ್ಮಯಗಳನ್ನ ನಮ್ಗೆ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ. ಫಸ್ಟು ಕಮೋಡೋ ದ್ವೀಪ ಇಂಡೋನೇಷ್ಯಾದಲ್ಲಿರುವಂಥದ್ದು. ಹೆಸರೇ ಹೇಳೋ ಹಾಗೆ ಇಲ್ಲೊಂದು ರಿಯಲ್ ಲೈಫ್ ಜುರಾಸಿಕ್ ಪಾರ್ಕ್ ಇದೆ ಅಂತೆ. ಇಲ್ಲಿ ಓಡಾಡೋ ಕಮೋಡೋ ಡ್ರ್ಯಾಗನ್ ಅನ್ನೋ ದೈತ್ಯ ಹಲ್ಲಿಗಳು ಜಗತ್ತಿನಲ್ಲಿ ಎಲ್ಲೂ ಸಿಗಲ್ವಂತೆ. ಆ ದೈತ್ಯ ಹಲ್ಲಿಗಳು ಒಂದೇ ಒಂದು ಕಡಿತದಲ್ಲಿ ಇಡೀ ಮೃಗವೇ ಪ್ರಾಣವನ್ನು ತೆಗೆಯುವಷ್ಟು ಹರಿತವಾಗಿ ಆ ಹಲ್ಲುಗಳು ಇದ್ದವಂತೆ. ಆದರೂ ಪ್ರತಿ ವರ್ಷ ಸಾವಿರಾರು ಟೂರಿಸ್ಟ್ಗಳು ಇಲ್ಲಿಗೆ ಹೋಗ್ತಾರೆ ಈ ಒಂದು ದ್ವೀಪಕ್ಕೆ, ಕಮೋಡೋ ಅನ್ನುವಂತಹ ದ್ವೀಪಕ್ಕೆ. ಯಾಕೆ ಗೊತ್ತಾ? ದಟ್ ಈಸ್ ದಿ ಥ್ರಿಲ್. ಅಷ್ಟೇನಾ, ಜಾವಾ ಐಲ್ಯಾಂಡ್ನಲ್ಲಿರೋ ಇಜೇನ್ ಅನ್ನೋ ಜ್ವಾಲಾಮುಖಿ ಹತ್ರ ಹೋದರೆ ರಾತ್ರಿ ಹೊತ್ತು ಕತ್ತಲಲ್ಲಿ ನೀಲಿ ಬಣ್ಣದ ಬೆಂಕಿ ಉರಿಯುತ್ತಂತೆ, ಎಲೆಕ್ಟ್ರಿಕ್ ಬ್ಲೂ ಫೈರ್ ಅಂತ. ಜಗತ್ತಿನ ವಿಚಿತ್ರಗಳಲ್ಲಿ ಇದು ಕೂಡ ಬಂದು ವಿಚಿತ್ರ ಅಂತ ಹ್ಯಾಕ್ ಕರಿಬೇಕು ಹೇಳ್ರಿ? ವಿಸ್ಮಯ ಅನ್ಬಹುದಲ್ವಾ? ಯಾಕಂದರೆ ಪ್ರತಿಯೊಂದು ಜಾಗವು ಅದರದ್ದೇ ಆದ ವಿಸ್ಮಯಗಳನ್ನ ಅವಿತು ಇಟ್ಕೊಂಡಿರುತ್ತೆ ತನ್ನೊಳಗೆ. ಸೊ ಇನ್ನಷ್ಟು ವಿಸ್ಮಯಗಳ ಬಗ್ಗೆ ಮಾತನಾಡ್ತಾ ಸಾಗೋಣ ಇಂಡೋನೇಷ್ಯಾದ ಬಗ್ಗೆ ನಾನ್ ಸ್ಟಾಪ್ ಸಂಜೆಯಲ್ಲಿ. ಸದ್ಯಕ್ಕೆ ಉದಿತ್ ನಾರಾಯಣ್ ಅವರ ಧ್ವನಿಯಲ್ಲಿ ಮತ್ತೊಂದು ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ ನಾನ್ ಸ್ಟಾಪ್ ಸಂಜೆಯಲ್ಲಿ. ಪದ ಆರ್ ಜೆ ಅರ್ಜುನ್.

ಎಸ್, ಇಂಡೋನೇಷ್ಯಾದ ದ್ವೀಪಗಳ ಬಗ್ಗೆ ಮೆಲುಕು ಹಾಕ್ತಾ ಇದ್ವಿ ನಾನ್ ಸ್ಟಾಪ್ ಸಂಜೆಯಲ್ಲಿ. ಇದು ಬಲಿಷ್ಠ ದ್ವೀಪ ಅಂತ ಕರೆಸ್ಕೊಳತ್ತೆ, ಅದರ ಹೆಸರು ಬಾಲಿ ಅಂತ. ನೀವೆಲ್ಲರೂ ಕೇಳಿರಬಹುದು ಈ ಒಂದು ದ್ವೀಪದ ಹೆಸರನ್ನು. ಬಾಲಿ ಬಗ್ಗೆ ನಿಮಗೂ ಗೊತ್ತಿರುತ್ತೆ, ಆದರೆ ಅಲ್ಲಿ ನೇಪಿ ಅನ್ನೋ ಹಬ್ಬ ಆಚರಿಸೋ ದಿನ ಇದೆ. ಸೊ ಇಡೀ ದ್ವೀಪದಲ್ಲೇ ಲೈಟ್ಸ್ ಆಫ್, ಇಂಟರ್ನೆಟ್ ಬಂದ್, ಏರ್ಪೋರ್ಟ್ ಕ್ಲೋಸ್, ಒಂದೇ ಒಂದು ದಿನ ಇಡೀ ಐಲ್ಯಾಂಡ್, ಆ ದ್ವೀಪ ನಿಶಬ್ದವಾಗಿರುತ್ತೆ. ಮದರ್ ನೇಚರ್ಗೆ, ಒಂದು ಪ್ರಕೃತಿಗೆ ರೆಸ್ಟ್ ಕೊಡೋಕ್ಕೆ ಈ ಥರ ಮಾಡ್ತಾರೆ ಅಂದರೆ ನಂಬೋಕ್ಕಾಗತ್ತಾ? ಇಷ್ಟೇ ಅಲ್ಲ, ರಾಜ ಅಂಪಾತ್ನ ದ್ರವ ರತ್ನದಂತಿರೋ ನೀರು, ಸುಮಾತ್ರ ಅನ್ನುವಂಥ ದಟ್ಟ ಕಾಡುಗಳು, ಪ್ರತಿಯೊಂದು ದ್ವೀಪದಲ್ಲೂ ಒಂದೊಂದು ಮ್ಯಾಜಿಕ್ ಇದೆ ಅಂತಲೇ ಹೇಳಬಹುದು. ಸೊ ನೀವು ಯಾವ ಐಲ್ಯಾಂಡ್ಗೆ ಫಸ್ಟ್ ಟ್ರಿಪ್ ಪ್ಲ್ಯಾನ್ ಮಾಡೋಕ್ಕೆ ಇಷ್ಟಪಡ್ತೀರಾ ಅಂತ ನನಗೆ ಮೆಸೇಜ್ ಮಾಡಿ ನಮ್ಮ ವಾಟ್ಸಪ್ ಸಂಖ್ಯೆ 9480901013. ಸೊ ಮಿಸ್ ಮಾಡಬೇಡಿ, ಮೆಸೇಜ್ ಮಾಡ್ತಾಯಿರಿ. ಆ ಒಂದು ವಿಸ್ಮಯದ ಬಗ್ಗೆ ನೀವೊಂದು ಮಾಹಿತಿಯನ್ನು ಕೆದಕ್ತಾ ಅಲ್ಲಿಗೆ ಹೋಗೋದಕ್ಕೆ ಇಷ್ಟಪಡ್ತೀರಾ ಅಥವಾ

ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ವೆಲ್ಕಮ್ ಬ್ಯಾಕ್ ಟು ನಾನ್ ಸ್ಟಾಪ್ ಸಂಜೆ ವಿತ್ ಆರ್ ಜೆ ಅರ್ಜುನ್. ಮ್ಯೂಸಿಕ್ ಏನೋ ಮುಗೀತು, ಬಟ್ ಇಂಡೋನೇಷ್ಯಾದ ಮ್ಯಾಜಿಕ್ ಏನೋ ಮುಗ್ದಿಲ್ಲ ಅನ್ಸುತ್ತೆ. ಎಲ್ಲರೂ ಮೆಸೇಜನ್ನು ಹಾಕ್ತಾ ಇದ್ದೀರಾ, ಪ್ರೋಗ್ರಾಮ್ ತುಂಬ ಚೆನ್ನಾಗಿ ಮೂಡ್ ಬರ್ತಾ ಇದೆ ಅಂತ ಶ್ರೀನಾಥ್ ಅವರು ಮಾಗಡಿ ರೋಡ್ನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಇನ್ಯಾರೆಲ್ಲ ಕಳಿಸಿದ್ದಾರೆ, ಅನಂತಮೂರ್ತಿಯವರು ಶೃಂಗೇರಿಯಿಂದ ಇಂಡೋನೇಷ್ಯಾದಲ್ಲಿ ಹಿಂದೂಗಳ ಧರ್ಮದ ಆಚರಣೆಯನ್ನು ಮಾಡ್ತಾರೆ ಅಂತ ಕಳಿಸ್ಕೊಟ್ಟಿದ್ದಾರೆ. ಆ್ಯಂಡ್ ಹಾಗೆ ಮಾತಾಡ್ತಾ ಇದ್ವಿ ನಾವು ಇಂಡೋನೇಷ್ಯಾದ ಬಗ್ಗೆ. ಎಸ್, ಕಮೋಡೋ ಡ್ರ್ಯಾಗನ್ ಮತ್ತು ಎಲೆಕ್ಟ್ರಿಕ್ ಬ್ಲೂ ಫೈರ್ ಕೇಳಿ ಶಾಕ್ ಆದ್ರ, ಆದರೆ ಅಸಲಿ ಕಥೆ ಇಲ್ಲಿಂದ ಶುರು ಆಗುತ್ತೆ. ಇನ್ಯಾವ್ಯಾವ ದ್ವೀಪ ಇದೆಯಪ್ಪ ಅಂಥದ್ದು ಅಂತ ಅನ್ಕೊತಿದ್ದೀರಾ? ನೀವೆಂದಾದರೂ ಒಂದೇ ಜಾಗದಲ್ಲಿ ನಿಂತು ಮೂರು ಬೇರೆ ಬೇರೆ ಬಣ್ಣದ ಸರೋವರಗಳನ್ನ ನೋಡಿದ್ದೀರಾ? ಫ್ಲೋರೆಸ್ ದ್ವೀಪದಲ್ಲಿರೋ ಕೆಲಿಮುಟು ಅನ್ನುವಂತಹ ಜ್ವಾಲಾಮುಖಿ ಬೆಟ್ಟದ ತುದಿಯಲ್ಲಿ ಮೂರು ಲೇಕ್ಸ್ ಇವೆ. ವಿಚಿತ್ರ ಅಂದರೆ ಈ ಮೂರು ಸರೋವರಗಳ ನೀರು ಕೆಂಪು, ನೀಲಿ ಮತ್ತು ಕಪ್ಪು ಬಣ್ಣಕ್ಕೆ ತಮ್ಮಷ್ಟಕ್ಕೆ ತಾವೇ ಚೇಂಜ್ ಆಗ್ತಾ ಇರ್ತವೆ. ವಿಜ್ಞಾನಿಗಳು ಗ್ಯಾಸ್ ರಿಯಾಕ್ಷನ್ ಅಂತಾರೆ, ಬಟ್ ಅಲ್ಲಿನ ಲೋಕಲ್ಸ್ ಮಾತ್ರ ಇದಕ್ಕೆ ಬೇರೆಯದ್ದೇ ಕಥೆಗಳನ್ನ ಕಟ್ಕೊಂಡಿದ್ದಾರೆ. ಬ್ಯೂಟಿ ವಿತ್ ಮಿಸ್ಟ್ರಿ ಅಂದರೆ ಇದೇ ಅನಿಸುತ್ತೆ ಅಲ್ವಾ? ಸೊ ಇಂಡೋನೇಷ್ಯಾದ ಈ ಒಂದು ವಿಸ್ಮಯದ ಬಾಣ ನಿಮಗೆಲ್ಲರಿಗೂ ನಾಟ್ತಾ ಇದೆ ಅಂತ ಭಾವಿಸ್ತೀನಿ. ಸದ್ಯಕ್ಕೆ ಇದೀಗ ಹೂವಿನ ಬಾಣ ನಿಮಗೋಸ್ಕರ ಮೂಡಿ ಬರ್ತಾ ಇದೆ ನಮ್ಮ ನಾನ್ ಸ್ಟಾಪ್ ಸಂಜೆಯಲ್ಲಿ.

ವೆಲ್ಕಮ್ ಬ್ಯಾಕ್ ಟು ನಾನ್ ಸ್ಟಾಪ್ ಸಂಜಯ್. ಸಂದೇಶ ಬಂದಿದೆ. ಭಾನುಪ್ರಕಾಶ್ ಅವರು ಲೆಕ್ಕ ಪರಿಶೋಧಕರಂತೆ ಅರಸೀಕೆರೆಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಸಂಜೆ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಹಬ್ಬದ ಶುಭಾಶಯಗಳಂತ ನಿಮಗೂ ಕೂಡ ಹಬ್ಬದ ಶುಭಾಶಯಗಳು. ಹಾಗೆ ಚಂದ್ರಶೇಖರ್ ಅವರು ಹೂವಾಳೆಯಿಂದ, ಲಕ್ಷ್ಮೀ ಚಂದ್ರಶೇಖರ್ ಅವರು ಹೂವಾಳೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಎಲ್ರಿಗೂ ಹಬ್ಬದ ಶುಭಾಶಯಗಳು, ಶುಭಾಶಯಗಳು ಮತ್ತೊಮ್ಮೆ ಮಗದೊಮ್ಮೆ. ಸದ್ಯಕ್ಕೆ ಇನ್ನೊಂದು ಸೂಪರ್ ಕೂಲ್ ಫ್ಯಾಕ್ಟ್ ಬೇಕಾ? ಸುಲಾವೆಸಿ ದ್ವೀಪದಲ್ಲಿರೋ ಟೊರಾಜಾ ಅನ್ನುವಂಥ ಜನಾಂಗದ ಸಂಸ್ಕೃತಿ ಕೇಳ್ತಿದ್ರೆ ಮೈ ಜುಮ್ ಅನ್ಸುತ್ತೆ. ಇಲ್ಲಿ ಯಾರಾದರೂ ತೀರ್ಕೊಂಡ್ರೆ ಅವರ ಶವವನ್ನು ಹೂಳಲ್ವಂತೆ, ಬದಲಿಗೆ ವರ್ಷಗಟ್ಟಲೆ ತಮ್ಮ ಮನೆಗಳಲ್ಲೇ ಜೀವಂತ ವ್ಯಕ್ತಿ ಅಂತ ಇಟ್ಕೊಂಡು ದಿನ ಊಟ ತಿಂಡಿ ಕೊಟ್ಟು ಕೇರ್ ಮಾಡ್ತಾರಂತೆ. ಇವರ ಹಬ್ಬಗಳೇ ವಿಭಿನ್ನವಾಗಿದೆ, ಎಲ್ಲರ ಸಂಸ್ಕೃತಿ ಒಂದೊಂದು ರೀತಿ ಇರುತ್ತೆ. ಹಾಗೆ ಅಷ್ಟೇ ಯಾಕೆ, ಸುಮಾತ್ರಾ ಐಲ್ಯಾಂಡ್ಗೆ ಹೋದರೆ ಜಗತ್ತಿನ ಅತಿದೊಡ್ಡ ಹೂವು ರಫ್ಲೇಷಿಯಾ ಸಿಗುತ್ತೆ. ಇದು ಎಷ್ಟು ದೊಡ್ಡದಿದೆ ಅಂದರೆ ಒಂದು ಹೂವಿನ ತೂಕ ಹತ್ತತ್ರ 10 kg. ಆದರೆ ಹತ್ತಿರ ಹೋದರೆ ಮಾತ್ರ ದುರ್ಗಂಧ ತಡೆಯೋಕ್ಕಾಗಲ್ಲ ಅಂತೆ. ದಟ್ಸ್ ಅ ಡಿಫ್ರೆಂಟ್ ಸ್ಟೋರಿ. ಸೊ ನಾನ್ ಸ್ಟಾಪ್ ಸಂಜೆಯಲ್ಲಿ ಇಷ್ಟೊಂದು ವಿಸ್ಮಯಗಳ ಬಗ್ಗೆ ಕೇಳ್ತಾ ಇದ್ವಿ. ಕೊನೆಯದಾಗಿ ಒಂದೆರಡು ಗೀತೆಗಳನ್ನ ಕೇಳ್ಕೊಂಡು ಬನ್ನಿ, ಕಾರ್ಯಕ್ರಮವನ್ನು ಅಲ್ಲಿಗೆ ಅಂತಿಮಗೊಳಿಸ್ತೀನಿ. ಈ ನಾನ್ ಸ್ಟಾಪ್ ಸಂಜೆ.

0: ಧರಣೆ ಗಮನಿಸಿ. ಉತ್ತಮ.
1: ಎಸ್, ಕೇಳಿದ್ರಲ್ಲ ಹಾಡು ಹೇಗಿತ್ತು, ಚೆನ್ನಾಗಿತ್ತು ಅಂತ ಭಾವಿಸ್ತೀನಿ. ಇಷ್ಟೆಲ್ಲ ದ್ವೀಪಗಳ ಬಗ್ಗೆ ಮಾತನಾಡಬೇಕಾದ್ರೆ 17,000 ದ್ವೀಪಗಳು ಒಂದು ಗಂಟೆ ಖಂಡಿತವಾಗಿಯೂ ಸಾಕಾಗೋದಿಲ್ಲ ಅಂತ ಭಾವಿಸ್ತಾ, ಪ್ರತಿಯೊಂದು ದ್ವೀಪವು ಒಂದೊಂದು ಹೊಸ ಜಗತ್ತನ್ನು ನಮಗೆ ಮುಂದಿಡ್ತಾ ಹೋಗುತ್ತೆ. ನಿಮಗೇನಾದರೂ ಟೈಮ್ ಟ್ರಾವೆಲ್ ಮಾಡಿ ಈ ದ್ವೀಪಗಳನ್ನ ನೋಡಬೇಕು ಅಂತ ಅನ್ನಿಸ್ತಿದೆಯಾ ಅಂತ ಅನಿಸುತ್ತೆ ನನಗೂ ಕೂಡ. ಆದರೆ ಏನು ಮಾಡೋದು, ಸಮಯ ಸಿಗಬೇಕಲ್ಲ, ಹಾಗೆ ಎಲ್ಲದಕ್ಕೂ ಕಾಲ ಕೊಡು ಬರಬೇಕು. ಸೊ ಇವುಗಳಲ್ಲಿ ನಿಮ್ಮ ನೆಚ್ಚಿನ ದ್ವೀಪ ಯಾವುದು ಅಂತ ನೀವು ಭಾವಿಸಿರ್ತೀರಾ, ಹಾಗೆ ಯೋಚನೆ ಮಾಡ್ತಾ ಇರ್ತೀರಾ. ಯೋಚನೆ ಮಾಡಿ ನಿಮಗೆ ಸಮಯ ಅಥವಾ ಅಂತಹ ಸಂದರ್ಭ ಕೂಡ ಬಂದರೆ ಆ ದ್ವೀಪಗಳಿಗೆ ಹೋಗಿ ಬನ್ನಿ ಅಂತ ಹೇಳ್ತಾ ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಅದೇ ಇದ್ರ ಜೊತೆಗೆ ಇನ್ನೊಂದು ಮಾತನ್ನು ಹೇಳಬೇಕು. ಇಂಡೋನೇಷ್ಯಾದಲ್ಲಿ ಇತ್ತೀಚೆಗೆ ಭೂಕಂಪ ಆಯಿತು. ಸೊ ಪ್ರಾಕೃತಿಕ ವಿಕೋಪ ಅಲ್ಲಿನ ಜನರನ್ನು ಒಂದಷ್ಟು ಸಾವು ನೋವುಗಳನ್ನ ತಂತು

ಹಾಗಾಗಿ ಅಲ್ಲಿ ಸಾವು ನೋವುಗಳಾದಂತಹ ಕುಟುಂಬಸ್ಥರಿಗೆ, ಜೀವ ಕಳ್ಕೊಂಡಂತಹ ಕುಟುಂಬಗಳಿಗೆ ಸಂತಾಪವನ್ನು ಸೂಚಿಸ್ತಾ ಈ ಕಾರ್ಯಕ್ರಮವನ್ನು ಇಂಡ್ ಮಾಡ್ತಾ ಇದ್ದೀನಿ. ಕೇಳ್ತಾ ಇರಿ, ಇದು ನಾನ್ ಸ್ಟಾಪ್ ಸಂಜಯ್ ವಿತ್ ಆರ್ ಜೆ ಅರ್ಜುನ್, ಆಕಾಶವಾಣಿ ಎಫ್ ಎಂ ರೈನ್ಬೋ. ಸದ್ಯಕ್ಕೆ ಮತ್ತೆ ಒಂದು ಗೀತೆ ಮೂಡಿ ಬರ್ತಾ ಇದೆ. ಈ ಒಂದು ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಗ್ತಾ ಇದೆ. ಮತ್ತೆ ಬರ್ತೀನಿ, ಕೇಳ್ತಾ ಇರಿ.

0: ದರ್ಜೆಯ ಉನ್ನತ ಶಿಕ್ಷಣವನ್ನ ಕಡಿಮೆ ವೆಚ್ಚದಲ್ಲಿ ಪಡೆಯುವ ಸದಾವಕಾಶ ಇಲ್ಲಿದೆ. ಐತಿಹಾಸಿಕ ಪರಂಪರೆಯ ಪ್ರತಿಷ್ಠಿತ ಸೆಂಟ್ರಲ್ ಕಾಲೇಜಿನ ವಿದ್ಯಾರ್ಥಿಯಾಗುವ ನಿಮ್ಮ ಕನಸು ನನಸಾಗಿಸಿಕೊಳ್ಳಿರಿ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ವಿಜ್ಞಾನ ವಾಣಿಜ್ಯ ಕಲಾ ವಿಭಾಗಗಳಲ್ಲಿ ನಿಮ್ಮ ಆಯ್ಕೆಯ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಿರಿ. ಈಗಾಗಲೇ ಅರ್ಜಿ ಸಲ್ಲಿಸಿರುವವರು ಆಗಸ್ಟ್ 20ರಿಂದ 25ರವರೆಗೆ ನಡೆಯುವ ಸ್ನಾತಕೋತ್ತರ ಪದವಿ ಕೋರ್ಸ್ಗಳ ಕೌನ್ಸಿಲಿಂಗ್ ನಲ್ಲಿ ಭಾಗವಹಿಸಿ. ಅರ್ಜಿ ಸಲ್ಲಿಸದೇ ಇರುವ ಆಸಕ್ತರು ನೇರವಾಗಿ ಕೌನ್ಸಿಲಿಂಗ್ ಗೆ ಹಾಜರಾಗಿ ಪ್ರವೇಶ ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ www.bcu.ac.in ವೆಬ್ಸೈಟ್ ನ ಸಂಪರ್ಕಿಸಿ.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: Mauritius, US, South Korea, Japan, Singapore, Luxembourg, and the Cayman Islands. Union Home Minister Amit Shah inaugurated and laid the foundation stones for several projects worth around 189 crore rupees at the headquarters of the Sashastra Seema Bal SSB in Siliguri, West Bengal today. Mr. Shah stated that since the BJP government came to power the centre, the welfare of personnel responsible for border security has been given utmost priority. He highlighted that the SSB is performing the challenging task of guarding open borders with countries like Nepal and Bhutan, calling it one of the toughest duties. Mr. Shah also inaugurated an exhibition on Bharatiya Nyaya Sanhita in Siliguri. Health and Family Welfare Minister J.P. Nadda today reviewed the prevailing situation and preparedness for H1N1 influenza in the country with particular focus on the national capital. The ministry informed that Mr. Nadda emphasized the need for continued vigilance, robust surveillance and proactive preparedness with close monitoring of influenza trends. The government has assured that adequate sugar stocks available in the country to meet domestic demand despite lower than estimated production. In view of the recent price rise in sugar, the government has taken a series of measures to ensure sufficient sugar availability and maintain stable prices for consumers. The Minister of Consumer Affairs, Food and Public Distribution said that it is closely monitoring the situation. Legendary Uriya playback singer Pranab Patnaik, whose distinctive voice captivated generations of music lovers, passed away at the age of 88 in Bhubaneswar today. With a career spanning over 5 decades, Patnaik sang more than 200 films and collaborated with several celebrated national-level singers. He was a 7-time Odisha State Film Award winner and a recipient of the prestigious Jaydev Puruskar. In the BWF Badminton World Championships, India's Trisha Joly and Gayatri Gopichand have stormed into the women's doubles semifinals and assured the country of a coveted medal at the prestigious championship. In hockey, the Indian women's team will take on the Netherlands in the opening match of the second pool phase of the FIH World Cup in Amsterdam, the Netherlands today. And that is the end of this news bulletin.
1: Akashvani. Akashvani FM Rainbow. ಸಿದು ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ನಾನು ನಿಮ್ಮ ನೆಚ್ಚಿನ ಆರ್ ಜೆ ಅರ್ಜುನ್. ಸಮಯ ಆಗ್ತಾ ಬಂತು 6:10. ಇದೀಗ ಕೇಳಿ ಕನ್ನಡ ರತ್ನ ಭಂಡಾರ
2: ಆಕಾಶವಾಣಿ.
3: ಆಯಿಸು ಕನ್ನಡ ಡಿಂಡಿಮವಾ, ಓ ಕರ್ನಾಟಕ ಹೃದಯ ಶಿವ.
4: ಕನ್ನಡ ರತ್ನ ಭಂಡಾರ, ಧ್ವನಿ ಬೆಳಕಿನ ಚಿತ್ರಗಳು. ಇವತ್ತಿನ ಕನ್ನಡ ರತ್ನಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಜಾನಪದ ಗಾಯನ, ರಂಗಗೀತೆಗಳು, ತತ್ವಗೀತೆಗಳ ಸಾರವನ್ನು ನೇರವಾಗಿ ಮನಸ್ಸಿಗೆ ತಲುಪಿಸಿಬಿಟ್ಟವರು ಜಾನಪದ ರತ್ನ ಬಾಳಪ್ಪ ಹುಕ್ಕೇರಿ. ಬಾಳಪ್ಪ ಹುಕ್ಕೇರಿ ಅಂದ್ರೆ ಅದೊಂದು ಆನಂದ ಲಹರಿ. ಅವರ ಹಾಡಿನಷ್ಟೇ ಮಾತು ಅದ್ಭುತ.
5: ಸಾಹಿತ್ಯರಂಗದೊಳಗಾಯ್ತು, ಸಂಗೀತದೊಳಗಾಯ್ತು, ನಾವು ಕುಡ್ಕೊಂಡು ಹೋಗ್ತಕ್ಕಂಥದ್ದು ಬಡದಾಡ ಬಡ ಸತ್ತುವುದಲ್ಲ ಜೀವನದೊಳಗೆ. ಅದಕ್ಕೆ ನಮ್ಮ ಜನ್ಮ ಸಾಹಿತ್ಯ ಹೇಳ್ತಾರೆ, ಹಾಡನ್ನು ಹರುವ್ರಿ ಮಥನ ಮರೀರಿ ಅಂತ. ಹಾಡನ್ನು ಯಾವಾಗಲೂ ಬಂದು ಹರು ಹಾಡ್ಕೊಂತ ಹೋಗ್ರಿ, ಮಥನ ವೈರತ್ತು ಮರ್ಕೊಂತ ಹೋಗ್ರಿ ಅಂತಕೊಂಡ್ರಿ. ಕರಿ ಎತ್ತರುಗಳ ಹಿರಿ ಕಾಲಬಲಗಳ ಮೆರವ ಸರ್ದಾರ ಅರಿತ ನಾಯಕರ ನೃತ್ಯ ವೀರರ ನೃತ್ಯ ಮಾಡಿದ ಪ್ರೇಮ ಸಮರ ಸಂಸ್ಕೃತಿ ಇತ್ಯಭವ ಧನ್ಯ ಕನ್ನಡಮ್ಮ ನನ್ನ ಕನ್ನಡಮ್ಮ ನನ್ನ ಕನ್ನಡಮ್ಮ. ರನ್ನ ರಾಘವ ಹೊನ್ನ ಪಂಪರ ಲಕ್ಷ್ಮೀ ಸಣ್ಣ ಚರಷಣಾಕ್ಷರಿ ರನ್ನ ಪೊರದೆಯಮ್ಮ ನಮ್ಮ ನೀ ಕಾಯಮ್ಮ ಧನ್ಯ ಕನ್ನಡಮ್ಮ ನನ್ನ ಕನ್ನಡಮ್ಮ ನನ್ನ ಕನ್ನಡಮ್ಮ. ನೋಡ್ರಿ ಜೀವನದೊಳಗೆ ಹಿಂಗಾಗ್ತದ್ರಿಪ್ಪ, ಮಗ್ಗಲ ಹೊಲ ಕಾರಣ ಹೊಲ ಉಳಿತದ, ಮಗ್ಗಲ ಹೊಲ ಕಾಯ್ದ್ರೆ ನಮ್ಮ ಹೊಲ ಉಳಿತು, ಇಲ್ಲಕ್ಕೆ ಅವ್ರದ್ದು ನಮ್ಮಲ್ಲಿ ಬರ್ತಾವ ನಮ್ದು ನಾಲ್ಕು ಆ ಕಡೆ ಹೋಗ್ತಾವ. ಈಗ ಸಾಯಿ ಮಟ್ಟ ಜೀವನದೊಳಗೆ ಬಡಾಡ್ಕೊಂತ ಹೋಗುದಲ್ಲ, ಸಾಹಿತ್ಯ ಕುಡಿಸೋದು ಜೀವನ ಬಡಾಡ್ಕೊಂತ ಹೋಗುದು, ಅದ್ರ ಫಲ ಇದೆ ಇವತ್ತಿನ ದಿವಸ. ಅದು ಎಷ್ಟು ಚಲ ಕನ್ನಡ ಇರ್ತಕ್ಕಂಥ ಸ್ವಾದ ಇವತ್ತಿನ ದಿವಸ. ಚೆನ್ನ ಮೊಸರು ಅವಲಕ್ಕಿ ನೆನೆಸಿ ತಯಾರು ಮಾಡಿ ಸಿರಿಸಿ ಬಾಳೆಹಣ್ಣು ಸುರಿಸಿ ಸಕ್ಕರೆಗೆ ಕರೆಸಿ ತುಪ್ಪದಲ್ಲಿ ಬೆರೆಸಿದಂತ ಜನ್ಮ ಕನ್ನಡದಲ್ಲಿ ತುಂಬಿಬಿಟ್ಟು ಬ್ರಹ್ಮ ಧನ್ಯ ಕನ್ನಡಮ್ಮ ನನ್ನ ಕನ್ನಡಮ್ಮ ನನ್ನ ಕನ್ನಡಮ್ಮ. ಅಲ್ಲ ನಮ್ಮ ಪ್ರಭುದೇವ ಅಲ್ಲಮ್ಮ ಪ್ರಭುದೇವ ಬಲ್ಲಿದ ಬಸವೇಶ್ ಮಧ್ವ ರಾಮಾನುಜ ಅಕ್ಕ ಮಾದೇವರಮ್ಮ ಅನುಭವ ಮಂಟಪರ ಚಿದಮ್ಮ ಧನ್ಯ ಕನ್ನಡಮ್ಮ ನನ್ನ ಕನ್ನಡಮ್ಮ ನನ್ನ ಕನ್ನಡಮ್ಮ. ರಸದ ಮೌಸಂಬಿ ರಸ ಸೂಸು ದ್ರಾಕ್ಷಿ ವಿಶಾಲ ಬಾಳಿಯ ಹೊಸ ಮನಶ್ರೀಯಮ್ಮ ರಸಿಕರಿಗೆ ಮಾವು ತಿರುಚಿದಮ್ಮ ಧಾರವಾಡ ಮಾವು ತಿರುಚಿದಮ್ಮ ಧನ್ಯ ಕನ್ನಡಮ್ಮ ನನ್ನ ಕನ್ನಡಮ್ಮ ನನ್ನ ಕನ್ನಡಮ್ಮ. ಸಣ್ಣ ಶಾವಿಗೆ ಎಣ್ಣೆ ಹೋಳಿಗೆಯ ಚಿನ್ನೆ ಸಕ್ಕರೆಯ ನುಣ್ಣಗುಣಿಸಿದಮ್ಮ ಪುಣ್ಯವಂತ ನನ್ನ ಕನ್ನಡಮ್ಮ ಪುಣ್ಯವಂತ ನನ್ನ ಕನ್ನಡಮ್ಮ. ಮುಚ್ಚನ

0: ಉತ್ತಮ ಗೋಧಿಯ ಭತ್ತ ಅಂಬೆ ಮೋರಿ ಹತ್ತ ಸೋಳಮ್ಮ ನಿತ್ಯರ ತುಪ್ಪ ಸುರಿಸಿದಮ್ಮ ಧನ್ಯ ಕಣ್ಣಮ್ಮ ನನ್ನ ಕಣ್ಣಮ್ಮ 3 ಕೋಟಿ ಹರಿವ ಹಣ್ಣಲ್ಲಿ 3 ಕೋಟಿ ಜನ ಮಗ 3 ಕೋಟಿ ಹರಿವ ಹಳ್ಳನಲ್ಲಿ ಎರಿಯಮ್ಮ ನಿನ ಸಿರಿ ಅಂಜನದಮ್ಮ ದರಿ ಮ್ಯಾಲ ಸರಿ ಗಾಣಿನಮ್ಮ ಧನ್ಯ ಕನ್ನಡಮ್ಮ ನನ್ನ ಕನ್ನಡಮ್ಮ ನನ್ನ ಕನ್ನಡಮ್ಮ ನನ್ನ ಕನ್ನಡ ನನ್ನ ಕನ್ನಡಮ್ಮ ನನ್ನ ಕನ್ನಡಮ್ಮ ನನ್ನ ಕನ್ನಡಮ್ಮ ಕರ್ನಾಟಕದಿಂದ ಸಹಿತವಂತ ನಾಡ ಜಗತ್ತಿನ ಇತಿಹಾಸಕ್ಕೆ ಸಿರಿ ಸಾಧ್ಯರಿ. ಅನೇಕ ಜಗತ್ತಿನ ಮುಗುರು ತುಂಬಿತವಂತ ಬಿಲ್ಡಿಂಗ್ ಇರ್ಬೋದು, ಸಮುದ್ರ ಇರ್ಬೋದು, ಮ್ಯಾಲ ಕೋಟಿ ತಳಕ್ ಬರ್ಬೋದು, ಆ ಸುಖ ದೇಶ ಫಲ ಪಡೋದು ದೇಶ ಜಗತ್ತಿನ ಇತಿಹಾಸ ಕರ್ನಾಟಕ ಮಂದಿ ತಗೋಬೇಕು. ನೀವು ಬ್ಯಾಡ ನೀವು ಬ್ಯಾಡ ನೀವು ಹೋಗಿರುವಂತ ದೇಶ ಅಲ್ಲ, ಅಂತ ಪ್ರಾಂತ ಅಲ್ಲ, ಎಲ್ಲಿಗೆ ಪ್ರಾಂತ ನೋಡೋದೆ, ನೀವು ಹೋಗ್ರಿ ಎಲ್ಲಿ ಹೋಗ್ಬೇಕಾದ್ರೆ ಜನರು ಇವತ್ತಿನ ದೇಶ ಬಿಟ್ಟು ಇವತ್ತಿನ ದಿವಸ ನಮ್ಮ ಕರ್ನಾಟಕ ಜನ ಹಂಗಲ್ಲ, ನೀವು ಬರ್ರಿ ಇವನ ಆರಾಮ ಇವನ ಆರಾಮ ಎಂದ್ರೆ ಸರಿಯ ನಮ್ಮ ಒಂದಿನ ಸಯ್ಯ ಅಣ್ಣ ಬಸವಣ್ಣವ್ರು ಹೇಳಿದಂಗೆ ಇವತ್ತಿನ ದಿವಸ ಎಲ್ಲರೂ ಕರ್ಕೊಂಡು ಊಟ ಮಾಡುವಂಥ ದೇಶ ಕರ್ನಾಟಕ ದೇಶ, ಬದುಕುವಂಥ ದೇಶ ಕರ್ನಾಟಕ ದೇಶ ಇವತ್ತಿನ ತಗೋಬೇಕು. ನೀವು
1: ಕೇಳಿದ್ರಲ್ಲ ಜನಪದ ರತ್ನ ಬಾಳಪ್ಪ ಹುಕ್ಕೇರಿ ಅವರ ಮಾತುಗಳು ಇವತ್ತಿನ ರತ್ನ ಭಂಡಾರದಲ್ಲಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ.

0: ಮನದಾಗಸಕ್ಕೆ ಲಗ್ಗೆ ಇಟ್ಟು
1: ಮನಗೆದ್ದ ದನಿಗಳು
0: ಮತ್ತೊಮ್ಮೆ ಮಗದೊಮ್ಮೆ
1: ಮನ ಕದಿಯೋ ಕ್ಷಣಗಳು
0: ಮರೆಯದೆ ಕೇಳಿ
1: ನವಿಲುಗರಿ ಪ್ರತಿದಿನ ಮಧ್ಯಾಹ್ನ 12:05 1:10
0: ನಿಮ್ಮ ನೆಚ್ಚಿನ FM ರೈನ್ಬೋ 101.3 MHz ಗಳಲ್ಲಿ

0: ಸಮಯ ಆಗ್ತಾ ಇದೆ 6:20. ಇದೀಗ ಕೇಳಿ ಸಂಸ್ಕೃತದಲ್ಲಿ ವಾರ್ತೆಗಳು.
1: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಕ ಕೃಷ್ಣಪ್ರಸಾದೋಪಾಧ್ಯಾಯ. ಆದೌ ಮುಖ್ಯ ವಾರ್ತಾಃ. ಭಾರತೀಯ ನಾವಿಕ ಸಮುದಾಯಸ್ಯ ಕಲ್ಯಾಣಂ ಸುರಕ್ಷಾಂಚ ಭಾರತಸ್ಯ ಉಚ್ಚ ಪ್ರಾಥಮಿಕತಾ ಅಸ್ತಿ ಇತಿ ಅದ್ಯ ಸರ್ವಕಾರಃ ಪುನರುದ್ಘಾಟಯತ್. ಭಾರತ ಪ್ರಶಾಸನ ಚಲದೂರವಾಣಿ ನಿರ್ಮಾಣ MPMS ಇತ್ಯಸ್ಯಾಃ 5,62,000 crore rupees ಯೋಜನಾಯಾಃ ಉದ್ಘಾಟನಂ ಅಕರೋತ್. ಕೇಂದ್ರೀಯ ಗೃಹಮಂತ್ರಿ ಅಮಿತ್ ಶಾಹ ಅದ್ಯ ಪಶ್ಚಿಮ ಬಂಗಾಳಸ್ಯ ಸಿಲಿಗುಡಿ ನಗರೆ ಸಶಸ್ತ್ರ ಸೀಮಾಬಲಸ್ಯ ಮುಖ್ಯಾಲಯೆ ಪ್ರಾಯಃ 79,00,000 crore rupees ಅನೇಕಾನಾಂ ಪರಿಯೋಜನಾನಾಂ ಉದ್ಘಾಟನಂ ಶಿಲಾನ್ಯಾಸಂಚ ಕೃತವಾನ್. ಪುಣೆ ನಗರೆ ಆಯೋಜಿತಸ್ಯ ದ್ವಾದಶ ಬ್ರಿಕ್ಸ್ ಸಂಪ್ರೇಷಣ ಮಂತ್ರಿಣಾಂ ಸಭಾಯಾಂ ದೂರಸಂಚಾರ ಸೂಚನಾ ಸಂಚಾರ ತಂತ್ರಜ್ಞಾನ ಕ್ಷೇತ್ರಾದಿಷು ಸಹಕಾರಂ ಪ್ರಗಾಢೀಕರ್ತುಂ ಭಾರತ ಬ್ರಾಜಿಲ ದೇಶೌ ಸಂಧಿಪತ್ರೆ ಹಸ್ತಾಕ್ಷರಂ ಕೃತವಂತೌ. ಇರಾನ್ ದೇಶಃ ಸ್ವದೇಶಂ ವಿರುದ್ಧ್ಯ ದತ್ತಾನ್ ಆರ್ಥಿಕ ಪ್ರತಿಬಂಧಾನ್ ನಿರಾಕರ್ತುಂ ಉಕ್ತವಾನ್. ಯತ್ ಏತಾದೃಶ್ಯಃ ವಿಫಲ ನೀತಯಃ ಇರಾನ್ ಜನೇಷು ಅಧಿಕಾಂ ಶತ್ರುತಾಂ ಜನಯಷ್ಯಂತೀತಿ. ಅಪಿ ಚ ಭಾರತಸ್ಯ ಕಾಚಲ ಢೋಚಕ ನಾಮ್ನಿ ದ್ವಂದ್ವ ಯುದ್ಧ ಕ್ರೀಡಿಕಾ ಕ್ರಮಶಃ ದ್ವಿತೀಯ ವಾರಂ ಅಂತಃ 20 ವರ್ಷೀಯಾಣಾಂ ಮಹಿಳಾನಾಂ ವಿಶ್ವ ದ್ವಂದ್ವ ಯುದ್ಧ ಸ್ಪರ್ಧಾಯಾಂ ಸ್ವರ್ಣ ಪದಕಂ ಪ್ರಾಪ್ತವತಿ. ಅಥ ವಾರ್ತಾಃ ವಿಸ್ತರೇಣ. ಭಾರತೀಯ ನಾವಿಕ ಸಮುದಾಯಸ್ಯ ಕಲ್ಯಾಣಂ ಸುರಕ್ಷಾಂಚ ಭಾರತಸ್ಯ ಉಚ್ಚ ಪ್ರಾಥಮಿಕತಾ ಅಸ್ತೀತಿ ಅದ್ಯ ಭಾರತ ಸರ್ವಕಾರಃ ಪುನರುದ್ಘಾಟಯತ್. ನವದೆಹಲ್ಯಾಂ ಪ್ರಸಾರ ಮಾಧ್ಯಮಾನ್ ಸಂಬೋಧಯನ್ ವಿದೇಶ ಮಂತ್ರಾಲಯಸ್ಯ ಪ್ರವಕ್ತಾ ರಣಧೀರ ಜಯಶವಾಲಃ ಅವದತ್ ಯತ್ ಭಾರತಂ ಪಶ್ಚಿಮ ಏಷಿಯಾಯಾಃ ವಿಕಾಸಾನ್ ನಿಕಟತಯಾ ನಿರೀಕ್ಷಮಾಣಂ ಅಸ್ತೀತಿ. ವಿದೇಶೀಯ ಧ್ವಜಯುಕ್ತಯೋಃ ನೌಕಯೋಃ ಘಟನಾಯಾಃ ವಿಷಯೆ ಕಥಯನ್ ಜಯಶವಾಲಃ ಅವದತ್ ಯತ್ ಸರ್ವೇ 22 ನಾವಿಕಾಃ ಸುರಕ್ಷಿತಾಃ ಸಂತಿ. ತೇಷಾಂ ಸುರಕ್ಷಾಯೈ ಕಲ್ಯಾಣಾಯ ಚ ವಿಷಯೇಸ್ಮಿನ್ ಸಂಬದ್ಧೈಃ ಅಧಿಕಾರಿಭಿಃ ಸಹ ಸರ್ವಕಾರಃ ಸಂಪರ್ಕಂ ಕುರ್ವನ್ ಅಸ್ತೀತಿ. ಸೇನಾಧ್ಯಕ್ಷಸ್ಯ ಜನರಲ್ ಧೀರಜ ಸೇಠ್ ಇತ್ಯಸ್ಯ ನೇಪಾಲಯಾತ್ರಾಯಾಃ ವಿಷಯೆ ಪ್ರವಕ್ತಾ ಅವದತ್ ಯತ್ ತಸ್ಯ ಭ್ರಮಣಕಾಲೇ ಸೇನಾಪ್ರಮುಖಾಯ

0: ಜೀವನ ರಕ್ಷಕ ಔಷಧಾನ್ಯಪಿ ಸಮರ್ಪಿತವತೀತಿ. ಸೂಚನಾ ಪ್ರೌದ್ಯೋಗಿಕಿ ಕೇಂದ್ರೀಯ ಮಂತ್ರಿ ಅಶ್ವಿನಿ ವೈಷ್ಣವ ಅದ್ಯ ಚಲ ದೂರವಾಣಿ ನಿರ್ಮಾಣ ಯೋಜನಾಯಾಃ MPMS ಇತ್ಯಸ್ಯಾಃ ಉದ್ಘಾಟನಂ ಅಕರೋತ್. ಕೇಂದ್ರೀಯ ಮಂತ್ರಿಮಂಡಲೇನ ಗತಮಾಸೆ ಪಂಚಶತೋತ್ತರ ದ್ವಿಷಷ್ಟಿ ಸಹಸ್ರ ಕೋಟಿ ರೂಪ್ಯಕಾಣಾಂ ವ್ಯಯ ವಿನಿಯೋಗೇನ ಸಹ ಏಷಾ ಯೋಜನಾ ಅಂಗೀಕೃತ ಆಸೀತ್. ಕೇಂದ್ರೀಯ ಗೃಹಮಂತ್ರಿ ಅಮಿತ್ ಶಾಹ ಅದ್ಯ ಪಶ್ಚಿಮ ಬಂಗಾಳಸ್ಯ ಸಿಲಿಗುಡಿನಗರೆ ಸಶಸ್ತ್ರ ಸೀಮಾಬಲಸ್ಯ ಮುಖ್ಯಾಲಯ ಪ್ರಾಯ 970 ರೂಪ್ಯಕಾಣಾಂ ಅನೇಕಾನಾಂ ಪರಿಯೋಜನಾನಾಂ ಉದ್ಘಾಟನಂ ಶಿಲಾನ್ಯಾಸಂಚ ಕೃತವಾನ್. ಸಮಾರೋಹಾನಂತರಂ ಕಾರ್ಮಿಕಾನ್ ಸಂಬೋಧಯನ್ ಗೃಹಮಂತ್ರಿ ಅವದತ್ ಯತ್ ಯದಾ ಭಾಜಪ ಸರ್ವಕಾರಃ ಕೇಂದ್ರೇ ಸತ್ತಾಂ ಪ್ರಾಪ್ನೋತ್ ಸೀಮಾ ಸುರಕ್ಷಾರ್ಥಂ ಉತ್ತರದಾಯಿನಾಂ ಕರ್ಮಚಾರಿಣಾಂ ಕಲ್ಯಾಣಾಯ ಸರ್ವೋಚ್ಚ ಪ್ರಾಥಮಿಕತಾ ತದಾ ದತ್ತಾಸ್ತೀತಿ. ಸಹ ಅಧೋರೇಖಿತವಾನ್ ಯತ್ SSB ಇತಿ ಬಲಂ ನೇಪಾಲ ಭೂಟಾನ ಇತ್ಯಾದಿ ದೇಶೈಸ್ಸಹ ಮುಕ್ತ ಸೀಮಾಯಾಃ ರಕ್ಷಣಸ್ಯ ಸಮಾಹನಪೂರ್ಣಂ ಕಾರ್ಯಂ ನಿರ್ವಹತೀತಿ. ಏತತ್ ಕಠಿಣತಮೇಸು ಕರ್ತವ್ಯಸು ಅನ್ಯತಮಂ ಇತಿ ಸಹ ಉಕ್ತವಾನ್. ಅಪಿ ಚ ಸಹ ಉಲ್ಲಿಖತ್ ಯತ್ ಸಿಲಿಗುಡಿ ಮಾರ್ಗಸ್ಯ ಮಹತ್ವಂ ಅವಗಂತುಂ ಕೇಂದ್ರ ಸರ್ವಕಾರೇಣ ಅಸ್ಮಿನ್ ಪ್ರದೇಶೆ ನಿರೀಕ್ಷಣಂ ಪ್ರವರ್ಧಿತಂ ಅಸ್ತಿತಿ.
1: ಸರ್ಕಾರ ಕೆ ಗಠನ್ ಕೆ 45 ದಿನ ಕೆ ಭೀತರ 1129 ಎಕಡ್ ಭೂಮಿ BSF ಔರ್ SSB ಕೆ ಲಿಯೆ ಶುಭೇಂದು ಜಿನೆ ದೇ ದಿಯಾ. ಕುಚ್ 29 ಎಕಡ್ ಬಾಕಿ ಬಚಾ ಹೈ. ಮಿತ್ರೋ ಯೇ ತತ್ಪರತಾ ಜೋ ಹೈ ವೋ ಭಾರತೀಯ ಜನತಾ ಪಾರ್ಟಿ ಕೆ ಮುಖ್ಯಮಂತ್ರಿ ನಾತೆ ನಹೀ ಹೈ. ಉನ್ಕೋ ಮಾಲೂಮ್ ಹೈ ಜಬ್ ತಕ್ ಘುಸ್ಪೇಟ್ ನಹೀ ರೋಕ್ತಿ ನಾ ಪಶ್ಚಿಮ ಬಂಗಾಲ್ ಸುರಕ್ಷಿತ ರಹ ಸಕ್ತಾ ಹೈ ನಾ ಭಾರತ್ ಸುರಕ್ಷಿತ ರಹ ಸಕ್ತಾ ಹೈ. ಔರ್ ಘುಸ್ಪೇಟ್ ರೋಕ್ನೆ ಕಿ ಪೂರ್ವ ಶರತ್ ಹೈ ಕಿ ಸೀಮಾ ಕೋ ಪೂರಾ ಬನಾ ಸೀಮಾ ಪರ್ ಬಾಡ್ ಕೋ ಪೂರಾ ಲಗಾ ದಿಯಾ ಜಾಯೆ.
0: ಪ್ರಿಯಾಃ ಶ್ರೋತಾರಃ, ಸಂಸ್ಕೃತ ವಾರ್ತಾಯಾಃ ಸಂಸ್ಕರಣಮಿದಂ ಇದಾನೀಂ ಆಕಾಶವಾಣಿತಃ ಪ್ರಸಾರ್ಯತೆ. ಸಮಮೇವ ಕಾರ್ಯಕ್ರಮೋಯಂ ಆಕಾಶವಾಣ್ಯಾಃ ಅಂತರ್ಜಾಲಪಟಲೇ www.newsonair.gov.in ಇತ್ಯತ್ರ ಅಥ ನ್ಯೂಸ್ ಆನ್ AIR ಚಲದೂರಭಾಷೀಯ ತಂತ್ರಾಂಶೇ ಅಪಿ ಉಪಲಬ್ಧೋ ಭವಿಷ್ಯತಿ. ಅದ್ಯ ದೂರಸಂಚಾರ ಸೂಚನಾ ಸಂಚಾರ ತಂತ್ರಜ್ಞಾನ ಕ್ಷೇತ್ರಾದಿಷು ಸಹಕಾರಂ ಪ್ರಗಾಢೀಕರ್ತುಂ ಭಾರತ ಬ್ರಾಜಿಲ ದೇಶೌ ಸಹಮತಿ ಪತ್ರೇಷು ಹಸ್ತಾಕ್ಷರಾಣಿ ಅಕುರುತಾಂ. ಸಾಮಾಜಿಕ ಪ್ರಸಾರ ಮಾಧ್ಯಮೆ ದೂರಸಂಚಾರ ವಿಭಾಗಃ ಅವದತ್ ಯತ್ ಏಷಾ ಸಂಧಿಃ ಡಿಜಿಟಲ ನವಾನ್ವೇಷಣಸ್ಯ ಪ್ರಗತ್ಯಾ ಸಹ ಡಿಜಿಟಲ ಆಧಾರಿಕ ಸಂರಚನಾಯಾಃ ಸುದೃಢೀಕರಣಂಚ ಕರಿಷ್ಯತೀತಿ. ಉದಯೋನ್ಮುಖ ಪ್ರೌದ್ಯೋಗಿಕೀನಾಂ ಸಹಕಾರಂಚ ವರ್ಧಯಿಷ್ಯತ್ಯಪಿ. ಪುಣೆ ನಗರೆ ಆಯೋಜಿತಸ್ಯ ದ್ವಾದಶ ಬ್ರಿಕ್ಸ್ ಸಂಪ್ರೇಷಣ ಮಂತ್ರಿಣಾಂ ಸಭಾಂ ನಿಕಷಾ ಕೇಂದ್ರೀಯ ಸಂಪ್ರೇಷಣ ಮಂತ್ರಿಣಾ ಜ್ಯೋತಿರಾದಿತ್ಯ ಮಾಧವ್ ಸಿಂಧಿಯಾ ಇತ್ಯನೇನ ಬ್ರಾಜಿಲ ದೇಶಸ್ಯ ಸಂಪ್ರೇಷಣ ಮಂತ್ರಿಣಾ ಫೆಡ್ರಿಕೋ ಡಿ ಸಿಕ್ವಿರಾ ಫಿಲ್ಹೋ ವರ್ಯೇಣ ಚ ಸಂಧಿಪತ್ರೇಷು ಹಸ್ತಾಕ್ಷರಾಣಿ ಕೃತಾನಿ. ಆಯೋಜನಸ್ಯಾಸ್ಯ ಅಧ್ಯಕ್ಷಃ ಕೇಂದ್ರೀಯ ಸಂಪ್ರೇಷಣ ಮಂತ್ರಿ ಜ್ಯೋತಿರಾದಿತ್ಯ ಸಿಂಧಿಯಾ ಸ್ವಸ್ಯ ಪ್ರಾರಂಭಿಕ ಭಾಷಣೆ ಭಾರತಸ್ಯ ಭವಿಷ್ಯಸ್ಯ ವಿಷಯೆ ದೃಷ್ಟಿಂ ನಿರೂಪಯನ್ ಉಕ್ತವಾನ್ ಯತ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವರ್ಯಸ್ಯ ಡಿಜಿಟಲ್ ಇಂಡಿಯಾ ಇತ್ಯಭಿಯಾನಂ ಪ್ರತಿ ಪ್ರತಿಬದ್ಧತಯಾ ಮಾರ್ಗದರ್ಶಿತಂ ಸ್ಥಿತಿಸ್ಥಾಪಕಂ ವಿಶ್ವಸನೀಯಂ ನವಾನ್ವೇಷಿಣಂ ಸಶಕ್ತಿಭೂತಂ ಸರ್ವಸಮಾವೇಶಯುತಂಚ ಭವತೀತಿ ಭಾರತಸ್ಯ ದೃಷ್ಟಿಕೋನಂ ಅಧೋರೇಖಿತವಾನ್.
2: Over the past decade, BRICS has emerged.
3: पिछले एक दशक में ब्रिक्स उभरती हुई अर्थव्यवस्थाओं के बीच सहयोग के एक प्रमुख मंच के रूप में उभरा है, जो लगभग आधी मानवता और प्रतिभा तथा नवाचार के अपार भंडार का प्रतिनिधित्व करता है. अब हमारा ध्यान संस्थाओं के निर्माण से आगे बढ़कर सहयोगात्मक पहलों को लागू करने की ओर विकसित होना चाहिए.
2: Implementing collaborative initiatives.
0: ಇರಾನ್ ದೇಶಸ್ಯ ವಿದೇಶ ಮಂತ್ರಿ ಶ್ರೀ ಅಬ್ಬಾಸ್ ಅರಾಗಚಿ ಇತ್ಯೇಷಃ ಸ್ವದೇಶಂ ವಿರುದ್ಧ ದತ್ತಾನ್ ಆರ್ಥಿಕ ಪ್ರತಿಬಂಧಾನ್ ನಿರಾಕುರ್ವನ್ ಉಕ್ತವಾನ್ ಯತ್ ಏತಾದೃಶ್ಯಃ ವಿಫಲ ನೀತಯಃ ಇರಾನ್ ಜನೇಷು ಅಧಿಕಾಂ ಶತ್ರುತಾಂ ಜನಯಿಷ್ಯಂತೀತಿ, ಅಧಿಕಾಂ ವಿಫಲತಾಂ ಅಪಿ ಆನಯಿಷ್ಯಂತೀತಿ ಚ. ಅರಾಗಚಿ ಇತ್ಯಸ್ಯ ಇಮಾಂ ಟಿಪ್ಪಣಿಂ ಟ್ರಂಪೇನ ಇರಾನ್ ವಿರುದ್ಧಂ ಕಠೋರ ಆರ್ಥಿಕ ಪದಕ್ಷೇಪೋತ್ಥಾಪನ ರೂಪೇಣ ಸ್ವೀಕೃತಂ. ಸರ್ವೋಚ್ಚ ನ್ಯಾಯಾಲಯನ ಅದ್ಯ ಸ್ವಸ್ಯ 25th-2000 ವರ್ಷಸ್ಯ ಮೇ ಮಾಸಿಕ ನಿರ್ಣಯ ಪರಿವರ್ತನ ಕೃತ್ವಾ ಪ್ರವೇಶ ಸ್ತರೀಯ ನ್ಯಾಯಿಕ ಸೇವಾ ಪರೀಕ್ಷಾಸು ಭಾಗಂ ಗ್ರಹೀತುಂ ವಿಧಿ ಸ್ನಾತಕಾನಾಂ ಕೃತೆ ಪೂರ್ವತನಸ್ಯ ಅನಿವಾರ್ಯ ತ್ರಿವರ್ಷೀಯ ವಿಧಿ ಅಭ್ಯಾಸಸ್ಯ ಅವಶ್ಯಕತಾಂ ಏಕವರ್ಷಂ ಯಾವತ್ ನ್ಯೂನೀಕೃತಮಸ್ತಿ. झारखंड उच्च न्यायालय ने जेएसएससीसी

ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಮ್ಯೂಸಿಕಲ್ ಯೋರ್ಸ್, ಮ್ಯಾಜಿಕಲ್ ಯೋರ್ಸ್, ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ಶ್ರಾವ್ಯ ಹರುಮನೆ. ಈ ಭೂಮಿ ಮೇಲೆ ಮನುಷ್ಯನಿಗೆ ಅತ್ಯಂತ ಹತ್ತಿರವಿರುವ ಜೀವಿ ಯಾವುದು ಗೊತ್ತಾ? ಅದು ಚಿಂಪಾಂಜಿ. ಅದರ ಕುರಿತಾಗಿ ಇಂದಿನ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮದಲ್ಲಿ ಮಾತಾಡೋಣ. ನಮ್ಮ ಮತ್ತು ಚಿಂಪಾಂಜಿಗಳ ಡಿಎನ್ಎ 98.8% ಒಂದೇ ರೀತಿಯಂತೆ. ಈ ಜೀವಿಗಳಿಂದ ಮಾನವ ಕುಲ ಕಲಿಯಬೇಕಾದ ಪ್ರಮುಖ ಜೀವನ ಪಾಠಗಳು ಏನಿರಬಹುದು? ಬನ್ನಿ ಕೇಳೋಣ. ಚಿಂಪಾಂಜಿಗಳು ಎಂದಿಗೂ ಒಬ್ಬಂಟಿಯಾಗಿ ಜೀವಿಸೋದಿಲ್ಲ. ಅವು ತಮ್ಮ ಗುಂಪಿನ ಇತರ ಸದಸ್ಯರ ಜೊತೆ ಪರಸ್ಪರ ಹೆಗಲಿಗೆ ಹೆಗಲು ಕೊಟ್ಟು ಬಾಳುತ್ತವೆ. ಆಧುನಿಕ ಜೀವನದಲ್ಲಿ ಮನುಷ್ಯ ತಾನಾಯಿತು, ತನ್ನ ಕೆಲಸವಾಯಿತು ಎಂದು ಏಕಾಂಗಿ ಆಗ್ತಾ ಇದ್ದಾನೆ. ಆದರೆ ಚಿಂಪಾಂಜಿಗಳು ನಮಗೆ ಸಮುದಾಯ ಮತ್ತು ಪರಸ್ಪರ ಬೆಂಬಲವೇ ನಿಜವಾದ ಶಕ್ತಿ ಎಂಬುದನ್ನು ನೆನಪಿಸುತ್ತವೆ. ಇದುವೇ ಸೋಷಿಯಲ್ ಕಮ್ಯುನಿಟಿ ಮತ್ತು ಬಾಂಡಿಂಗ್. ಚಿಂಪಾಂಜಿಗಳು ಪ್ರೀತಿ, ನೋವು, ಕೋಪ ಮತ್ತು ಸಂತೋಷವನ್ನು ಅತ್ಯಂತ ಆಳವಾಗಿ ವ್ಯಕ್ತಪಡಿಸುತ್ತವೆ. ಗುಂಪಿನ ಯಾವುದಾದರೂ ಜೀವಿಗೆ ಗಾಯವಾದರೆ ಅಥವಾ ಮರಿಯೊಂದು ತನ್ನ ತಾಯಿಯನ್ನ ಕಳೆದುಕೊಂಡರೆ ಇತರ ಚಿಂಪಾಂಜಿಗಳು ಅದನ್ನ ಅಪ್ಪಿಕೊಂಡು ಸಮಾಧಾನ ಪಡಿಸುತ್ತೆ. ನಮ್ಮ ನಡುವೆ ಕಡಿಮೆಯಾಗುತ್ತಿರುವ ಸಹಾನುಭೂತಿ ಮತ್ತು ಕರುಣೆಯನ್ನ ನಾವು ಅವುಗಳಿಂದ ಕಲಿಯಬೇಕಿದೆ ಅನ್ಸುತ್ತೆ ಅಲ್ವಾ? ಇದು ಎಂಪತಿ ಮತ್ತು ಎಮೋಷನ್.

ಚಿಂಪಾಂಜಿಗಳು ತಮ್ಮ ಆಹಾರಕ್ಕಾಗಿ ಸಣ್ಣ ಕೋಲುಗಳನ್ನು ಅಥವಾ ಕಲ್ಲುಗಳನ್ನು ಉಪಕರಣಗಳಾಗಿ ಬಳಸುತ್ತವೆ. ಸನ್ನಿವೇಶಕ್ಕೆ ತಕ್ಕಂತೆ ಹೊಸ ಆಲೋಚನೆಗಳನ್ನು ಬಳಸಿ ಕಷ್ಟಗಳನ್ನು ಎದುರಿಸುವ ಸಾಮರ್ಥ್ಯ ಅವುಗಳಿಗಿವೆ. ಸಂಪನ್ಮೂಲಗಳನ್ನು ಸರಿಯಾಗಿ ಬಳಸಿ ಬದುಕುವುದನ್ನು ಅವು ನಮಗೆ ತೋರಿಸಿಕೊಡುತ್ತವೆ. ಅದುವೇ ಪ್ರಾಬ್ಲಮ್ ಸಾಲ್ವಿಂಗ್ ಮತ್ತು ಇನೋವೇಷನ್. ಚಿಂಪಾಂಜಿಗಳು ಎಷ್ಟೇ ವಯಸ್ಸಾದರೂ ಆಟವಾಡೋದನ್ನು ಮತ್ತು ನಗೋದನ್ನು ನಿಲ್ಲಿಸೋದಿಲ್ಲ. ಆಟವಾಡುವುದು ಕೇವಲ ಮನರಂಜನೆಯಲ್ಲ, ಅದು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುವ ಅತ್ಯುತ್ತಮ ಮಾರ್ಗ ಎಂಬುದನ್ನು ನಿರೂಪಿಸುತ್ತೆ. ಇದು ಪ್ಲೇಫುಲ್ನೆಸ್ ಮತ್ತು ರಿಲೀಫ್. ಪ್ರಕೃತಿಯು ಪ್ರತಿಯೊಂದು ಜೀವಿಯ ಮೂಲಕ ನಮಗೊಂದು ಸಂದೇಶ ನೀಡುತ್ತೆ. ನಮ್ಮಂತೆಯೇ ಭಾವನೆಗಳಿರುವ ಈ ಜೀವಿಗಳನ್ನು ಸಂರಕ್ಷಿಸುವುದು ಮತ್ತು ಅವುಗಳಿಂದ ಕರುಣೆ, ಒಗ್ಗಟ್ಟಿನ ಪಾಠ ಕಲಿಯುವುದು ಇಂದಿನ ಅಗತ್ಯ. ಇದಾಗಿತ್ತು ಈ ಹೊತ್ತಿನ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮ. ನಿಮ್ಮ ಜೊತೆ ಆದದ್ದು ಶ್ರಾವ್ಯ ಹರುಮನೆ. ಕೇಳ್ತಾ ಇರಿ ಆಕಾಶವಾಣಿ FM ರೇನ್ಬೋ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿದ್ಯಾಭಟ್. ಮುಂದಿನ 10 ವರ್ಷಗಳಲ್ಲಿ 28,840 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾಗರಿಕ ವಿಮಾನಯಾನ ಕ್ಷೇತ್ರದ ಬಲವರ್ಧನೆ, ಮೈಸೂರಿನಲ್ಲಿ ಕೇಂದ್ರ ಸಚಿವ ರಾಮಮೋಹನ್ ನಾಯ್ಡು. ರಾಜ್ಯ ವಿಧಾನಮಂಡಲದ ಉಭಯ ಸದನಗಳ ಕಲಾಪ ಸೋಮವಾರಕ್ಕೆ ಮುಂದೂಡಿಕೆ. ಕರಾವಳಿ ಮಲೆನಾಡು ಪ್ರವಾಸೋದ್ಯಮ ಕರಡು ನೀತಿ ಸೆಪ್ಟೆಂಬರ್ 7ರೊಳಗೆ ಸಿದ್ಧ, ಸಚಿವ ಕೆಜೆ ಜಾರ್ಜ್. ಯುವಜನತೆ ಸ್ವ ಉದ್ಯೋಗ ಕಂಡುಕೊಳ್ಳುವತ್ತ ಆದ್ಯತೆ ನೀಡುವಂತೆ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಕರೆ. ನಾಗರಿಕ ವಿಮಾನಯಾನ ಕ್ಷೇತ್ರವನ್ನು ಮತ್ತಷ್ಟು ಬಲಪಡಿಸಲು ಕೇಂದ್ರ ಸರ್ಕಾರ ಮುಂದಿನ 10 ವರ್ಷಗಳಲ್ಲಿ 28,840 ಕೋಟಿ ರೂಪಾಯಿ ವೆಚ್ಚ ಮಾಡಲು ನಿರ್ಧರಿಸಿದೆ ಎಂದು ಕೇಂದ್ರ ವಿಮಾನಯಾನ ಸಚಿವ ರಾಮಮೋಹನ್ ನಾಯ್ಡು ತಿಳಿಸಿದ್ದಾರೆ. ಮೈಸೂರಿನಲ್ಲಿಂದು ನಡೆದ ನಾಗರಿಕ ವಿಮಾನಯಾನ ಸಲಹಾ ಸಮಿತಿ ಸಭೆಯ ನಂತರ ಮಾತನಾಡಿದ ಸಚಿವರು, ಸಭೆಯಲ್ಲಿ ಕೇಂದ್ರದ ಪ್ರಮುಖ ಉಡಾನ್ ಯೋಜನೆ, ವಿಮಾನ ನಿಲ್ದಾಣ ಮೂಲಸೌಕರ್ಯ, ಸಂಪರ್ಕ ಮತ್ತು ಪೈಲಟ್ ತರಬೇತಿ ಪ್ರಗತಿಯನ್ನು ಪರಾಮರ್ಶಿಸಲಾಯಿತು. ವಿಮಾನ ನಿಲ್ದಾಣದ ಮೂಲಸೌಕರ್ಯ, ಸಂಪರ್ಕ ಮತ್ತು ಕಾರ್ಯಾಚರಣೆಯ ದಕ್ಷತೆಯನ್ನು ಸುಧಾರಿಸುವ ಕುರಿತು ರಾಜ್ಯ ಸರ್ಕಾರದೊಂದಿಗೆ ಚರ್ಚಿಸಲಾಗಿದೆ. ವಿಮಾನ ಉಡಾವಣಾ ತರಬೇತಿ ಸಂಸ್ಥೆ ಎಫ್ಟಿಒಗಳನ್ನು ಬಲಪಡಿಸಲು ಮತ್ತು ಜಾಗತಿಕ ಮಟ್ಟದ ಪೈಲಟ್ಗಳನ್ನು ಸಿದ್ಧಗೊಳಿಸಲು ತೆಗೆದುಕೊಂಡ ಕ್ರಮಗಳ ಬಗ್ಗೆಯೂ ಸಮಿತಿಯು ಚರ್ಚಿಸಿದೆ ಎಂದರು. ಕಳೆದ 10 ವರ್ಷಗಳಲ್ಲಿ ಉಡಾನ್ ಯೋಜನೆ ದೊಡ್ಡ ಮಟ್ಟದ ಯಶಸ್ಸನ್ನು ಕಂಡಿದೆ. ದೇಶಾದ್ಯಂತ ಹಲವು ಹೊಸ ವಿಮಾನ ನಿಲ್ದಾಣಗಳು ಅಭಿವೃದ್ಧಿಗೊಂಡಿದ್ದು ಸಂಪರ್ಕ ವ್ಯವಸ್ಥೆ ಸುಧಾರಿಸಿದೆ ಎಂದು ಹೇಳಿದರು. ಮೈಸೂರು ವಿಮಾನ ನಿಲ್ದಾಣದ ಕುರಿತು ಮಾತನಾಡಿದ ಸಚಿವರು, ರನ್ವೇ ಉದ್ದ ಕಡಿಮೆ ಇರುವ ಕಾರಣ ಪ್ರಸ್ತುತ ಇಲ್ಲಿ ಎಟಿಆರ್ ವಿಮಾನಗಳಷ್ಟೇ ಕಾರ್ಯಾಚರಣೆ ನಡೆಸುತ್ತಿವೆ. ಆದರೆ ಮೈಸೂರು ಪ್ರಮುಖ ಪ್ರವಾಸೋದ್ಯಮ, ಸಾಂಸ್ಕೃತಿಕ ಮತ್ತು ಪಾರಂಪರಿಕ ತಾಣವಾಗಿರುವುದರಿಂದ ವಿಮಾನ ನಿಲ್ದಾಣವನ್ನು ವಿಸ್ತರಿಸಿ ನ್ಯಾರೋ ಬಾಡಿ ವಿಮಾನಗಳ ಸಂಚಾರಕ್ಕೆ ಅನುವು ಮಾಡಿಕೊಡುವ ಅಗತ್ಯವಿದೆ ಎಂದು ಹೇಳಿದರು. ವಿಮಾನ ನಿಲ್ದಾಣದ ಅಭಿವೃದ್ಧಿ ಮತ್ತು ವಿಸ್ತರಣೆಗೆ ಸಂಬಂಧಿಸಿದಂತೆ ಸ್ಥಳೀಯ ಸಂಸದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಹಲವು ಮನವಿಗಳನ್ನು ಮಾಡಿದ್ದಾರೆ. ಪ್ರವಾಸೋದ್ಯಮ, ಆಧ್ಯಾತ್ಮಿಕತೆ, ಕಲೆ ಮತ್ತು ಸಂಸ್ಕೃತಿಗಾಗಿ ದೇಶ ವಿದೇಶಗಳಿಂದ ಜನರು ಮೈಸೂರಿಗೆ ಭೇಟಿ ನೀಡಲು ಬಯಸುತ್ತಾರೆ. ಈ ನಗರಕ್ಕೆ ಉತ್ತಮ ವಿಮಾನ ಸಂಪರ್ಕ ಕಲ್ಪಿಸುವುದು ನಮ್ಮ ಆದ್ಯತೆಗಳಲ್ಲಿ ಒಂದಾಗಿದೆ ಎಂದರು. ಬೆಂಗಳೂರಿನಲ್ಲಿ 2ನೇ ವಿಮಾನ ನಿಲ್ದಾಣ ನಿರ್ಮಾಣ ಮಾಡುವ ವಿಚಾರವಾಗಿ ರಾಜ್ಯ ಸರ್ಕಾರ ನಿರ್ಧರಿಸಬೇಕಿದೆ. ಈ ಬಗ್ಗೆ ರಾಜ್ಯ ಸರ್ಕಾರವು ರೂಪುರೇಷೆಯನ್ನು ಕೇಂದ್ರ ಸರ್ಕಾರಕ್ಕೆ ನೀಡಬೇಕಿದೆ. ಹೀಗಾಗಿ ರಾಜ್ಯ ಸರ್ಕಾರದ ಪ್ರಸ್ತಾವನೆಗಾಗಿ ಕಾಯುತ್ತಿರುವುದಾಗಿ ಸಚಿವರು ತಿಳಿಸಿದರು.
1: Consultative committee meeting has happened in Mysore, which is one of the most prestigious cities in the country also. It is a rich cultural and heritage city, cultural capital of Karnataka. And there is a airport here which needs an expansion, and that is why we have specially invited the local MP Yadavir ji also to participate in this. And he has given a lot of requests for how can we develop the local Mysore airport into a full-fledged one so that we can have narrow-body operations also. Right now, because of the length of the runway, we are just having ATR operations.
0: ಸಭೆಯಲ್ಲಿ ವಿಮಾನಯಾನ ರಾಜ್ಯ ಖಾತೆ ಸಚಿವ ಮುರಳೀಧರ್ ಮೋಹೋಳ್, ದೇಶದ ವಿವಿಧ ರಾಜ್ಯಗಳ ಸಲಹಾ ಸಮಿತಿಯ ಸಂಸತ್ ಸದಸ್ಯರು ಸೇರಿದಂತೆ ಇಲಾಖೆಯ ಹಿರಿಯ ಅಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದರು. ವಿಧಾನಸಭೆಯ ಇಂದಿನ ಕಲಾಪದಲ್ಲಿ ವಿರೋಧ ಪಕ್ಷಗಳ ಗದ್ದಲದ ನಡುವೆಯೇ 3 ವಿಧೇಯಕಗಳಿಗೆ ಅಂಗೀಕಾರ ನೀಡಲಾಯಿತು. 2026ನೇ ಸಾಲಿನ ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕ, ಕರ್ನಾಟಕ ಅಪಾರ್ಟ್ಮೆಂಟ್ ಮಾಲೀಕತ್ವ ಮತ್ತು ನಿರ್ವಹಣೆ ವಿಧೇಯಕ 2026, ಕರ್ನಾಟಕ ಮುನ್ಸಿಪಾಲಿಟಿಗಳ ತಿದ್ದುಪಡಿ ವಿಧೇಯಕ 2026ಕ್ಕೆ ವಿಧಾನಸಭೆಯಲ್ಲಿಂದು ಧ್ವನಿಮತದ ಮೂಲಕ ಅಂಗೀಕಾರ ದೊರೆತಿದೆ. ಕರ್ನಾಟಕ ಅಪಾರ್ಟ್ಮೆಂಟ್ ಮಾಲೀಕತ್ವ ಮತ್ತು ನಿರ್ವಹಣೆ ವಿಧೇಯಕ 2026ನ್ನು ಇಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಕೃಷ್ಣ ಬೈರೇಗೌಡ ಸದನದಲ್ಲಿ ಮಂಡಿಸಿದರು. ಬಳಿಕ ಮಾತನಾಡಿದ ಅವರು, ಅಪಾರ್ಟ್ಮೆಂಟ್ ನಿವಾಸಿಗಳ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಒದಗಿಸುವುದು ಮತ್ತು ಅಸೋಸಿಯೇಷನ್ ರಚಿಸಲು ಈ ಕಾಯ್ದೆ ಅನುಕೂಲವಾಗುತ್ತದೆ ಎಂದು ತಿಳಿಸಿದರು. ಬಳಿಕ ನಗರಾಭಿವೃದ್ಧಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಅವರ ಪರವಾಗಿ ಸಚಿವ ಕೃಷ್ಣ ಬೈರೇಗೌಡ 2026ನೇ ಸಾಲಿನ ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕವನ್ನು ಸದನದಲ್ಲಿ ಮಂಡಿಸಿ ಧ್ವನಿಮತದಿಂದ ಅಂಗೀಕಾರ ಪಡೆದರು. ಅನಧಿಕೃತ ಬಡಾವಣೆಗಳಿಗೆ ಕಾನೂನುಬದ್ಧ ಮಾನ್ಯತೆ ನೀಡಿ ಅಲ್ಲಿನ ಕುಟುಂಬಗಳಿಗೆ ಮಾಲೀಕತ್ವದ ಭರವಸೆಯೊಂದಿಗೆ ಭೂ ಗ್ಯಾರಂಟಿ ನೀಡಲು ಈ ವಿಧೇಯಕ ಮಂಡಿಸಲಾಗಿದೆ ಎಂದರು. ಪೌರಾಡಳಿತ ಸಚಿವ ಎಚ್ಸಿ ಬಾಲಕೃಷ್ಣ ಕರ್ನಾಟಕ ಮುನ್ಸಿಪಾಲಿಟಿಗಳ ತಿದ್ದುಪಡಿ ವಿಧೇಯಕ 2026 ಮಂಡಿಸಿದರು. ಮುನ್ಸಿಪಾಲಿಟಿ ವ್ಯಾಪ್ತಿಯಲ್ಲಿ ಅನಧಿಕೃತವಾಗಿ ನಿರ್ಮಾಣವಾದ ಬಡಾವಣೆಗಳ ರಸ್ತೆ ಮತ್ತು ಚರಂಡಿಗಳನ್ನು ಸರ್ಕಾರ ತನ್ನ ವಶಕ್ಕೆ ಪಡೆದು ಅಭಿವೃದ್ಧಿಪಡಿಸಲು ಈ ವಿಧೇಯಕ ಅವಕಾಶ ನೀಡುತ್ತಿದೆ ಎಂದರು. ಬಳಿಕ ಈ ವಿಧೇಯಕಕ್ಕೆ ಧ್ವನಿಮತದ ಮೂಲಕ ಸದನ ಒಪ್ಪಿಗೆ ನೀಡಿತು. ವಿವಿಧ ವಿಷಯಗಳನ್ನು ಮುಂದಿಟ್ಟುಕೊಂಡು ಪ್ರತಿಪಕ್ಷ ಸದಸ್ಯರು ನಡೆಸುತ್ತಿದ್ದ ಪ್ರತಿಭಟನೆ ನಡುವೆಯೇ ವಿಧೇಯಕಗಳ ಅಂಗೀಕಾರವಾಯಿತು. ಬಳಿಕ ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಕಲಾಪವನ್ನು ಸೋಮವಾರಕ್ಕೆ ಮುಂದೂಡಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಧಾನ ಪರಿಷತ್ನಲ್ಲಿ ಇಂದು ಕೂಡ ಪ್ರತಿಪಕ್ಷ ಸದಸ್ಯರಿಂದ ವಿವಿಧ ವಿಷಯಗಳನ್ನು ಮುಂದಿಟ್ಟುಕೊಂಡು ಗದ್ದಲ ಮುಂದುವರಿಯಿತು. ಇಂದಿನ ಕಲಾಪ ಆರಂಭವಾಗುತ್ತಿದ್ದಂತೆ ಪ್ರತಿಪಕ್ಷಗಳು ಸಚಿವ ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲು ಮುಂದಾದಾಗ ರಾಜ್ಯದ ಹಿತದೃಷ್ಟಿಯಿಂದ ಜ್ವಲಂತ ವಿಷಯಗಳ ಕುರಿತು ಚರ್ಚೆ ನಡೆಸಲು ಪ್ರತಿಪಕ್ಷಗಳು ಪ್ರತಿಭಟನೆ ಹಿಂತೆಗೆದುಕೊಂಡು ಪ್ರಶ್ನೋತ್ತರ ಮತ್ತು ಶೂನ್ಯ ವೇಳೆ ಕಲಾಪ ಸೇರಿದಂತೆ ಇನ್ನಿತರೆ ಕಾರ್ಯಕಲಾಪಗಳು ನಡೆಯಲು ಅವಕಾಶ ನೀಡಬೇಕು ಎಂದು ಸಭಾಪತಿ ಸಲೀಂ ಅಹಮದ್ ಮನವಿ ಮಾಡಿದರು. ಗದ್ದಲದ ನಡುವೆ ಸಭಾಪತಿ ಸಲೀಂ ಅಹಮದ್ ಪ್ರಶ್ನೋತ್ತರ ಕಲಾಪ ಕೈಗೆತ್ತಿಕೊಂಡರು. ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಸಚಿವ ಯುಟಿ ಖಾದರ್, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಖಾಲಿ ಇರುವ ವೈದ್ಯರ ಹುದ್ದೆಯನ್ನು ಭರ್ತಿ ಮಾಡಲು ತುರ್ತು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು. ಸದಸ್ಯ ನಾಗರಾಜ್ ಯಾದವ್ ಅವರ ಪ್ರಶ್ನೆಗೆ ಉತ್ತರಿಸಿದ ಸಣ್ಣ ನೀರಾವರಿ ಸಚಿವ ಡಾ ಅಜಯ್ ಸಿಂಗ್, ಮೈಸೂರು ಜಿಲ್ಲೆಯಲ್ಲಿ 50 ಹಾಗೂ ಚಾಮರಾಜನಗರ ಜಿಲ್ಲೆಯಲ್ಲಿ 64 ಹಳೆಯ ಕೆರೆಗಳಿದ್ದು ಕಾಲಕಾಲಕ್ಕೆ ಅವುಗಳ ಹೂಳು ತೆಗೆಯುವುದು ಸೇರಿದಂತೆ ಇತರ ಅಗತ್ಯ ಕಾಮಗಾರಿಗಳನ್ನು ಕೈಗೊಳ್ಳಲಾಗುತ್ತಿದೆ. ಕಳೆದ 3 ವರ್ಷಗಳಲ್ಲಿ 2 ಜಿಲ್ಲೆಗಳ ಕೆರೆಗಳನ್ನು ಅಭಿವೃದ್ಧಿಗೊಳಿಸಲಾಗಿದೆ ಎಂದು ತಿಳಿಸಿದರು. ಪ್ರಶ್ನೋತ್ತರ ಕಲಾಪ ಬಳಿಕ ನಡೆದ ಶೂನ್ಯ ವೇಳೆಯಲ್ಲಿ ಕಾಂಗ್ರೆಸ್ ಸದಸ್ಯ ನಾಗರಾಜ್ ಯಾದವ್ ಪ್ರತ್ಯೇಕ ಕರ್ನಾಟಕ ಯಾದವ ಗೊಲ್ಲ ಅಭಿವೃದ್ಧಿ ನಿಗಮ ಸ್ಥಾಪಿಸುವ ಕುರಿತು ಸದನದ ಗಮನ ಸೆಳೆದರು. ಸಚಿವ ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಪಕ್ಷಗಳ ಗದ್ದಲದ ನಡುವೆ ವಿಧಾನಸಭೆಯಲ್ಲಿ ಅಂಗೀಕಾರಗೊಂಡ 3 ವಿಧೇಯಕಗಳನ್ನು ಮೇಲ್ಮನೆಯಲ್ಲಿ ಅಂಗೀಕರಿಸಲಾಯಿತು. ಬಳಿಕ ಕಲಾಪದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪಾಲ್ಗೊಂಡರು. ಪ್ರತಿಭಟನಾ ನಿರತ ಸದಸ್ಯರಿಗೆ ಘೋಷಣೆಗಳನ್ನು ಕೈಬಿಟ್ಟು ನೋಟಿಸ್ ನೀಡುವ ಮೂಲಕ ಚರ್ಚೆ ನಡೆಸುವಂತೆ ತಿಳಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಜಾಮೀನು ಪಡೆದು ಜೈಲಿನಿಂದ ಬಿಡುಗಡೆಗೊಂಡಿರುವ ಸಚಿವ ನಾಗೇಂದ್ರ ಕೂಡಲೇ ರಾಜೀನಾಮೆ ನೀಡಬೇಕು ಇಲ್ಲವೇ ವಜಾಗೊಳಿಸಬೇಕು ಎಂದು ಆಗ್ರಹಿಸಿದರು. ಬಳಿಕ ಬಿಜೆಪಿ ಜೆಡಿಎಸ್ ಸದಸ್ಯರು ಪ್ರತಿಭಟನೆ ಮುಂದುವರಿಸಿದ್ದರಿಂದ ಕಲಾಪವನ್ನು ಸೋಮವಾರಕ್ಕೆ ಮುಂದೂಡಲಾಯಿತು. ರಾಜ್ಯದ ಕರಾವಳಿ ಹಾಗೂ ಮಲೆನಾಡು ಭಾಗಗಳಲ್ಲಿ ಪ್ರವಾಸೋದ್ಯಮ

ಸ್ಥಳೀಯ ಆರ್ಥಿಕತೆ ಮತ್ತು ಉದ್ಯೋಗಾವಕಾಶಗಳನ್ನು ಉತ್ತೇಜಿಸಲು ಹೊಸ ಪ್ರವಾಸೋದ್ಯಮ ನೀತಿಯನ್ನು ರೂಪಿಸಲಾಗುತ್ತಿದ್ದು ಅದರ ಕರಡನ್ನು ಸೆಪ್ಟೆಂಬರ್ 7 ಸಿದ್ದಪಡಿಸಲಾಗುವುದು ಎಂದು ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿ ಕರಾವಳಿ ಮತ್ತು ಮಲೆನಾಡು ಭಾಗದ ಜನಪ್ರತಿನಿಧಿಗಳೊಂದಿಗೆ ನಡೆಸಿದ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದ್ದು, ಶೀಘ್ರದಲ್ಲೇ ಮಂಗಳೂರಿನಲ್ಲಿ ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ಅಂತಿಮ ರೂಪ ನೀಡುವ ಕುರಿತು ಚರ್ಚಿಸಲಾಗುವುದು ಎಂದು ಅವರು ಹೇಳಿದರು. ಸಭೆಯಲ್ಲಿ ಹೂಡಿಕೆಗೆ ಏಕಗವಾಕ್ಷಿ ವ್ಯವಸ್ಥೆ, ಕರಾವಳಿ ನಿಯಂತ್ರಣ ವಲಯ ಸಿಆರ್ಜೆಡ್ ಹಾಗೂ ಅರಣ್ಯ ನಿಯಮಾವಳಿಗಳ ಸರಳೀಕರಣ ಮತ್ತು ಹೋಟೆಲ್ ಉದ್ಯಮ ವಿಸ್ತರಣೆಗೆ ಅನುಕೂಲಕರ ವಾತಾವರಣ ನಿರ್ಮಿಸುವ ಕುರಿತು ಹಲವು ಜನಪ್ರತಿನಿಧಿಗಳು ನೀಡಿದ ಸಲಹೆಗಳನ್ನು ಅಳವಡಿಸಿಕೊಳ್ಳಲು ನಿರ್ಧರಿಸಲಾಗಿದೆ. ಯುವಜನತೆ ಸ್ವ ಉದ್ಯೋಗಕ್ಕೆ ಆದ್ಯತೆ ನೀಡಬೇಕು ಎಂದು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಹೇಳಿದ್ದಾರೆ. ಮಂಗಳೂರಿನಲ್ಲಿಂದು ಆಯೋಜಿಸಿದ್ದ ಎಂಎಸ್ಎಂಇ ಮತ್ತು ನವೋದ್ಯಮ ಸಮಾವೇಶ ಉದ್ಘಾಟಿಸಿ ಮಾತನಾಡಿದ ಅವರು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಲ್ಲಿ ಯುವಜನತೆಗೆ ಸೀಮಿತ ಉದ್ಯೋಗಾವಕಾಶ ಇರುವ ಹಿನ್ನೆಲೆಯಲ್ಲಿ ಹೆಚ್ಚಿನ ಯುವಜನರು ಸ್ವ ಉದ್ಯೋಗದತ್ತ ಆಸಕ್ತಿ ತೋರಬೇಕು ಎಂದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಂದಿನ 10 28,840 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾಗರಿಕ ವಿಮಾನಯಾನ ಕ್ಷೇತ್ರದ ಬಲವರ್ಧನೆ, ಮೈಸೂರಿನಲ್ಲಿ ಕೇಂದ್ರ ಸಚಿವ ರಾಮಮೋಹನ್ ನಾಯ್ಡು. ರಾಜ್ಯ ವಿಧಾನಮಂಡಲದ ಉಭಯ ಸದನಗಳ ಕಲಾಪ ಸೋಮವಾರಕ್ಕೆ ಮುಂದೂಡಿಕೆ. ಕರಾವಳಿ ಮಲೆನಾಡು ಪ್ರವಾಸೋದ್ಯಮ ಕರಡು ನೀತಿ ಸೆಪ್ಟೆಂಬರ್ 7 ಸಿದ್ದ, ಸಚಿವ ಕೆಜೆ ಜಾರ್ಜ್. ಹಾಗೂ ಯುವಜನತೆ ಸ್ವ ಉದ್ಯೋಗ ಕಂಡುಕೊಳ್ಳುವತ್ತ ಆದ್ಯತೆ ನೀಡುವಂತೆ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಕರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35 ಕ್ಕೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹಾಯ್ ಹಲೋ ನಮಸ್ಕಾರ, ನೀವು ಕೇಳ್ತಿದ್ರ ಇದು ಆಕಾಶವಾಣಿ ಎಫ್ ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಮ್ಯೂಸಿಕಲ್ ಯುವರ್ಸ್. ನಾನು ನಿಮ್ಮ ಜೊತೆ ಆರ್ ಜೆ ಅರ್ಜುನ್. ಕಾರ್ಯಕ್ರಮ ಸ್ಟಾರ್ಟ್ ಮಾಡುವಂತಹ ಸಮಯ 6:50. ಅಂದರೆ ಯಾವ ಸಮಯ ಇದು? ಸನ್ಸೆಟ್ ಸುರಭಿ ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಹಬ್ಬದ ನಡುವೆ ನಮ್ಮ ರೇಡಿಯೋ ಕೇಳುಗರಿಗೆ ಆತ್ಮೀಯ ಸ್ವಾಗತ. ಸೊ ಒಮ್ಮೆ ಯೋಚನೆ ಮಾಡಿ, ಇವತ್ತು ನಿಮ್ಮ ಕೈಯಲ್ಲಿ ಒಂದು ಕಪ್ ಬಿಸಿ ಬಿಸಿ ಫಿಲ್ಟರ್ ಕಾಫಿ ಇದೆ ಅಂತ ಅಂದ್ಕೊಳ್ಳೋಣ. ಇಲ್ಲಾಂದರೂ ಅಂದ್ಕೊಳ್ರಿ, ಇಲ್ಲಿ ವಾತಾವರಣ ಸಖತ್ತಾಗಿದೆ, ಆದರೆ ನಿಮ್ಮ ಕಣ್ಣು ಮಾತ್ರ ಪಕ್ಕದ ಟೇಬಲ್ನಲ್ಲಿ ಯಾರೋ ಕುಡಿತಾ ಇರೋ ಆ ಡಾರ್ಕ್ ಚಾಕ್ಲೇಟ್ ಶೇಕ್ ಮೇಲೆ ಇದೆ ಅಂತ ಅಂದ್ಕೊಳ್ಳಿ. ಕಾಫಿ ತಣ್ಣಗಾಗ್ತಿದೆ, ಆದರೂ ನಿಮ್ಮ ಗಮನ ಆ ಶೇಕ್ ಮೇಲೇ ಇದೆ. ಯಾಕೆ ಹೀಗೆ, ಏನಿದು? ಇದರ ಬಗ್ಗೆನೇ ಮಾತನಾಡೋಣ ಈ ಕಾರ್ಯಕ್ರಮದಲ್ಲಿ. ಸದ್ಯಕ್ಕೆ ಒಂದು ರಪ್ಪಂತ ಒಂದು ಚೆನ್ನಾಗಿರೋ ಸಾಂಗ್ಸ್ ಕೇಳ್ಕೊಂಡು ಬನ್ನಿ ಈ ಒಂದು ಸನ್ಸೆಟ್ ಸುರಭಿಯಲ್ಲಿ.

ಸನ್ಸೆಟ್ ಸುರಭಿಯಲ್ಲಿ ಜಿಯಾ ತೇರಿ ಜಿಯಾ ಮೇರಿ ಅನ್ನುವಂಥ ಸುಂದರ ಗೀತೆಯನ್ನು ಕೇಳ್ಕೊಂಡು ಬಂದ್ರಿ. ಇದು ಸನ್ಸೆಟ್ ಸುರಭಿ. ಸುರಭಿ ಅಂದಮೇಲೆ ಒಂದಷ್ಟು ಸಖತ್ ಸಾಂಗ್ಸ್ ಇರಲೇಬೇಕಲ್ವಾ? ಸನ್ಸೆಟ್ ಮುಳುಗುವಂಥ ಸೂರ್ಯ ಮುಳುಗುವಂಥ ಸಮಯ. ಸೊ ಇವತ್ತಿನ ನಿಮ್ಮ ನೆಚ್ಚಿನ ರೇಡಿಯೋ ಸ್ಟೇಷನಲ್ಲಿ ಸೂರ್ಯ ಮುಳುಗೋ ಹೊತ್ತಿನಲ್ಲಿ ನಾನು ಕೇಳಿದ್ದು ಒಂದು ಕ್ಲೂ ಕೊಟ್ಟಿದ್ದೆ, ಅದ್ರ ಬಗ್ಗೆ ಹೇಳಿ ಅಂತ ನೆನಪಿಸ್ಕೊಂಡ್ರೆ. ನಾನಿವತ್ತು ಮಾತನಾಡ್ತಾ ಇರೋದು ಯಾವುದ್ರ ಬಗ್ಗೆ ಅಂದರೆ, ನಿಮ್ಮ ಹತ್ರ ಏನಿದೆಯೋ ಆ ಒಂದು ವಸ್ತು ಅಥವಾ ವ್ಯಕ್ತಿ ಅಥವಾ ಕ್ಷಣ ಎಲ್ಲವನ್ನ ಬಿಟ್ಟು ನಮ್ಮ ಬಳಿ ಇಲ್ಲೇ ಇಲ್ಲದೇ ಇರುವಂಥ ವ್ಯಕ್ತಿ ವಸ್ತು ಕ್ಷಣಕ್ಕೆ ತಪ್ಪಿಸುವುದು ಅಂತಾರಲ್ಲ, ಸಾರಿ ಹಪಹಪಿಸುವುದು ಅಂತಾರಲ್ಲ, ಆ ಒಂದು ಗುಣವನ್ನು ನಾನಿವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸೊ ನಿಮಗೂ ಆ ರೀತಿ ಯಾವತ್ತಾದರೂ ಹಾಗಿದೆಯಾ? ಯಾವತ್ತಾದರೂ ನನ್ನ ಹತ್ರ ಇಲ್ದಿರೋ ವಸ್ತು ಬೇರೆಯವ್ರ ಹತ್ರ ಇದೆ ಅಂತ ಆ ಕಡೆ ಗಮನ ಸೆಳೆದಿರೋದಾಗಿರ್ಬೋದು, ಅಥವಾ ಯಾಕಿಲ್ಲ ಅಂತ ಅವಾಗಲೂ ಕೊರಗ್ತಾ ಇರೋದು, ಈ ರೀತಿ ಭಾವನೆ ನಿಮ್ಮ ಬಳಿ ಬಂದಿದ್ದರೆ ಆ ಒಂದು ಕ್ಷಣನ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. ನಮ್ಮ ವಾಟ್ಸಪ್ ಸಂಖ್ಯೆ 9480901013K. ಪ್ರಶ್ನೆ ತುಂಬ ಸಿಂಪಲ್, ಆದರೆ ಉತ್ತರ ತುಂಬ ಕಷ್ಟ. ಆನ್ಸರ್ ಮಾಡ್ತಾ ಇರಿ, ಮತ್ತೊಂದು ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ.

ಎಸ್, ಬಹಳ ಚಂದದ ಸಂದೇಶಗಳು ಎಫ್ ಎಂ ರೈನ್ಬೋಗೆ ಬಂದಿದೆ. ಓದ್ತಾ ಹೋಗ್ತೀನಿ ಖಂಡಿತವಾಗಿಯೂ. ರಾಜಾಜಿನಗರದಿಂದ ನಾಗರತ್ನ ಅವರು ಸಂದೇಶ ಕಳಿಸಿದ್ದಾರೆ. ಇನ್ನೊಬ್ಬರ ಬಗ್ಗೆ ಅಸೂಯೆ ಪಡೋದಿಲ್ಲ, ಬಿಕಾಸ್ ಅದು ಒಳ್ಳೆಯ ಲಕ್ಷಣ ಅಲ್ಲ. ಮನಸ್ಸಿನ ನೆಮ್ಮದಿ ಶಾಂತಿಯನ್ನು ಕೆತ್ತಿಸುತ್ತೆ. ದೇವರು ನನಗೆ ಏನು ಬೇಕೋ ಅದನ್ನೆಲ್ಲ ಕೊಟ್ಟಿದ್ದಾರೆ, ಸೊ ಐ ಆಮ್ ಹ್ಯಾಪಿ ಅಷ್ಟೇ ಅಂತ ಹೇಳ್ತಿದ್ದಾರೆ. ಖಂಡಿತವಾಗಿಯೂ ಈ ಗುಣ ಎಲ್ರಿಗೂ ಬರಬೇಕು ಅಂತ ನನಗೂ ಖುಷಿ ಆಗುತ್ತೆ. ಸೊ ಶಾಂತಾಚಾರ ಬಡಗೆಯವರವರು ಕೊಕ್ಕನೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಮಸ್ತೆ ಸರ್, ನಾವು ಟೀ ಕುಡಿಯೋದನ್ನು ಮರೆತು ಪಕ್ಕ ಟೇಬಲ್ನ ವ್ಯಕ್ತಿಯನ್ನೇ ನೋಡ್ತಾ ಇರಲು, ಮನಃಶಾಸ್ತ್ರೀಯ ಮತ್ತು ಪರಿಸ್ಥಿತಿ ಆಧಾರದ ಮೇಲೆ ಹಲವು ಕಾರಣಗಳಿರುತ್ತೆ. ಆ ವ್ಯಕ್ತಿ ನೋಟ, ಧರಿಸಿರೋ ಬಟ್ಟೆ ಅಥವಾ ಅವರ ವಿಶಿಷ್ಟ ಶೈಲಿ ನಿಮ್ಮ ಗಮನ ಸೆಳೆದಿರಬಹುದು. ಅವರು ನಿಮ್ಮ ಹಳೆಯ ಸ್ನೇಹಿತರಾಗಿರ್ಬೋದು, ದೂರ ಸಂಬಂಧಿ ಆಗಿರ್ಬೋದು, ಅಥವಾ ನೀವೆಲ್ಲೋ ನೋಡಿದ ನೆನಪಿನ ಮುಖದಂತೆ ಕಾಣ್ತಿರಬಹುದು. ಸೊ ಹಾಗಾಗಿ ಆಲೋಚನೆಗಳಿಂದ ಮುಕ್ತಿ ಅನ್ನುವಂಥ ಪದನ ಬಳಸಿದ್ದಾರೆ. ನೀವು ಆ ಸಮಯದಲ್ಲಿ ಯಾವುದೋ ಆಳವಾದ ಆಲೋಚನೆಯಲ್ಲಿದ್ದು ಆ ವ್ಯಕ್ತಿ ಬಂದ ತಕ್ಷಣ ನಿಮ್ಮ ಗಮನ ಸಂಪೂರ್ಣವಾಗಿ ಅವ್ರ ಕಡೆಗೆ ಬದಲಾಗಿರಬಹುದು. ಅದನ್ನು ಡಿಸ್ಟ್ರಾಕ್ಷನ್ ಅಂತ ಕರೀತಾರೆ. ಸೊ ಹಾಗಾಗಿ ಆಕರ್ಷಣೀಯ ಪ್ರಭಾವ, ವಿಜ್ಞಾನದ ಪ್ರಕಾರ ನಮ್ಮ ಮೆದುಳು ಹಠಾತ್ ಆಗಿ ಎದುರಾಗುವ ಹೊಸ ಅಥವಾ ಆಕರ್ಷಕ ವಿಷಯಗಳಿಗೆ ಬೇಗನೆ ಪ್ರತಿಕ್ರಿಯಿಸುತ್ತೆ. ಇದರಿಂದಾಗಿ ಹತ್ತಿರದಲ್ಲೇ ಇರೋ ಟೀ ತಣ್ಣಗಾಗ್ತಿರಿದ್ರೂ ಮೆದುಳು ಅದಕ್ಕೆ ಆದ್ಯತೆ ನೀಡೋದಿಲ್ಲ ಅಂತಿದ್ದಾರೆ ಶಾಂತಾಚಾರ ಅವರು. ಒಟ್ಟಾರೆಯಾಗಿ ನಿಮ್ಮ ಮೆದುಳು ಟೀ ಕುಡಿಯೋ ಸಾಮಾನ್ಯ ಕೆಲಸಕ್ಕಿಂತ ಪಕ್ಕಕ್ಕೆ ಬಂದು ಹೊಸ ವ್ಯಕ್ತಿಯನ್ನು ವಿಶ್ಲೇಷಿಸಲು ಹೆಚ್ಚಿನ ಆದ್ಯತೆ ನೀಡಿದ್ದೆ ಅದಕ್ಕೆ ಪ್ರಮುಖ ಕಾರಣ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಶಾಂತಾಚಾರ ಅವರು. ಅಂದರೆ ನೀವು ಹೇಳ್ತಿರೋದು ಕರೆಕ್ಟ್ ಇದೆ. ಮೇ ಬಿ ಅವರು ಪಕ್ಕದಲ್ಲಿ ಕೂತಿರೋ

ವ್ಯಕ್ತಿ ನಮ್ಮ ಪರಿಚಯ ಇರ್ಬೋದು, ಅದಕ್ಕೆ ಅವ್ರ ಕಡೆ ಗಮನ ಹೋಗಿರುತ್ತೆ ಅಂತ. ನಾನು ಹೇಳ್ತಿರೋದು, ನಮ್ಮ ಬಳಿ ಇಲ್ಲದೇ ಇರುವಂಥ ವಸ್ತುವನ್ನು ನಾವು ಯಾವಾಗಲೂ ಒಂದು ಏನೋ ಸಡನ್ನಾಗಿ ಒಂದು 5 ನಿಮಿಷ ಆಗಿರ್ಬೋದು, 10 ನಿಮಿಷ ಆಗಿರ್ಬೋದು, ಅದ್ರ ಬಗ್ಗೆ ಗಮನ ಸೆಳ್ಕೊಂಡು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀವಲ್ಲ. ಅದ್ರ ಬಗ್ಗೆ ನಾನು ಮಾತನಾಡ್ತಿದ್ದೀನಿ. ಯಾವ ರೀಸನ್ಗೆ ಅಂದರೆ, ನಮ್ಮ ಬಳಿ ಇಲ್ಲದೇ ಇರುವಂಥ ವಿಷಯವನ್ನು ತೆಗೆದುಕೊಂಡು ಇಲ್ಲ ಅಂತ ಅನ್ನೋದಕ್ಕಿಂತ ಇರೋದ್ರ ಬಗ್ಗೆ ಕೃತಜ್ಞತೆ ಸಲ್ಲಿಸೋದು ಬಹಳ ಮುಖ್ಯ ಆಗುತ್ತಲ್ವಾ? ಸೊ ಹಾಗಾಗಿ ನಿಮಗೆ ಯಾವ ವಿಷಯದ ಬಗ್ಗೆ ಹೆಚ್ಚು ಕೃತಜ್ಞತೆ ಇದೆ ಅಂತ ನಮ್ಮ ಜೊತೆ ಹಂಚ್ಕೊಳ್ಳಿ. ನಮ್ಮ ವಾಟ್ಸಪ್ ಸಂಖ್ಯೆ 9480901013.

ಬಹುಶಃ ಕೇಳುಗರು ಚೂರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದಾರೆ ಅನಿಸುತ್ತೆ. ನಾನು ಮಾತನಾಡ್ತಿರೋದು ಅಸೂಹೆ ಅನ್ನುವಂಥ ಪದದ ಬಗ್ಗೆ ಅಲ್ಲ, ಖಂಡಿತವಾಗಿಯೂ ಅಲ್ಲ. ನಾನು ಮಾತಾಡ್ತಿರೋದು ನಮ್ಮ ಬಳಿ ಇಲ್ಲದೇ ಇರುವಂಥ ವಿಷಯ ಅಥವಾ ಕ್ಷಣ. ನಿನ್ನೆ ಇವಾಗ ಫಾರ್ ಎಕ್ಸಾಂಪಲ್, ಇವತ್ತು ಈ ದಿನ ಮಾತ್ರ ನನ್ನ ಹತ್ರ ಇದೆ, ಈ ಕ್ಷಣ ಮಾತ್ರ ಇದೆ, ನಾಳೆ ನನ್ನ ಹತ್ರ ಇಲ್ಲ, ನಿನ್ನೆ ಆಗಿ ಹೋಗಿದೆ. ಸೊ ಅಂಥ ವಿಷಯಗಳು, ಅಂಥ ಸಂದರ್ಭ ಅಥವಾ ವ್ಯಕ್ತಿ ಅಂತ ಕಳೆದುಕೊಂಡಿರೋದಾಗಿರ್ಬೋದು, ಪಡ್ಕೊಳ್ಳೋದಿರಬಹುದು, ಈ ಥರ ಯಾವುದೇ ಒಂದು ವಸ್ತು ವ್ಯಕ್ತಿ ಏನೇ ಇದ್ದರೂ ಕೂಡ ಅದನ್ನು ಯೋಚನೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಸೊ ಅದು ಅಸೂಹೆ ಅನ್ನುವಂಥ ಗುಂಪಿಗೆ ಬರೋದಿಲ್ಲ, ತಪ್ಪು ತಿಳಿಬೇಡಿ. ಸೊ ನಮ್ಮ ಹತ್ರ ಇರೋ ಕೋಟಿ ಮೌಲ್ಯದ ಈ ಉಸಿರು, ಈ ಸುಂದರ ಸಂಜೆ, ಪ್ರೀತಿ ಮಾಡೋ ಒಂದಷ್ಟು ಜೀವಗಳು, ಇನ್ಯಾವುದು ನಮಗೆ ಕಾಣಿಸಲ್ಲ. ಆದರೆ ನಮ್ಮ ಬಳಿ ಇಲ್ಲದೆ ಇರೋ ಆ ಒಂದೇ ಒಂದು ವಿಷಯ ಅಥವಾ ಕಾರ್ ಇರ್ಬೋದು, ಫೋನ್ ಇರ್ಬೋದು, ಅಥವಾ ಯಾರೋ ಬಿಟ್ಟು ಹೋದ ಪ್ರೀತಿ ಇರ್ಬೋದು, ದಿನದ 24 ಗಂಟೆ ಮನಸ್ಸು ಯಾಕೆ ಅವತ್ತು ಒಮ್ಮೊಮ್ಮೆ ಅದು ಥಿಂಕ್ ಮಾಡುತ್ತೆ, ಹುಡುಕತ್ತೆ ಅಂತ ಹ್ಯೂಮನ್ ಸೈಕಾಲಜಿ ಪ್ರಕಾರ ನಾನು ಹೇಳ್ತಾ ಇದ್ದೀನಿ. ಅಂದರೆ 100 ಹೂಗಳಿರೋ ತೋಟದಲ್ಲಿ ಅರಳದೇ ಇರೋ ಆ ಒಂದೇ ಒಂದು ಮೊಗ್ಗಿನ ಮೇಲೆ ನಮ್ಮ ಕಣ್ಣು ಬೀಳುತ್ತಲ್ಲ, ಹಾಗೆ ಇಲ್ಲದೇ ಇರೋದ್ರ ಬಗ್ಗೆ ಚಿಂತಿಸಿ ಇರೋ ಸುಂದರ ಜೀವನವನ್ನು ಮ್ಯೂಟ್ ಮೋಡ್ಗೆ ಹಾಕ್ಬಿಡ್ತೀವಿ ಕೆಲವೊಮ್ಮೆ. ಸೊ ಅಂಥ ಸಂದರ್ಭವನ್ನು ನಾನು ಕೇಳ್ತಾ ಇದ್ದೀನಿ. ಒಮ್ಮೆ ಯೋಚಿಸಿ, ಇಲ್ಲದಿರೋದ್ರನ್ನ ನೆನೆದು ಇವತ್ತು ಕಣ್ಣೀರು ಹಾಕಿದರೆ ನಾಳೆ ನಿಮ್ಮ ಬಳಿ ಇರೋ ಇವತ್ತು ಈ ಕ್ಷಣ ಕೂಡ ಹೊರಟೋಗುತ್ತೆ. ಸೊ ಅದನ್ನು ನಾನು ಮಾತಾಡ್ತಿದ್ದೀನಿ, ಸಂದೇಶವನ್ನು ಕಳಿಸ್ತಾ ಇರಿ. ಮತ್ತು ಒಂದು ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ ಈ ಒಂದು ಸನ್ಸೆಟ್ ಸುರಭಿಯಲ್ಲಿ.

ಎಸ್, ಒಂದು ಸಂದೇಶ ಸಂದರ್ಭ ಸೂಚಕವಾಗಿ ಬಂದಿದೆ. ಉದಾರಹಳ್ಳಿ ಕನಕಪುರದಿಂದ ಪೂಜಾ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಎಲ್ಲದಕ್ಕಿಂತ ದೊಡ್ಡ ಆಸ್ತಿ ನನ್ನ ತಂದೆ ತಾಯಿನೇ. ದೇವರ ಕೊಟ್ಟಿರುವಂಥ ಬೇರೆಯವರು ಬಗ್ಗೆ ಯೋಚನೆ ಯಾಕೆ ಬೇಕು ಅಲ್ವಾ ಅಂತ ಹೇಳ್ತಿದ್ದಾರೆ. ಅಂದರೆ ನನ್ನ ತಂದೆ ತಾಯಿ ನನಗೆ ದೇವರು ಅಂತ ಹೇಳ್ತಾ ಇದ್ದಾರೆ ಪೂಜಾ ಅವರು. ಎಷ್ಟೋ ಜನಕ್ಕೆ ತಿನ್ನೋಕ್ಕೆ ಅನ್ನನೂ ಇರಲ್ಲ, ನಮಗಿಂಥದ್ದು ತಿನ್ನಬೇಕಂದ್ರೆ ತಿನ್ನೋ ಅವಕಾಶ ದೇವರು ಕೊಟ್ಟಿದ್ದಾರೆ. ಇಂಥ ಬಟ್ಟೆ ಹಾಕೋಬೇಕು ಅಂದರೆ ಹಾಕೊಳ್ಳೋ ಅವಕಾಶ ಕೊಟ್ಟಿದ್ದಾರೆ. ಸೊ ನಾನು ಕೃತಜ್ಞತೆ ಜೀವನ, ನಾನು ಕೃತಜ್ಞತೆ ಜೀವನ ಕೊಟ್ಟಿರೋ ಅಪ್ಪ ಅಮ್ಮ, ಜೀವ ಉಳಿಸಿರೋ ಊಟ, ನಮ್ಮ ಸುಂದರವಾಗಿ ಕಾಣುವಂಥ ಹಾಗೆ ಮಾಡುವಂಥ ನಮ್ಮ ಉಡುಗೆ ತೊಡುಗೆ ಅಂತ ಹೇಳ್ತಾ ಇದ್ದಾರೆ ಪೂಜಾ ಅವರು. ಖಂಡಿತವಾಗಿಯೂ ಇವರ ಸಂದೇಶ ಎಲ್ಲರ ಮನ ಮುಟ್ತು ಅಂತ ಅನ್ಸುತ್ತೆ, ಯಾಕಂದರೆ ಅಪ್ಪ ಅಮ್ಮ ದೇವರು ಅಂತಿದ್ದಾರೆ. ಸೊ ನಾನು ಅದನ್ನೇ ಹೇಳ್ತಾ ಇರೋದು, ಇಲ್ಲದೇ ಇರುವಂಥ ಪಟ್ಟಿಗಳನ್ನು ಪಕ್ಕಕ್ಕಿಟ್ಟು ಇರೋದ್ರ ಬಗ್ಗೆ ಯೋಚನೆ ಮಾಡಿ, ಈ ಕ್ಷಣದಲ್ಲಿ ಜೀವಿಸಿ ಅಂತ ಹೇಳ್ತಾ ಇದ್ದೀನಿ. ಸೊ ಈ ರೀತಿಯಾದಂತಹ ಸಂದೇಶಗಳು ಮತ್ತಷ್ಟು ಬರಲಿ ಅಂತ ಹೇಳ್ತಾ ಮತ್ತೊಂದು ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಮತ್ತಷ್ಟು ಸಂದೇಶ ಖಂಡಿತವಾಗಿ ಓದ್ತೀನಿ ಅಂತ ಹೇಳ್ತಾ ಕೇಳ್ಕೊಂಡು ವಾಪಸ್ ಬನ್ನಿ.

ಸಾಕಷ್ಟು ಸಂದೇಶಗಳು ಹರಿದು ಬಂದಿದೆ. ಮಂಡಿಕಲ್ ಕೃಪಾ ಉಮೇಶ್ ಅವರು ಹೇಳ್ತಾ ಇದ್ದಾರೆ, ನಮ್ಮ ಹತ್ರ ಏನಿದೆಯೋ ಎಷ್ಟಿದೆಯೋ ಅದಕ್ಕೆ ನಾವು ಸಂತೋಷ ಪಡಬೇಕು, ನಮ್ಮ ಹತ್ರ ಅದಿಲ್ಲ ಇದಿಲ್ಲ ಅಂತ ಅಂದ್ಕೊಳ್ಬಾರ್ದು. ಈ ವಿಷಯ ತುಂಬ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕಾಗಿ ಅಂತ ಹೇಳ್ತಾ, ಕಳೆದೋದ ವಸ್ತು ಕ್ಷಣ, ಜನರ ಬಗ್ಗೆ ಚಿಂತೆ ಬೇಡ, ಮಿಂಚೋದ ಕಾಲ ಮರಳು ಬರಲ್ಲ, ಇರೋದನ್ನು ಬಿಟ್ಟು ಇರೋದು ಕಡೆ ಇರೋದೇ ಎಡೆ, ತುಡಿಯುವುದೇ ಜೀವನ ಅಂತ ಹೇಳ್ತಿದ್ದಾರೆ ಅನುಷಾ ಅವರು. ಅಂದರೆ ಈ ಸುಂದರವಾದ ಕವನನೇ ಕೊಟ್ಬಿಡ್ರಿ. ಹಾಗೆ ಅನಿಲ್ ಗ್ರಾಮ ಪುರೋಹಿತ್ ಬಿ ಟಿ ಎಂ ಲೇಔಟಿಂದ ಹೇಳ್ತಾ ಇದ್ದಾರೆ, ಪೋಷಕರು ನಮ್ಮ ಜೀವನದ ಅಮೂಲ್ಯ ಆಸ್ತಿ, ನಮ್ಮ ಸುಖ ದುಃಖ ಮೂಲ ಸೌಕರ್ಯ ಕನಸುಗಳನ್ನ ತ್ಯಾಗ ಮಾಡಿ ನಮ್ಮ ಭವಿಷ್ಯವನ್ನು ರೂಪಿಸ್ತಾರೆ. ಆದ್ದರಿಂದ ಅವರನ್ನು ಸದಾ ಗೌರವಿಸಿ ಪ್ರೀತಿಸಿ ಮತ್ತು ಕಾಳಜಿಯಿಂದ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ. ಹಾಗೆ ಭೂತ್ಕಾಲದ ಬಗ್ಗೆ ಪಶ್ಚಾತ್ತಾಪ ಪಡೋದಕ್ಕಾಗಲಿ, ಭವಿಷ್ಯದ ಬಗ್ಗೆ ಅತಿಯಾದ ಚಿಂತೆ ಮಾಡೋದಕ್ಕಾಗಲಿ ವರ್ತಮಾನದಲ್ಲಿ ಬದುಕೋದನ್ನು ಕಲಿಬೇಕು ಅಂತ ಹೇಳ್ತಾ ಇದ್ದಾರೆ. ಇಂದಿನ ಕ್ಷಣದಲ್ಲೇ ಮಾತ್ರ ಜೀವಿಸಬೇಕು, ಪೋಷಕರೊಂದಿಗೆ ಕಳೆಯೋ ಪ್ರತಿ ಕ್ಷಣ ಕೂಡ ಅಮೂಲ್ಯ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ ನಿಮ್ಮ ಸಂದೇಶಕ್ಕಾಗಿ. ಹಾಗೆ ಇರೋ ಭಾಗ್ಯ ನೆನೆದು ಇರೋ ಬಾರದೆಂಬುದಕ್ಕೆ ಬಿಡು ಚಿಂತೆ ಅಂತ ಡಿ ವಿ ಜಿ ಅವರು ಹೇಳಿದಾರಲ್ವೇನ್ರಿ ಅಂತ ಹೇಳ್ತಿದ್ದಾರೆ ಕೆ ನಾಗರಾಜ್ ಅವರು ಮುಳಬಾಗಿಲಿಂದ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕಾಗಿ. ಹಾಗೆ ಇನ್ನಷ್ಟು ಸಂದೇಶ ಮೂಡಿ ಬರ್ತಾ ಇದ್ದು, ಸಮಯದ ಅಭಾವ ಆಗಿದೆ. ನೀವು ಕೊನೆ ಕೊನೆಯಲ್ಲಿ ಸಂದೇಶವನ್ನು ಕಳಿಸ್ಬಿಟ್ಟಿದ್ದೀರಾ ನನ್ನ ಸಂದಿಗ್ಧ ಪರಿಸ್ಥಿತಿಗೆ. ಇರಲಿ, ನಾವ್ಯಾಕೆ ಇಲ್ಲೋದ್ರದ್ರ ಬಗ್ಗೆ ಯೋಚನೆ ಜಾಸ್ತಿ ಮಾಡಬೇಕಲ್ವಾ? ಯಾಕಂದರೆ ಸಿಕ್ಕಿರೋದು ಯಾವಾಗಲೂ ಉಚಿತವಾಗಿ ಕಾಣಿಸುತ್ತೆ, ಆದರೆ ಸಿಗದೇ ಇರೋದು ಮಾತ್ರ ಅಮೂಲ್ಯವಾಗಿ ಕಾಣಿಸುತ್ತೆ. ನಿಮ್ಮ ಬಳಿ ಇರೋ ಆರೋಗ್ಯ, ನಿಮ್ಮನ್ನು ನಂಬಿರೋ ಆ ಒಂದೆರಡು ಒಳ್ಳೆ ಹೃದಯಗಳು, ಪ್ರತಿ ರಾತ್ರಿ ಸಿಗೋ ನೆಮ್ಮದಿ ನಿದ್ದೆ, ಇವುಗಳಿಗೆ ಬೆಲೆ ಕಟ್ಟೋಕ್ಕೆ ಸಾಧ್ಯನಾ? ಡೆಫಿನೆಟ್ಲಿ ನಾಟ್. ಇವತ್ತು ಅದನ್ನೇ ನಾನು ಹೇಳಿದ್ದು, ಮನೆಗೆ ಹೋಗೋ ದಾರಿಯಲ್ಲಿ ಅಯ್ಯೋ ಅದಿಲ್ಲ ಇದಿಲ್ಲ ಅನ್ನೋ ಬದಲು ಬ್ಯಾಗ್ನ, ಆ ಒಂದು ದೂರಿನ ಬ್ಯಾಗ್ ಇದೆಯಲ್ಲ, ಅದನ್ನ ದಾರಿಯಲ್ಲೇ ಬಿಸಾಕ್ಬಿಟ್ಟು ನಿಮ್ಮ ಕೈಲಿರೋ ಒಂದು ವಸ್ತುಗಳನ್ನ ಅಥವಾ ನಿಮ್ಮ ವ್ಯಕ್ತಿಗಳನ್ನ ಗಟ್ಟಿಯಾಗಿ ಹಿಡ್ಕೊಳ್ಳಿ. ನೆನಪಿರಲಿ, ಇವತ್ತು ನೀವು ಯಾವುದನ್ನು ಸಾಮಾನ್ಯ ಅಂದ್ಕೊಂಡಿರ್ತೀರೋ ಅದು ಜಗತ್ತಿನ ಯಾವುದೋ ಮೂಲೆಯಲ್ಲಿನ ವ್ಯಕ್ತಿಗೆ ದೊಡ್ಡ ಕನಸಾಗಿರುತ್ತೆ. ಸೊ ಇವತ್ತಿನ ಕಾರ್ಯಕ್ರಮನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಸಂಜತ್ ಸುರಭಿ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ಕಡೆಯದಾಗಿ ಒಂದೇ ಒಂದು ಪುಟ್ಟ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಸನ್ಸೆಟ್ ಸುರಭಿಯಲ್ಲಿ ಇಷ್ಟೊತ್ತು ನಿಮ್ಮ ಜೊತೆ ಆಗಿದ್ದು ನಾನು ಆರ್ ಜೆ ಅರ್ಜುನ್ ಕೇಳ್ತಾ ಇರಿ. ಇದು ಆಕಾಶವಾಣಿ FM ರೇನ್ಬೋ 91.3 ಮೆಗಾಹರ್ಟ್ಸ್.

0: ಸಮಯ ಆಗ್ತಾ ಇದೆ, ಸಮಯ ಆಗ್ತಾ ಇದೆ 7:35. ಇದೀಗ ನೀವು ಕೇಳುವಂತ ಸುದ್ದಿ ಕನ್ನಡದಲ್ಲಿ ವಾರ್ತೆಗಳು.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಬಾಹ್ಯಾಕಾಶ ನವೋದ್ಯಮಗಳ ಸಿಇಒ ಸ್ಥಾಪಕರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಸಂವಾದ. ಭಾರತದ ಅಧ್ಯಕ್ಷತೆಯಲ್ಲಿ ವಿಶಾಖಪಟ್ಟಣದಲ್ಲಿ ನಾಳೆ ಬ್ರಿಕ್ಸ್ ಯುವ ಸಚಿವರ ಸಭೆ. ದಕ್ಷಿಣ ಭಾರತದ ಖ್ಯಾತ ಹಿರಿಯ ನಟಿ ಸಾಹುಕಾರ್ ಜಾನಕಿ ನಿಧನ, ಗಣ್ಯರ ಸಂತಾಪ. 20 ವರ್ಷದೊಳಗಿನವರ ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ ಚಿನ್ನದ ಪದಕ ಗೆದ್ದ ಭಾರತದ ಕಾಜಲ್ ಧೋಚಕ್. ಬಿಡಬ್ಲ್ಯೂಎಫ್ ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ ಮಹಿಳಾ ಡಬಲ್ಸ್ ವಿಭಾಗದ ಸೆಮಿಫೈನಲ್ಗೆ ತ್ರೀಸಾ ಜಾಲಿ, ಗಾಯತ್ರಿ ಗೋಪಿಚಂದ್ ಲಗ್ಗೆ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ನವದೆಹಲಿಯಲ್ಲಿ ಬಾಹ್ಯಾಕಾಶ ನವೋದ್ಯಮಗಳ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಸ್ಥಾಪಕರೊಂದಿಗೆ ಸಂವಾದ ನಡೆಸಿದರು. ಈ ವೇಳೆ ಮಾತನಾಡಿದ ಪ್ರಧಾನಿ, ದೇಶದ ಬಾಹ್ಯಾಕಾಶ ವಲಯವು ಜಾಗತಿಕ ಪ್ರತಿಭೆ, ಕಂಪನಿಗಳು ಮತ್ತು ಹೂಡಿಕೆಗೆ ಅಯಸ್ಕಾಂತವಾಗಬಹುದು. ಜಗತ್ತು ಬಾಹ್ಯಾಕಾಶದ ಬಗ್ಗೆ ಯೋಚಿಸಿದಾಗ ಅದು ಭಾರತದ ಕಡೆಗೆ ನೋಡುವಂತಹ ವಾತಾವರಣವನ್ನು ಸೃಷ್ಟಿಸುವಂತೆ ಸಲಹೆ ನೀಡಿದರು. ಕೃಷಿ, ಜಾನುವಾರು ನಿರ್ವಹಣೆ, ಡೈರಿ, ಪರಿಸರ ಸೇರಿದಂತೆ ಹಲವು ಕ್ಷೇತ್ರಗಳಿಗೆ ಬಾಹ್ಯಾಕಾಶ ತಂತ್ರಜ್ಞಾನವು ಹೇಗೆ ಅಪಾರ ಕೊಡುಗೆ ನೀಡಬಹುದು ಎಂಬುದರ ಕುರಿತು ಯೋಚಿಸುವಂತೆ ಅವರು ಸ್ಟಾರ್ಟ್ಅಪ್ಗಳ ಸ್ಥಾಪಕರಿಗೆ ಕರೆ ನೀಡಿದರು. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತವು ಜಗತ್ತಿಗೆ ಬಲವಾದ, ನವೀನ ಮತ್ತು ವಾಣಿಜ್ಯಿಕವಾಗಿ ಕಾರ್ಯಸಾಧ್ಯವಾದ ಮಾದರಿಯನ್ನು ನೀಡಬಲ್ಲದು ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಸಭೆಯಲ್ಲಿ ಸ್ಕೈರೂಟ್ ಏರೋಸ್ಪೇಸ್, ಅಗ್ನಿಕುಲ್ ಕಾಸ್ಮೋಸ್, ಪಿಕ್ಸೆಲ್, ಧ್ರುವ ಸ್ಪೇಸ್, ಗ್ಯಾಲಕ್ಸ್ ಐ, ಪಿಯರ್ ಸೈಟ್, ಬೆಲ್ಲಾಟ್ರಿಕ್ಸ್ ಏರೋಸ್ಪೇಸ್ ಮತ್ತು ದಿಗಂತರ ಸೇರಿದಂತೆ ಬಾಹ್ಯಾಕಾಶ ವಲಯದಲ್ಲಿ ಕೆಲಸ ಮಾಡುತ್ತಿರುವ 20 ಸ್ಟಾರ್ಟ್ಅಪ್ಗಳ ಸ್ಥಾಪಕರು ಭಾಗವಹಿಸಿದ್ದರು. ಭಾರತ ಮತ್ತು ಬ್ರೆಜಿಲ್ ನಡುವೆ ದೂರಸಂಪರ್ಕ ಹಾಗೂ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಸಹಕಾರ ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ಬ್ರಿಕ್ಸ್ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಸಭೆಯ ಸಂದರ್ಭದಲ್ಲಿ ಈ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ ಎಂದು ದೂರಸಂಪರ್ಕ ಇಲಾಖೆ ತಿಳಿಸಿದೆ. ಈ ಒಪ್ಪಂದವು ಡಿಜಿಟಲ್ ನಾವೀನ್ಯತೆಗೆ ಉತ್ತೇಜನ ನೀಡುವುದರ ಜೊತೆಗೆ ಡಿಜಿಟಲ್ ಮೂಲಸೌಕರ್ಯ ಬಲಪಡಿಸಿ ಉದಯೋನ್ಮುಖ ತಂತ್ರಜ್ಞಾನಗಳಲ್ಲಿ ಸಹಕಾರಕ್ಕೆ ಉತ್ತೇಜನ ನೀಡಲಿದೆ. ಪುಣೆಯಲ್ಲಿ ನಡೆದ 12ನೇ ಬ್ರಿಕ್ಸ್ ಸಂವಹನ ಸಚಿವರ ಸಭೆಯ ಸಂದರ್ಭದಲ್ಲಿ ಕೇಂದ್ರ ಸಂವಹನ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಹಾಗೂ ಬ್ರೆಜಿಲ್ನ ಸಂವಹನ ಸಚಿವ ಫ್ರೆಡ್ರಿಕೋ ಡಿ ಸಿಕ್ವೇರಾ ಫಿಲ್ಹೋ ಅವರು ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಿದರು. ಈ ತಿಳುವಳಿಕೆ ಒಪ್ಪಂದವು ಸಾರ್ವತ್ರಿಕ ಸಂಪರ್ಕ ವ್ಯವಸ್ಥೆ, ಸೈಬರ್ ಭದ್ರತೆ, ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ, ಉದಯೋನ್ಮುಖ ತಂತ್ರಜ್ಞಾನ, ಸಾಮರ್ಥ್ಯ ವರ್ಧನೆ ಹಾಗೂ ಉತ್ತಮ ಕಾರ್ಯವಿಧಾನಗಳ ವಿನಿಮಯ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಗಾಢಗೊಳಿಸಲಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ತಿಳಿಸಿದ್ದಾರೆ. ಸುರಕ್ಷಿತ ಹಾಗೂ ಎಲ್ಲರನ್ನೂ ಒಳಗೊಂಡ ಡಿಜಿಟಲ್ ಭವಿಷ್ಯ ನಿರ್ಮಾಣಕ್ಕೆ ಭಾರತ ಬ್ರೆಜಿಲ್ ಸಹಕಾರವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಈ ಒಪ್ಪಂದ ಮಹತ್ವದ ಹೆಜ್ಜೆಯಾಗಿದೆ ಎಂದು ಅವರು ಹೇಳಿದ್ದಾರೆ. ಭಾರತದ ಅಧ್ಯಕ್ಷತೆಯಲ್ಲಿ ಆಂಧ್ರಪ್ರದೇಶದ ವಿಶಾಖಪಟ್ಟಣದಲ್ಲಿ ಬ್ರಿಕ್ಸ್ ಯುವ ಸಚಿವರ ಸಭೆ ಮತ್ತು ಬ್ರಿಕ್ಸ್ ಕ್ರೀಡಾ ಸಚಿವರ ಸಭೆ ನಡೆಯಲಿದೆ. ಬ್ರಿಕ್ಸ್ ಯುವ ಸಚಿವರ ಸಭೆ ನಾಳೆ ನಡೆಯಲಿದ್ದು ಬ್ರಿಕ್ಸ್ ಕ್ರೀಡಾ ಸಚಿವರ ಸಭೆ ನಾಡಿದ್ದು ನಡೆಯಲಿದೆ. ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾಕ್ಟರ್ ಮನ್ಸುಖ್ ಮಾಂಡವೀಯ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಲಿದ್ದು ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಖಾತೆ ರಾಜ್ಯ ಸಚಿವೆ ರಕ್ಷಾ ಖಡ್ಸೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಬ್ರಿಕ್ಸ್ ಯುವ ಸಚಿವರ ಸಭೆಯು ಯುವ ಅಭಿವೃದ್ಧಿ ಮತ್ತು ಸಬಲೀಕರಣದಲ್ಲಿ ಸಹಕಾರವನ್ನು ಬಲಪಡಿಸುವತ್ತ ಗಮನ ಹರಿಸಲಿದ್ದು ಶಿಕ್ಷಣ, ಕೌಶಲ್ಯ, ಉದ್ಯಮಶೀಲತೆ, ಯೋಗಕ್ಷೇಮ ಮತ್ತು ಸುಸ್ಥಿರ ಅಭಿವೃದ್ಧಿಯನ್ನು ಒಳಗೊಂಡ ಚರ್ಚೆಗಳು ನಡೆಯಲಿದೆ. ಬ್ರಿಕ್ಸ್ ಕ್ರೀಡಾ ಸಚಿವರ ಸಭೆಯು ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ಕ್ರೀಡಾ ಸಚಿವರು ಮತ್ತು ನಿಯೋಗದ ಮುಖ್ಯಸ್ಥರನ್ನು ಒಟ್ಟುಗೂಡಿಸಲಿದೆ. ಕ್ರೀಡೆಯಲ್ಲಿ ಸಹಕಾರವನ್ನು ಬಲಪಡಿಸುವ ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ಬದ್ಧತೆಯನ್ನು ಇದು ಪುನರುಚ್ಚರಿಸುತ್ತದೆ ಎಂದು ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ತಿಳಿಸಿದೆ.

0: ನವದೆಹಲಿಯಲ್ಲಿಂದು ಮೊಬೈಲ್ ಫೋನ್ ತಯಾರಿಕಾ ಯೋಜನೆಗೆ ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಅವರು ಚಾಲನೆ ನೀಡಿದರು. ಕೇಂದ್ರ ಸಚಿವ ಸಂಪುಟವು ಕಳೆದ ತಿಂಗಳು 62,500 ಕೋಟಿ ರೂಪಾಯಿ ವೆಚ್ಚದೊಂದಿಗೆ ಈ ಯೋಜನೆಗೆ ಅನುಮೋದನೆ ನೀಡಿತ್ತು. ಈ ಕುರಿತು ಸುದ್ದಿಗಾರರಿಗೆ ಮಾಹಿತಿ ನೀಡಿರುವ ಸಚಿವ ಅಶ್ವಿನಿ ವೈಷ್ಣವ್, ಈ ಯೋಜನೆಯು 2026 April 1 ಜಾರಿಗೆ ಬಂದಿದ್ದು 2026-27 2030-31 5 ವರ್ಷಗಳ ಅವಧಿಯವರೆಗೆ ಜಾರಿಯಲ್ಲಿರಲಿದೆ ಎಂದು ತಿಳಿಸಿದರು. ದೇಶದಲ್ಲಿ ಮೊಬೈಲ್ ತಯಾರಿಕೆಯ ಪ್ರಮಾಣವನ್ನು ಮತ್ತಷ್ಟು ಹೆಚ್ಚಿಸುವುದು, ಮೊಬೈಲ್ ಉತ್ಪಾದನಾ ಪೂರೈಕೆ ಸರಪಳಿಯನ್ನು ಬಲಪಡಿಸುವುದು ಹಾಗೂ ದೇಶೀಯ ಉತ್ಪಾದನಾ ಸಾಮರ್ಥ್ಯವನ್ನು ವೃದ್ಧಿಸುವ ಮೂಲಕ ಜಾಗತಿಕ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸುವುದು ಯೋಜನೆಯ ಉದ್ದೇಶವಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪರಿಷ್ಕೃತ ನಿಯಮಗಳಡಿ ದೇಶದಲ್ಲಿ ನಿನ್ನೆಯವರೆಗೆ ಒಟ್ಟು 29 ವಿದೇಶಿ ನೇರ ಹೂಡಿಕೆಗಳು ವರದಿಯಾಗಿವೆ. ಇದರಲ್ಲಿ 4,800 ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ಪ್ರಸ್ತಾವಿತ ಎಫ್ಡಿಐ ಸೇರಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಈ ಹೂಡಿಕೆಗಳು ಮಾಹಿತಿ ತಂತ್ರಜ್ಞಾನ, ಕೃತಕ ಬುದ್ದಿಮತ್ತೆ, ಮಾಹಿತಿ ಮತ್ತು ಸಂವಹನ, ಉತ್ಪಾದನೆ, ಔಷಧಗಳು, ದತ್ತಾಂಶ ಕೇಂದ್ರಗಳು ಮತ್ತು ಸಾರಿಗೆ ಸೇವೆಗಳು ಸೇರಿದಂತೆ ವಿವಿಧ ಕ್ಷೇತ್ರಗಳನ್ನು ಒಳಗೊಂಡಿವೆ. May 1 ವಿದೇಶಿ ವಿನಿಮಯ ನಿರ್ವಹಣೆ ತಿದ್ದುಪಡಿ ನಿಯಮಗಳ ಅಡಿಯಲ್ಲಿ 10% ಭೂಗಡಿ ರಾಷ್ಟಗಳ ಮಾಲೀಕತ್ವವನ್ನು ನಿಯಂತ್ರಿಸದ ಪ್ರಕರಣಗಳಲ್ಲಿ ಸರ್ಕಾರದ ಪೂರ್ವಾನುಮೋದನೆ ಅಗತ್ಯವನ್ನು ತೆಗೆದುಹಾಕುವ ಮೂಲಕ ಭಾರತಕ್ಕೆ ವಿದೇಶಿ ಹೂಡಿಕೆಯ ಹರಿವನ್ನು ಸುಗಮಗೊಳಿಸುತ್ತದೆ ಮತ್ತು ವೇಗಗೊಳಿಸುತ್ತದೆ. ದಕ್ಷಿಣ ಭಾರತದ ಖ್ಯಾತ ಹಿರಿಯ ನಟಿ ಸಾಹುಕಾರ್ ಜಾನಕಿ ಇಂದು ವಯೋಸಹಜ ಕಾಯಿಲೆಯಿಂದ ನಿಧನರಾಗಿದ್ದಾರೆ. ಅವರಿಗೆ 94 ವಯಸ್ಸಾಗಿತ್ತು. ಅವರ ನಿಧನಕ್ಕೆ ಚಿತ್ರರಂಗ ಸೇರಿದಂತೆ ಅನೇಕ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. 1931 December 12 ಆಂಧ್ರಪ್ರದೇಶದ ರಾಜಮಂಡ್ರಿಯಲ್ಲಿ ಜನಿಸಿದ ಅವರು 1950 ತೆಲುಗಿನ ಸಾಹುಕಾರ್ ಚಿತ್ರದ ಮೂಲಕ ಚಿತ್ರರಂಗ ಪ್ರವೇಶಿಸಿದರು. ಈ ಚಿತ್ರದ ಹೆಸರಿನಿಂದಲೇ ಅವರು ಸಾಹುಕಾರ್ ಜಾನಕಿ ಎಂದು ಪ್ರಸಿದ್ದರಾದರು. ಕನ್ನಡ, ತೆಲುಗು, ತಮಿಳು ಹಾಗೂ ಮಲಯಾಳಂ ಸೇರಿದಂತೆ ಹಲವು ಭಾಷೆಗಳಲ್ಲಿ ಅವರು ಸುಮಾರು 400 ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ನಾಯಕಿಯಾಗಿ ಮಾತ್ರವಲ್ಲದೆ ಪೋಷಕ ಪಾತ್ರಗಳಲ್ಲಿಯೂ ತಮ್ಮ ಅಭಿನಯ ಪ್ರತಿಭೆಯನ್ನು ಮೆರೆದಿದ್ದಾರೆ. ಕನ್ನಡದಲ್ಲಿ ವರನಟ ಡಾ ರಾಜ್ಕುಮಾರ್ ಅವರೊಂದಿಗೆ ಮಹಿಷಾಸುರ ಮರ್ದಿನಿ ಸೇರಿದಂತೆ ಹಲವು ಚಿತ್ರಗಳಲ್ಲಿ ನಟಿಸಿದ್ದಾರೆ. ರಂಗಭೂಮಿಯಲ್ಲಿಯೂ ಸಕ್ರಿಯರಾಗಿದ್ದ ಸಾಹುಕಾರ್ ಜಾನಕಿ ಅವರು ಹಲವು ನಾಟಕಗಳಲ್ಲಿ ಅಭಿನಯಿಸಿದ್ದಾರೆ. ತಮ್ಮ ಸುದೀರ್ಘ ಕಲಾ ಸೇವೆಗಾಗಿ ಹಲವು ಪ್ರಶಸ್ತಿ ಮತ್ತು ಗೌರವಗಳಿಗೆ ಪಾತ್ರರಾಗಿರುವ ಅವರು 2022 ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಭಾರತದ ಕಾಜಲ್ ಧೋಚಕ್ ಸತತ 2 ಬಾರಿಗೆ 20 ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ ಪ್ರಶಸ್ತಿ ಗೆದ್ದಿದ್ದಾರೆ. ಮಹಿಳೆಯರ 76 kg ವಿಭಾಗದ ಫೈನಲ್ನಲ್ಲಿ ಅವರು ಚೀನಾದ ಜಿಂಗ್ರೂಸನ್ ವಿರುದ್ಧ 7-0 ಅಂತರದ ಗೆಲುವು ಸಾಧಿಸುವ ಮೂಲಕ ಚಿನ್ನದ ಪದಕ ಗೆದ್ದರು. 72 kg ವಿಭಾಗದಲ್ಲಿ ಭಾರತದ ತನು ಶರ್ಮಾ ಫೈನಲ್ನಲ್ಲಿ ಜಪಾನ್ನ ಚಿಸಾಟೋ ಯೋಶಿಡಾ ವಿರುದ್ಧ 3-5 ಅಂತರದಲ್ಲಿ ಸೋತು ಬೆಳ್ಳಿಗೆ ತೃಪ್ತಿಪಟ್ಟರು. 62 kg ವಿಭಾಗದಲ್ಲಿ ಸವಿತಾ ಜಪಾನ್ನ ಸಕುರಾ ಒನಿಶಿ ವಿರುದ್ಧ 2-12 ಅಂತರದಲ್ಲಿ ಸೋತ ನಂತರ ಬೆಳ್ಳಿ ಪದಕ ಗೆದ್ದರು. ಭಾರತದ ಮಾನ್ಸಿ ಲಾಥರ್ 68 kg ವಿಭಾಗದ ಫೈನಲ್ನಲ್ಲಿ ಚೀನಾದ ಚೆನ್ಲಿಂಗ್ ಸಾಂಗ್ ಅವರನ್ನು ಎದುರಿಸಲಿದ್ದಾರೆ. ಇದೇ ವೇಳೆ 59 kg ರೆಪಿಚೇಜ್ ಸುತ್ತಿನಲ್ಲಿ ಕೋಮಲ್ ಸ್ಪೇನ್ನ ರೋಸಾ ಮೊಲಿನಾ ರೋಡ್ರಿಗಸ್ ಅವರನ್ನು ಎದುರಿಸಲಿದ್ದಾರೆ. ಭಾರತದ ತ್ರಿಸಾ ಜಾಲಿ ಮತ್ತು ಗಾಯತ್ರಿ ಗೋಪಿಚಂದ್ ನವದೆಹಲಿಯಲ್ಲಿ ನಡೆದ BWF ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ನ ಮಹಿಳಾ ಡಬಲ್ಸ್ ಸೆಮಿಫೈನಲ್ಗೆ ಲಗ್ಗೆಟ್ಟಿದ್ದಾರೆ. ಭಾರತೀಯ ಜೋಡಿ 4 ಶ್ರೇಯಾಂಕದ ಚೀನಾದ ಜಿಇ ಫ್ಯಾನ್ ಮತ್ತು ಜಾಂಗ್ ಶೂ ಕ್ಸಿಯಾನ್ ಅವರನ್ನು 16-21 21-15 11-13 ಸೆಟ್ಗಳಿಂದ ಪರಾಭವಗೊಳಿಸಿದರು. ಈ ಗೆಲುವಿನೊಂದಿಗೆ ತ್ರಿಸಾ ಜಾಲಿ ಮತ್ತು ಗಾಯತ್ರಿ ಗೋಪಿಚಂದ್ ಪ್ರತಿಷ್ಠಿತ ಚಾಂಪಿಯನ್ಶಿಪ್ನಲ್ಲಿ ಭಾರತಕ್ಕೆ ಪದಕವನ್ನು ಖಚಿತಪಡಿಸಿದ್ದಾರೆ. ಕಳೆದ 15 ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಮಹಿಳಾ ಡಬಲ್ಸ್ ಸ್ಪರ್ಧೆಯಲ್ಲಿ ಇದು ಭಾರತದ ಮೊದಲ ಪದಕವಾಗಿದೆ. ಪಶ್ಚಿಮ ಬಂಗಾಳದ ಸಿಲಿಗುರಿಯಲ್ಲಿರುವ ಸಶಸ್ತ್ರ ಸೀಮಾಬಲದ ಪ್ರಧಾನ ಕಚೇರಿಯಲ್ಲಿ ಹಲವಾರು ಯೋಜನೆಗಳನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಉದ್ಘಾಟಿಸಿದರು ಹಾಗೂ ಶಿಲಾನ್ಯಾಸ ನೆರವೇರಿಸಿದರು. ಸಮಾರಂಭದ ನಂತರ ಸಶಸ್ತ್ರ ಸೀಮಾಬಲದ ಸಿಬ್ಬಂದಿ ಉದ್ದೇಶಿಸಿ ಮಾತನಾಡಿದ ಅವರು, ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಗಡಿ ಭದ್ರತೆಯ ಜವಾಬ್ದಾರಿಯುತ ಸಿಬ್ಬಂದಿಯ ಕಲ್ಯಾಣಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಎಂದು ಹೇಳಿದರು. ನೇಪಾಳ ಮತ್ತು ಭೂತಾನ್ನಂತಹ ದೇಶಗಳೊಂದಿಗೆ ಗಡಿಗಳನ್ನು ಕಾಯುವ ಸವಾಲಿನ ಕೆಲಸವನ್ನು ಎಸ್ಎಸ್ಬಿ ನಿರ್ವಹಿಸಿದೆ.

0: ಸುತ್ತಿದೆ. ಇದು ಅತ್ಯಂತ ಕಠಿಣ ಕರ್ತವ್ಯಗಳಲ್ಲಿ ಒಂದಾಗಿದೆ ಎಂದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಾಹ್ಯಾಕಾಶ ನವೋದ್ಯಮಗಳ ಸಿಇಒ ಸ್ಥಾಪಕರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಸಂವಾದ. ಭಾರತದ ಅಧ್ಯಕ್ಷತೆಯಲ್ಲಿ ವಿಶಾಖಪಟ್ಟಣದಲ್ಲಿ ನಾಳೆ ಬ್ರಿಕ್ಸ್ ಯುವ ಸಚಿವರ ಸಭೆ. ದಕ್ಷಿಣ ಭಾರತದ ಖ್ಯಾತ ಹಿರಿಯ ನಟಿ ಸಾಹುಕಾರ್ ಜಾನಕಿ ನಿಧನ, ಗಣ್ಯರ ಸಂತಾಪ. 20 ವರ್ಷದೊಳಗಿನವರ ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್, ಚಿನ್ನದ ಪದಕ ಗೆದ್ದ ಭಾರತದ ಕಾಜಲ್ ಧೋಚಕ್. ಬಿಡಬ್ಲ್ಯೂಎಫ್ ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ ಮಹಿಳಾ ಡಬಲ್ಸ್ ವಿಭಾಗದ ಸೆಮಿಫೈನಲ್ಗೆ ತ್ರಿಸಾ ಜಾಲಿ, ಗಾಯತ್ರಿ ಗೋಪಿಚಂದ್ ಲಗ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05. ಇದೀಗ ವಿಧಾನಮಂಡಲ ಕಾರ್ಯಕಲಾಪಗಳ ಸಮೀಕ್ಷೆ.
1: ಆಕಾಶವಾಣಿ ಎಫ್ಎಂ ರೇನ್ಬೋ.
2: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
3: ನಮಸ್ಕಾರ, ಶುಭ ಸಂಜೆ. ಪ್ರೀತಿಯ ಕೇಳುಗರ ಬಳಗಕ್ಕೆ ನೀವು ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ. ಇದು ಕನ್ನಡ ಕಾಮನವಿಲ್ಲು. ಮುಸ್ಸಂಜೆಯ ಈ ಸಮಯದಲ್ಲಿ ನಾವು ಮನಸ್ಸಿಗೆ ಹಿತ ಅನ್ಸುವಂತಹ ವಿಷಯಗಳ ಕುರಿತು ಮಾತಾಡ್ತಾ ಸಾಕ್ತೀವಿ. ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ ಇವತ್ತಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಕೋರ್ತಾ ಇರೋದು ನಾನು ಆರ್ ಜೆ ಅಶ್ವಥ ಮಲ್ನಾಡ್.

ದುಡಿದು ದಣಿದಂತಹ ಜೀವಗಳಿಗೆ ಪ್ರೀತಿಯ ಸ್ಪರ್ಶವನ್ನ ನೀಡ್ತಾ ಸಂಗೀತದ ಆಲಾಪನೆಯಲ್ಲಿ ತೇಲಿಸುವಂತಹ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತನಾಡಲಿರುವಂತಹ ವಿಷಯ ಒಂದು ಸಣ್ಣ ಕಾಗದದ ತುಂಡಿನ ಬಗ್ಗೆ. ಆದರೆ ಅದರೊಳಗೆ ಅಡಗಿರುವಂತಹ ಭಾವನೆ ಇದೆಯಲ್ಲ, ಅದು ಮಾತ್ರ ತುಂಬಾ ದೊಡ್ಡದು. ಅದುವೇ ಪ್ರೀತಿಯ ಪತ್ರ.

ಇಂದಿನ ಡಿಜಿಟಲ್ ಯುಗದಲ್ಲಿ ಒಂದು ಮೆಸೇಜ್ ಕಳಿಸಲು ಒಂದು ಕ್ಷಣ ಸಾಕು. ಒಂದು, ನಾನು ನಿನ್ನ ತುಂಬಾ ನೆನಪಿಸ್ಕೊಳ್ತಾ ಇದ್ದೀನಿ ಅನ್ನುವಂತಹ ಮಾತನ್ನ ಕೆಲವೇ ಸೆಕೆಂಡ್ಗಳಲ್ಲಿ ಕಳಿಸ್ಬಿಡಬಹುದು. ಆದರೆ ಒಂದು ಕಾಲದಲ್ಲಿ ಒಂದು ಪತ್ರ ಬರೆಯಲು ಮನಸ್ಸು ಬೇಕಿತ್ತು, ಸಮಯ ಬೇಕಿತ್ತು, ಭಾವನೆಗಳನ್ನ ಪದಗಳಲ್ಲಿ ಜೋಡಿಸುವ ತಾಳ್ಮೆಯಂತೂ ಬೇಕೇ ಬೇಕಿತ್ತು. ಅದಕ್ಕಾಗಿಯೇ ಹಳೆಯ ಪ್ರೀತಿ ಪತ್ರಗಳಿಗೆ ಒಂದು ವಿಶೇಷವಾದಂತಹ ಸ್ಥಾನವಿದೆ.

ಒಂದು ಚಿಕ್ಕ ಕತೆ ಹೇಳ್ತೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ. ಒಂದು ಹಳೆಯ ಮರದ ಪೆಟ್ಟಿಗೆಯಲ್ಲಿ ಕೆಲವು ವರ್ಷಗಳ ನಂತರ ಒಂದು ಪತ್ರ ಸಿಕ್ಕಿತು. ಅದು ಹಳದಿ ಬಣ್ಣಕ್ಕೆ ತಿರುಗಿತ್ತು ಅಂತ ಹೇಳಿದ್ರೆ ಗೊತ್ತಾಗುತ್ತೆ ತುಂಬಾ ಹಳೆಯದಾದಂತಹ ಪತ್ರ ಅದಾಗಿತ್ತು ಅಂತ. ಅದ್ರಲ್ಲಿ ಬರ್ತಿತ್ತು, ನನ್ನ ಪ್ರೀತಿಯವರಿಗೆ. ಆ ಪತ್ರವನ್ನ ಓದಿದಾಗ ಅದರಲ್ಲಿ ದೊಡ್ಡ ದೊಡ್ಡ ಮಾತುಗಳೇನಿರಲಿಲ್ಲ, ಅಥವಾ ಕವಿತೆಗಳ ಸಾಲುಗಳು ಕೂಡ ಇರಲಿಲ್ಲ. ಅದರಲ್ಲಿದ್ದದ್ದು ಕೇವಲ ಸಣ್ಣ ಸಣ್ಣ ನೆನಪುಗಳು. ನೀನು ನಗುವಾಗ ನನಗೆ ತುಂಬಾ ಸಂತೋಷ ಆಗುತ್ತೆ, ನೀನು ದಣಿದಾಗ ಸ್ವಲ್ಪ ವಿಶ್ರಾಂತಿ ತೆಗೆದುಕೋ, ನಿನ್ನ ಕನಸುಗಳನ್ನ ಎಂದಿಗೂ ಬಿಟ್ಟು ಬಿಡಬೇಡ. ಅದು ಕೇವಲ ಪ್ರೀತಿಯ ಮಾತುಗಳಲ್ಲ, ಅದು ಒಬ್ಬ ವ್ಯಕ್ತಿಯ ಬಗ್ಗೆ ಇನ್ನೊಬ್ಬ ವ್ಯಕ್ತಿಯ ಕಾಳಜಿ.

ಪತ್ರ ಅಂತ ಹೇಳಿದ್ರೆ ಕೇವಲ ಹುಡುಗ ಹುಡುಗಿಯರ ನಡುವಿನ ಭಾವನೆ ಮಾತ್ರ ಅಲ್ಲ. ಒಬ್ಬ ತಾಯಿ ತನ್ನ ಮಗುವಿಗೆ ಬರೆದಿರದಿದ್ದರೂ ಮನಸ್ಸಿನಲ್ಲಿ ಪ್ರತಿದಿನ ಬರೆಯುವ ಒಂದು ಪತ್ರ ಇದೆ. ನೀನ್ ಚೆನ್ನಾಗಿರ್ಬೇಕು ಅನ್ನೋಂಥ ಒಂದು ಆಶೆ ಇದೆ. ಒಬ್ಬ ತಂದೆಯ ಮೌನ ಪತ್ರ ಇದೆ. ನಿನ್ನ ಭವಿಷ್ಯಕ್ಕಾಗಿ ನಾನು ಎಲ್ಲಾನು ಮಾಡಕ್ಕೆ ಸಿದ್ಧವಾಗಿದ್ದೀನಿ ಅನ್ನುವಂತಹ ದೃಢತೆ ಇದೆ. ಒಬ್ಬ ಸ್ನೇಹಿತ ಅಥವಾ ಸ್ನೇಹಿತೆಯ ಪ್ರೀತಿ ಪತ್ರ ಇದೆ. ನಿನ್ನ ಕಷ್ಟದ ಸಮಯದಲ್ಲಿ ನಾನು ನಿನ್ನ ಜೊತೆಗೆ ಇದ್ದೇನೆ.

ಪ್ರೀತಿ ಪತ್ರದ ಸೌಂದರ್ಯ ಏನ್ ಗೊತ್ತಾ, ಅದು ಕೇವಲ ಪದಗಳನ್ನ ಉಳಿಸೋದಿಲ್ಲ, ಅದು ಒಂದು ಕಾಲವನ್ನ ಉಳಿಸುತ್ತೆ. ಆ ಪತ್ರವನ್ನ ಮತ್ತೆ ಓದಿದಾಗ ಆ ದಿನದ ನೆನಪು ಬರುತ್ತೆ, ಆ ವ್ಯಕ್ತಿಯ ಧ್ವನಿ ನೆನಪಾಗುತ್ತೆ, ಆ ಭಾವನೆ ಮತ್ತೆ ಜೀವಂತವಾಗುತ್ತೆ.

ಇವತ್ತು ನಾವೆಲ್ಲವನ್ನ ವೇಗವಾಗಿ ಮಾಡ್ತಾ ಇದೀವಿ, ಆದ್ರೆ ಕೆಲವೊಮ್ಮೆ ಸ್ನೇಹಿತರೆ ಕೆಲವೊಮ್ಮೆ ಒಂದು ಸಣ್ಣ ಪತ್ರವನ್ನ ಬರೀರಿ. ಯಾರಿಗೆ? ನಿಮ್ ತಾಯಿಗೆ, ತಂದೆಗೆ, ನಿಮ್ಮ ಜೀವನ ಸಂಗಾತಿಗೆ, ನಿಮ್ಮ ಸ್ನೇಹಿತರಿಗೆ. ನೀವು ನನ್ನ ಜೀವನದಲ್ಲಿ ಇದ್ದಿರಲ್ಲ, ಅದೇ ನನಗೆ ಸಂತೋಷ ಅನ್ನೋ ರೀತಿಲಿ ಬರೀರಿ. ಯಾಕಂದ್ರೆ ಕೆಲವೊಮ್ಮೆ ನಾವು ಹೇಳದೆ ಉಳಿಸುವ ಪ್ರೀತಿಯೇ ಅತಿ ಹೆಚ್ಚು ಮೌಲ್ಯವನ್ನ ಹೊಂದಿರುತ್ತೆ.

ಕೇಳಿದ್ರಲ್ಲ, ಪ್ರೀತಿ ಪತ್ರ ಅಂದ್ರೆ ಕಾಗದದ ಮೇಲೆ ಬರೆದ ಕೆಲವು ಸಾಲುಗಳಲ್ಲ, ಅದು ಒಂದು ಹೃದಯ ಮತ್ತೊಂದು ಹೃದಯದ ಜೊತೆಗೆ ನಡೆಸುವ ಮೌನ ಸಂಭಾಷಣೆ. ಪದಗಳು ಮರೆಯಾಗಬಹುದು, ಕಾಗದ ಹಳೆಯದಾಗಬಹುದು, ಆದರೆ ಅದರೊಳಗೆ ಅಡಗಿರುವಂತಹ ಪ್ರೀತಿ ಎಂದಿಗೂ ಹಳೆಯದಾಗುವುದಿಲ್ಲ. ಇದಾಗಿತ್ತು ಇವತ್ತಿನ ಒಲವಿನ

ಆಲಾಪ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಿಮ್ಮ ಅಭಿಪ್ರಾಯಗಳಿಗೆ ಸದಾ ನಾವು ತೆರೆದಿರ್ತೀವಿ. ನಿಮ್ಮ ಸಂದೇಶದ ಮುಖಾಂತರ ಇವತ್ತಿನ ಕಾರ್ಯಕ್ರಮ ಹೇಗಿತ್ತು ಅಂತ ನಮಗೂ ಕೂಡ ತಿಳಿಸಿ ಅಂತ ಹೇಳ್ತಾ ಸದ್ಯಕ್ಕೆ ಅಪ್ಪಣೆ ಕೊಡಿ ಸ್ನೇಹಿತರೆ. ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಈ ಕ್ಷಣದಲ್ಲಿ ನಿಮ್ಮ ಜೊತೆಯಾಗಿದ್ದು ನಾನು ಆರ್ಜೆ ಅಶ್ವಿತಾ ಮಲ್ನಾಡ್. ಕೇಳ್ತಾರಿ, ಕೇಳಿಸ್ತಾರಿ ಆಕಾಶವಾಣಿ ಎಫ್ಎಂ ರೇನ್ಬೋ. ಇದು ಕನ್ನಡ ಕಾಮನ ಬಿಲ್ಲು.

0: ನವಿಲುಗರಿಯಂತಹ ನವಿರಾದ ನೆನಪು ಕೆಲವು ಕಾಲದ್ದು. ನೆನಪಿನ ನವಿಲುಗರಿ ಹಿಡಿದು ಹಾಡುಗಳೊಂದಿಗೆ ಮಾತಾಡಲಿದ್ದಾರೆ ಕಾಮನಬೆಲ್ಲಿನ ಆ ಕಾಲದ ದನಿಗಳು.
1: ನೆನಪುಗಳ ಮಾತು ಮಧುರ
2: ಪ್ರತಿದಿನ 12:05 to 10:00 ಕೇಳಿ ನವಿಲುಗರಿ.
3: ನವಿಲುಗರಿಯೊಂದು ಎದೆಯೊಳಗೆ ಬಂದು ಕಚಗುಳಿಯ ಇಟ್ಟಂತಿದೆ.
0: ಸೋಮವಾರದಿಂದ ಶುಕ್ರವಾರ ಕನ್ನಡ ಹಾಡುಗಳು.
3: ಹಾಡದ ಹಾಡೊಂದನು ನಾಲಿಗೆಯು ತಾನಾಗೆ ನುಡಿದಂತಿದೆ.
0: ನಿಮ್ಮ ನೆಚ್ಚಿನ ಕನ್ನಡ ಕಾಮನಬೆಲ್ಲಿನಲ್ಲಿ ಮಾತ್ರ
2: ಆಕಾಶವಾಣಿ FM ರೇನ್ಬೋ 101.3 MHz. Musically yours.
4: ಎಸ್ ಸ್ನೇಹಿತರೆ, ಇದು ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ ಎಂ ರೈನ್ ಬೋ 101.3 MHz ನಲ್ಲಿ ಮ್ಯೂಸಿಕಲ್ ಯುವರ್ಸ್. ಸದ್ಯಕ್ಕೆ ಸಮಯ ಆಗ್ತಾ ಇದೆ 8:00.

ಎಸ್, ವೆಲ್ಕಮ್ ಬ್ಯಾಕ್. ಇದು ಆಕಾಶವಾಣಿ ಎಫ್ ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಕೇಳ್ತಿರೋದು ನೀವು ಈಗ ಸುಕೂನ್ ಕೇಪಲ್. ನಾನು ಈ ಕಾರ್ಯಕ್ರಮದಲ್ಲಿ ಜೊತೆ ಆಗ್ತಿರೋದು ನಿಮ್ಮ ಜೊತೆ ಆರ್ ಜೆ ಅರ್ಜುನ್. ಇನ್ನೇನು ಸಮಯ ಆಯಿತು, 9:15. ಸುಕೂನ್ ಕೇಪಲ್ ಕಾರ್ಯಕ್ರಮನ ಕೇಳ್ತಾ ಹಿಂದಿ ಬೀಟ್ಸ್ನೊಂದಿಗೆ ಹೆಜ್ಜೆ ಹಾಕೋದಿಕ್ಕೆ ರೆಡಿನಾ? ಸೊ ಇವತ್ತು ಸುಕೂನ್ ಕೇಪಲ್ ಕಾರ್ಯಕ್ರಮದಲ್ಲಿ ಒಂದಷ್ಟು ವಿಷಯಗಳನ್ನ ಮಾತನಾಡೋಣ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಾನು ಓದ್ತೀನಿ ಇಲ್ಲಿ. ಅದಕ್ಕೂ ಮುನ್ನ ಯಾವ ವಿಷಯ ಅಂತ ಹೇಳೋದಕ್ಕೂ ಮುನ್ನ ಒಂದು ಸುಂದರ ಗೀತೆಯನ್ನು ಕೇಳ್ಕೊಂಡು ಬಂದ್ಬಿಡಿ, ಮತ್ತೆ ಮಾತಾಡೋಣ.

ಎಸ್, ಅಂದ ಹಾಗೆ ಅನಿಸ್ತಾ ನಿಮಗೂ ಕೂಡ ಎಲ್ಲ ನನ್ನ ಕೈ ಮೀರಿ ಹೋಗ್ತಾ ಇದೆ, ಏನು ನಿರ್ಧಾರ ತೊಗೋಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಕೆಲವೊಮ್ಮೆ ನಿಮಗೂ ಅನಿಸಿರಬಹುದು. ಕೆಲಸದ ಪ್ರೆಷರ್ ಇರಲಿ, ಈ ರಿಲೇಷನ್ಶಿಪ್ ಇರಲಿ, ಅಥವಾ ಯಾವುದೇ ಗೊಂದಲವಿರಲಿ, ಅಥವಾ ಮುಂದೇನು ಅನ್ನೋ ಪ್ರಶ್ನೆ ಇರಲಿ, ನಾವೆಲ್ಲರೂ ಒಂದಲ್ಲ ಒಂದು ಹಂತದಲ್ಲಿ ಈ ಗೊಂದಲದ ಸುಳಿಯಲ್ಲಿ ಸಿಲುಕೊಂಡಿರ್ತೀವಿ ತಮ್ಮ ತಮ್ಮ ಲೈಫಲ್ಲಿ ಅಲ್ವಾ. ಆದರೆ ಈ ಕ್ಷಣದಲ್ಲಿ ನಾವು ಮಾಡೋ ಬಹುದೊಡ್ಡ ತಪ್ಪು ಏನು ಗೊತ್ತಾ? ಅದೇ ಗೊಂದಲದಲ್ಲಿ ಇದ್ದುಕೊಂಡೆ ಪರಿಹಾರ ಹುಡುಕೋದಕ್ಕೆ ಹೆಣಗಾಡೋದು. ಸೊ ಗೊಂದಲ ಅನ್ನುವಂಥ ವಿಷಯದ ಬಗ್ಗೆ ನಾನು ಇವತ್ತು ಮಾತಾಡ್ತಿದ್ದೀನಿ. ಗೊಂದಲ ಇರಬೇಕಾದ್ರೆ ನಾವೇನು ಮಾಡೋದು, ಏನು ಮಾಡಬೇಕು? ಆತುರದಲ್ಲಿ ಒಂದು ಹೆಜ್ಜೆ ಹಾಕೋದಾ, ಅಥವಾ ಶಾಂತವಾಗಿ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಮುಂದೆ ಹೆಜ್ಜೆ ಇಡೋದಾ? ಯಾವುದನ್ನು ಮಾಡಿದ್ರೆ ಬೆಟರು ಅಂತ ನಿಮಗೆಲ್ಲರಿಗೂ ಗೊತ್ತೇ ಇರದೇ ಇರುತ್ತಾ? ಸೊ ಅದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ನೀವು ಗೊಂದಲದಲ್ಲಿದ್ದಾಗ ಏನನ್ನು ಮಾಡ್ತೀರಾ, ಯಾವ ರೀತಿ ಆ ಪರಿಸ್ಥಿತಿಯನ್ನು ನಿಭಾಯಿಸ್ತೀರಾ ಅಂತ ಸೊ ಮಾತಾಡ್ತಾ ಸಾಗೋಣ. ಇವತ್ತಿನ ಸುಕುನ್ ಕೆ ಪಲ್ ಕಾರ್ಯಕ್ರಮದಲ್ಲಿ ಒಂದು ಅರ್ಧ ಗಂಟೆ ಖಂಡಿತವಾಗಿಯೂ ನಿಮ್ಮ ಸಂದೇಶವನ್ನು ನಮ್ಮ ವಾಟ್ಸಪ್ ಸಂಖ್ಯೆಗೆ ಕಳಿಸ್ಬೋದು. ನಮ್ಮ ವಾಟ್ಸಪ್ ಸಂಖ್ಯೆ ನಿಮಗೆ ಗೊತ್ತೇ ಇದೆಯಲ್ಲ, 9480901013 9480103. ಕಳಿಸ್ಕೊಡಿ, ಕಾಯ್ತಾ ಇರ್ತೀನಿ.

ಎಸ್, ಗೊಂದಲದ ಬಗ್ಗೆ ಸಾಕಷ್ಟು ಸಂದೇಶ ಕಳಿಸಿದ್ದೀರಾ ನಮ್ಮ ಎಫ್ ಎಂ ರೈನ್ಬೋ ಸ್ಟುಡಿಯೋಗೆ. ಲೈಫ್ನಲ್ಲಿ ತುಂಬ ಗೊಂದಲ ನೋಡಿದ್ದೇನೆ, ಬಟ್ ಎದುರಿಸಲು ಸಾಧ್ಯವೇ ಇಲ್ಲದಾಗ ರಾಯರೇ ನೀವೇ ಗತಿ ಎಂದಾಗ ಎಲ್ಲದಕ್ಕೂ ಅವರು ಪರಿಹಾರ ತೋರಿಸ್ತಾರೆ ಅಂತ ಹೇಳ್ತಿದ್ದಾರೆ. ಯಾರಿದ್ದು ಲಾಸ್ಟ್ ನಂಬರ್? ನಾಗರತ್ನ ಅವರು, ರಾಜಾಜಿನಗರದಿಂದ. ಹಾಗೆ ಶಾಂತಾಚಾರ ಬಡಗೇರವರು ಹೇಳ್ತಾ ಇದ್ದಾರೆ, ಗೊಂದಲ ಎಂದರೆ ಒಂದು ವಿಷಯದ ಬಗ್ಗೆ ಸ್ಪಷ್ಟತೆ ಇಲ್ಲದೆ ಏನು ಮಾಡಬೇಕು ಅಥವಾ ಯಾವ ನಿರ್ಧಾರ ತೆಗೆದುಕೊಳ್ಬೇಕು ಎಂಬುದರಲ್ಲಿ ಮನಸ್ಸು ತೋಚದೇ ಇರೋ ಸ್ಥಿತಿ. ಹೌದು, ಕನ್ನಡದಲ್ಲಿ ಇದಕ್ಕೆ ಗಲಿಬಿಲಿ, ಅವ್ಯವಸ್ಥೆ, ತೊಡಕು, ಅಸ್ಪಷ್ಟತೆ ಎಂಬ ಅರ್ಥಗಳು ಬರುತ್ತವೆ. ಮೊದಲು ಶಾಂತವಾಗಿ ಯೋಚಿಸಬೇಕು, ಸಮಸ್ಯೆ ಏನು ಎಂಬುದನ್ನು ಸ್ಪಷ್ಟವಾಗಿ ಗುರುತಿಸ್ಕೋಬೇಕು, ಸತ್ಯವಾದ ಮತ್ತು ಸರಿಯಾದ ಮಾಹಿತಿಯನ್ನು ತಿಳಿದುಕೋಬೇಕು, ಸಾಧಕ ಬಾಧಕಗಳನ್ನ ಪರಿಶೀಲಿಸಿ ನಿರ್ಧಾರ ತೆಗೆದುಕೊಳ್ಬೇಕು, ಅಗತ್ಯವಿದ್ದರೆ ನಂಬಿಕೆಯ ವ್ಯಕ್ತಿಯ ಸಲಹೆ ಪಡಿಬೇಕು, ನಂಬಿಕೆ ಇರುವಂತಹ ವ್ಯಕ್ತಿಯ ಸಲಹೆ ಪಡೆಯಬೇಕು. ಒಂದೇ ಸಮಯದಲ್ಲಿ ಎಲ್ಲವನ್ನು ಪರಿಹರಿಸಲು ಪ್ರಯತ್ನಿಸದೆ ಒಂದು ಸಮಸ್ಯೆಯನ್ನು ಒಂದೊಂದಾಗಿ ಪರಿಹರಿಸ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಒಟ್ಟಿನಲ್ಲಿ ಗೊಂದಲದಲ್ಲಿ ತೆಗೆದುಕೊಂಡ ನಿರ್ಧಾರ ತಪ್ಪಾಗಬಹುದು, ಶಾಂತ ಮನಸ್ಸಿನಲ್ಲಿ ತೆಗೆದುಕೊಂಡ ನಿರ್ಧಾರ ಉತ್ತಮ ಫಲ ನೀಡಬಹುದು ಅಂತ ಹೇಳ್ತಾ ಇದ್ದಾರೆ ಶಾಂತಾಚಾರ ಅವರು. ಖಂಡಿತವಾಗಿ ನಿಮ್ಮ ಮಾತು ನೂರಕ್ಕೆ ನೂರು ಸತ್ಯ. ಶಾಂತವಾಗಿ ವರ್ತಿಸೋದ್ರಿಂದ ಅರ್ಧಕ್ಕರ್ಧ 90% ಸಮಸ್ಯೆಗಳು ಪರಿಹಾರ ಆಗುತ್ತೆ ಅಂತಲೇ ಭಾವಿಸ್ಬೋದು. ಅಶೋಕ್ ಕುಮಾರ್ ಅವರು ಮಂಜುಳಾ ಪ್ರಜ್ವಲ್ ಲೋಹಿತ್ ಮುಳಬಾಗ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅದರ ಜೊತೆಗೆ ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದನ್ನಿ ಅವರು ಸುಕುನ್ ಕೆಪ್ಪಲ ಕಾರ್ಯಕ್ರಮವನ್ನು ಆಲಿಸ್ತಾ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ನೋಡಿ, ಒಂದು ಕತೆ ಹೇಳ್ತೀನಿ. ಇದಕ್ಕೂ ಮುನ್ನ ಈ ಒಂದು ನಿದರ್ಶನ ಎಷ್ಟು ಹೋಲಿಕೆ ಆಗುತ್ತೆ ಅಂತ ಶಾಂತಾಚಾರ್ಯ ಅವರು ಹೇಳಿದ್ದಾರೆ. ಶಾಂತವಾಗಿ ವರ್ತಿಸೋದ್ರಿಂದ ಒಂದಷ್ಟು ಸಮಸ್ಯೆಗಳು ಬಗೆಹರುತ್ತೆ. ಇದಕ್ಕೆ ಒಂದು ಕಥೆಯನ್ನು ಪೂರಕವಾಗಿ ನಾನು ಹೇಳ್ತೀನಿ. ಒಂದು ಗೀತೆಯ ಬಳಿಕ ಕಲ್ಹೋನೋ ಗೀತೆಯಿಂದ ಒಂದು ಇಂಪಾದ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ತುಂಬ ಅರ್ಥಗರ್ಭಿತವಾಗಿರುವಂತಹ ಗೀತೆ, ಕೇಳ್ಕೊಂಡು ಬನ್ನಿ.

ಎಸ್, ವೆಲ್ಕಮ್ ಬ್ಯಾಕ್ ಸುಕುನ್ ಕೇಪಲ್ ಕಾರ್ಯಕ್ರಮದಲ್ಲಿ. ನೀವಿದ್ದೀರಾ, ನಾನು ಆರ್ ಜೆ ಅರ್ಜುನ್. ಆಗಲೇ ಒಂದು ಸಣ್ಣ ಕಥೆನ ಹೇಳ್ತೀನಿ ಅಂತ ಹೇಳಿದ್ದೆ. ಏನಪ್ಪ ಕಥೆ ಅಂದರೆ, ಕಾಡಿನಲ್ಲಿ ಹೀಗೆ ದಾರಿ ತಪ್ಪಿದ ಒಬ್ಬ ಪಾದಚಾರಿ ಓಡ್ತಲೇ ಇದ್ದಂತೆ. ಎಲ್ಲಿವರೆಗೂ ಅಂದರೆ ಅವನಿಗೆ ದಾರಿ ಸಿಕ್ಕೋವರೆಗೂ. ಒಂದು ಓಡಿದಷ್ಟು ಆತ ಕಾಡಿನ ಇನ್ನಷ್ಟು ಆಳಕ್ಕೆ ತಲುಪ್ತಾನೆ, ಆದರೆ ಅವನಿಗೆ ದಾರಿನೇ ಸಿಗಲ್ಲ. ಕೊನೆಗೆ ಸುಸ್ತಾಗಿ ಒಂದು ಮರದ ಕೆಳಗಡೆ ಕುಳಿತಾಗಷ್ಟೇ ಅವನಿಗೆ ಹಕ್ಕಿಗಳ ಕಲರವ ಹಾಗೆ ಪಕ್ಕದಲ್ಲಿ ಹರಿತಾ ಇರುವಂತಹ ಒಂದು ನದಿಯ ಸದ್ದು ಕೇಳಿಸುತ್ತೆ. ಆ ನದಿಯ ದಾರಿಯೇ ಅವನನ್ನು ಊರಿಗೆ ಸೇರಿಸುತ್ತೆ. ಸೊ ಸ್ನೇಹಿತರೆ, ಇದರಿಂದ ನಾವು ತಿಳಿಯೋದೇನಪ್ಪ ಅಂದರೆ, ಜೀವನ ಅಷ್ಟೇ, ಗೊಂದಲದಲ್ಲಿದ್ದಾಗ ಅಥವಾ ಇನ್ನೊಂದೇನೋ ಗಡಿಬಿಡಿಯಲ್ಲಿದ್ದಾಗ ಓಡೋದನ್ನು ನಿಲ್ಲಿಸಿ, ಜಸ್ಟ್ ಒಂದು ಬ್ರೇಕನ್ನು ತಗೊಳ್ಳಿ, ನಿಧಾನಕ್ಕೆ ಯೋಚಿಸಿ. ಸೊ ಆಗ ನಿಮಗೆ ದಾರಿ ಅದಾಗದೆ ಕಾಣಿಸುತ್ತೆ ಅಂತ ಹೇಳ್ತಾ ಮತ್ತೊಂದು ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ ಈ ಒಂದು ಸುಕೂನ್ ಕೇಪದ ಕಾರ್ಯಕ್ರಮದಲ್ಲಿ. ಕೇಳಿ, ಎಂಜಾಯ್ ಮಾಡಿ.

ನೀವು ಕೇಳಬಹುದು, ಅರ್ಜುನ್ ಕೆಲಸ ಬೆಟ್ಟದಷ್ಟಿದೆ, ಸಮಸ್ಯೆಗಳು ತಲೆಯಲ್ಲಿ ಓಡ್ತಿವೆ, ಇಂಥ ಸಮಯದಲ್ಲಿ ವಿರಾಮ ತಗೊಳ್ಳೋದು ಹೇಗೆ ಸಾಧ್ಯ ಅಂತ. ಆದರೆ ಒಂದು ಕ್ಷಣ ಯೋಚಿಸಿ ನೋಡಿ, ಗಂಟೆಕ್ಕಿದ ಸರೋವರದ ನೀರಿನಲ್ಲಿ ನಿಮ್ಮ ಬಿಂಬ ನಿಮಗೆ ಸ್ಪಷ್ಟವಾಗಿ ಕಾಣಿಸೋದೇ ಇಲ್ಲ. ನೀರು ಶಾಂತವಾದಾಗಷ್ಟೇ ತಳದಲ್ಲಿರೋ ಕಲ್ಲುಗಳು ಕಾಣಿಸ್ತವಂತೆ. ಸೊ ನಿಮ್ಮ ಮನಸ್ಸು ಕೂಡ ಹಾಗೆ, ಈ ವಿರಾಮ ಅನ್ನೋದು ಓಡಿ ಹೋಗೋದಿಲ್ಲ, ಓಡಿ ಹೋಗುವಂಥದ್ದು ಅಲ್ಲ, ಬದಲಿಗೆ ಸ್ಪಷ್ಟತೆಗಾಗಿ ಕಾಯುವಂಥದ್ದು. ಹಾಗಾಗಿ ನಿಮ್ಮ ಮೊಬೈಲ್ ಸ್ಕ್ರೀನ್ ಆಫ್ ಮಾಡಿ, ಕೆಲವೊಮ್ಮೆ ನಿಮ್ಮ ಹೆಗಲ ಮೇಲಿರೋ ಆ ಅನಗತ್ಯ ಭಾರವನ್ನು ಕೆಳಗಿಡಿ, ಒಂದು ದೀರ್ಘ ಉಸಿರು ತಗೊಳ್ಳಿ, ಮೆಲ್ಲನೆ ಹೊರಗೆ ಬಿಡಿ. ಈ ಒಂದು ಸೆಕೆಂಡ್ನಲ್ಲಿ ಪ್ರಪಂಚವೇನು ಬದಲಾಗಲಿಲ್ಲ, ಹೌದು, ಹಾಗೇನೆ ನಿಮ್ಮ ಆ ಕ್ಷಣದಲ್ಲಿ ನೀವು ಬದುಕ್ತೀರಿ ಅಂತ ನಿಮ್ಗನ್ಸತ್ತೆ ಅಲ್ವಾ? ಆದರೆ ನಿಮ್ಮ ಒಳಗಿನ ಉದ್ವೇಗ ಸ್ವಲ್ಪ ಕಡಿಮೆ ಆಗುತ್ತೆ, ಹಾಗೆ ವಿರಾಮ ಕೂಡ ನಿಮಗೆ ಲಭಿಸತ್ತೆ.

ಎಸ್, ಅಶೋಕ್ ಕುಮಾರ್ ಅವರು, ಮಂಜುಳಾ ಅವರು, ಪ್ರಜ್ವಲ್ ಲೋಹಿತ್ ಮುಳಬಾಗಿಲಿಂದ, ಮುತ್ಯಾಲಪೇಟೆಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ಕಾರ್ಯಕ್ರಮ ಚೆನ್ನಾಗಿದೆ ಅಂತ. ನಮ್ಮ ಸಮಾಜ ನಮ್ಗೆ ಯಾವಾಗಲೂ ಓಡ್ತಾನೇ ಇರು ಅಂತಷ್ಟೇ ಹೇಳ್ಕೊಡುತ್ತೆ, ಆದರೆ ನಿಲ್ಲು ಅಂತ ಯಾರೂ ಹೇಳಲ್ಲ. ಆದರೆ ಓಡೋ ಕುದುರೆಗೂ ವಿಶ್ರಾಂತಿ ಬೇಕು, ಚಾರ್ಜ್ ಮುಗಿದ ಫೋನ್ಗೂ ಕೂಡ ಪ್ಲಗ್ ಪಾಯಿಂಟ್ ಬೇಕಲ್ಲ. ಹಾಗಿದ್ದಾಗ ನಿಮ್ಮ ಮನಸ್ಸಿಗೆ ವಿಶ್ರಾಂತಿ ಬೇಡವೇ? ಬೇಕಲ್ವಾ? ಸೊ ಹಂಗಾಗಿ ಗೊಂದಲದ ಸಮಯದಲ್ಲಿ ತಗೊಳ್ಳೋ ವಿರಾಮ ಇದೆಯಲ್ಲ, ಅದು ಸೋಲಲ್ಲ, ಅದು ನಿಮ್ಮ ಮುಂದಿನ ಸರಿಯಾದ ಹೆಜ್ಜೆಗೆ ಸಿಗುವಂಥ ಶಕ್ತಿ. ಸೊ ಇವತ್ತು ರಾತ್ರಿ ಮಲ್ಗೋಕ್ಕೆ ಮುನ್ನ ಒಂದು ಕೆಲಸ ಮಾಡಿ, ನಿಮ್ಮ ಗೊಂದಲಗಳನ್ನೆಲ್ಲ ನಾಳೆಗೆ ಕಾಯ್ದಿರಿಸ್ಬಿಟ್ಟು ಇವತ್ತಿಗೆ ಇದು ಸಾಕಪ್ಪ ಅಂತ ನಿಮಗೆ ನೀವೇ ಹೇಳ್ಕೊಳ್ಳಿ. ಪ್ರತಿಯೊಂದು ಪ್ರಶ್ನೆಗೂ ತಕ್ಷಣ ಉತ್ತರ ಸಿಗಬೇಕಂತನೂ ಇಲ್ವಲ್ಲ. ಸೊ ಹಂಗಾಗಿ ಕೆಲವು ಉತ್ತರಗಳು ಸಮಯದ ಜೊತೆಗೆ ತಾನಾಗಿಯೇ ಸಿಗ್ತಾ ಹೋಗ್ತವೆ, ಅವಾಗ ಹಾಗೆ ಬಿಟ್ಬಿಡಿ. ಸೊ ಅಲ್ಲಿವರೆಗೆ ಸ್ವಲ್ಪ ಪ್ರೀತಿ, ಸ್ವಲ್ಪ ಸಮಾಧಾನ ನಿಮ್ಮದಾಗಲಿ. ಇಷ್ಟು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗಿದ್ದು ನಾನು ಆರ್ ಜೆ ಅರ್ಜುನ್. ಸೊ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಬಂದೇ ಬಿಡ್ತು. ಸುಕುನ್ಗೆ ಪಲ್ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಕನಸಿನ ಲೋಕದಲ್ಲಿ. ಅಲ್ಲಿವರೆಗೂ ಕೇಳ್ತಾ ಇರಿ ಇದು ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ವಿತ್ ಆರ್ ಜೆ ಅರ್ಜುನ್. ಕೊನೆಯದಾಗಿ ಒಂದು ಗೀತೆ ನಿಮಗೋಸ್ಕರ.

0: ಜಗಮಲಗುವ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
1: ಸುವಾಲಿ, ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ.
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ
2: ಸಿಂಧೂರ ಬಿಂದಿಗೆ ಜೀವವ ತುಂಬಿದೆ.
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ.
3: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ.
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ ತಾಣ.

ಎಸ್, ಇದು ಆಕಾಶವಾಣಿ ಎಫ್ ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ನೀವು ಕೇಳ್ತಿರೋದು ಕನಸಿನ ಲೋಕ. ಕನಸಿನ ಲೋಕ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಈ ಕಾರ್ಯಕ್ರಮದಲ್ಲೂ ಕೂಡ ನಿಮ್ಮ ಜೊತೆ ಆಗ್ತಿರೋದು ನಾನು ಆರ್ ಜೆ ಅರ್ಜುನ್. ಮತ್ತಿನ್ನು ಯಾಕೆ ತಡ ಕಾರ್ಯಕ್ರಮನ ಆರಂಭಿಸೋಣ ಅಲ್ವಾ? ಕೊನೆಯ ಕಾರ್ಯಕ್ರಮ ಇವತ್ತಿನ ನಮ್ಮ ಎಫ್ ಎಂ ರೈನ್ಬೋದಲ್ಲಿ. ಸೊ ಇವತ್ತು ಒಂದಷ್ಟು ವಿಷಯಗಳನ್ನ ಕನಸಿನ ಲೋಕದಲ್ಲಿ ಮಾತನಾಡೋಣ. ಕನಸಿನ ಬಗ್ಗೆ ಅಲ್ಲ, ಬಟ್ ರಾತ್ರಿಯ ಬಗ್ಗೆ. ಏನಪ್ಪ ಇವನು ರಾತ್ರಿ ಬಗ್ಗೆ ರಾತ್ರಿನೇ ಮಾತಾಡ್ತಿದ್ದಾರೆ ಅಂತ ಅನ್ಕೋತಿದ್ದೀರಾ? ಇರಲಿ, ಆದರೂ ಕೂಡ ಮಾತಾಡೋಣ. ಅದ್ರಕ್ಕೆ ಮುಂಚೆ ಒಂದು ಸೂಪರ್ ಹಿಟ್ ಗೀತೆಯನ್ನು ಕೇಳಿಸ್ಕೊಂಡು ಬಂದುಬಿಡಿಯಲ್ಲ.

ಯಾವತ್ತಾದರೂ ನಿಮ್ಮ ಜೀವನದಲ್ಲಿ ನೆನಪುಗಳಲ್ಲೇ ಇಡೀ ರಾತ್ರಿ ಎಚ್ಚರವಾಗಿದ್ದ ದಿನ ಇದೆಯಾ? ಇದೇ ನನ್ನ ಪ್ರಶ್ನೆ ಇವತ್ತಿನ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ. ಕತ್ತಲೆ ಕಳಿಲೇ ಇಲ್ಲ, ಸೂರ್ಯ ಉದಯಿಸಲೇ ಇಲ್ಲ ಅನ್ನುವಂಥ ಭಾವ ಮೂಡುತ್ತಾ ನೈಟ್ ಹೊತ್ತು ಅನಿಸೋ ಆ ರೀತಿ ಅನಿಸೋ ಥರದ ಒಂದು ರಾತ್ರಿ ಇದ್ದರೆ ಯಾವ ರೀತಿ ನೀವು ಕಳೆದಿದ್ದೀರಾ? ಆ ರೀತಿ ನಿಮಗೇನಾದರೂ ಆದರೆ ಹೇಗೆ ಕಳೀತೀರಾ? ನಿದ್ದೆ ಬರೆದಿರೋ ರಾತ್ರಿ ಅಂತಲೇ ಕರಿಬೋದು. ಗಡಿಯಾರದಲ್ಲಿ ಸಮಯ ನೋಡ್ತೀರಾ, 12 ಗಂಟೆ, ಅರ್ಧ ಗಂಟೆ ಬಿಟ್ಟು ಮತ್ತೆ ನೋಡ್ತೀರಾ, ಮತ್ತೆ 12 ಗಂಟೆ, 1 ನಿಮಿಷ, 5 ನಿಮಿಷ ಆಗಿರುತ್ತೆ. ಸೊ ಎಷ್ಟು ಸಮಯ ನೋಡಿದ್ರೂ ಸಮಯ ಸಾಕ್ತಾನೆ ಇರಲ್ಲ, ನಿಮಗೆ ನಿದ್ದೆ ಕಣ್ಣಿಗೆ ಹತ್ತುತ್ತಾ ಇರಲ್ಲ. ಏನೇ ಯೋಚನೆ ಇರ್ಬೋದು, ಏನೇ ತೊಡಕಿರ್ಬೋದು, ಅಥವಾ ಮತ್ತೇನೋ ಸಂದರ್ಭದಲ್ಲಿ ಸಿಕ್ಕಾಕೊಂಡಿರ್ಬೋದು, ಹೀಗೆ ನಿದ್ದೆ ಬರ್ದೇನೆ ಆ ಒಂದು ರಾತ್ರಿ ಕಳೆದಿರುವಂಥ ದಿನಗಳನ್ನ ನೀವು ನಮ್ಮ ಜೊತೆ ಹಂಚ್ಕೊಳ್ಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ, 9480901013. 9489089

0 1 0 1 3 ಈ ಸಂಖ್ಯೆಗೆ ಆ ಒಂದು ನಿಮ್ಮ ಸಂದರ್ಭ ಹೇಗಿತ್ತು, ಆ ರೀತಿ ಸಂದರ್ಭ ಉಂಟಾದರೆ ಹೇಗಿರುತ್ತೆ ಅಂತ ನಮ್ಮ ಜೊತೆ ಹಂಚ್ಕೊಳ್ಳಿ, ಕೇಳ್ತಾ ಇರ್ತೀನಿ. ಸೊ ಸದ್ಯಕ್ಕೆ ಮತ್ತೊಂದು ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ. ಕೇಳಿ, ಎಂಜಾಯ್ ಮಾಡಿ.

ಎಸ್, ಪ್ರೀತಿ ಸಿಕ್ಕಾಗ ರಾತ್ರಿಗಳು ತೀರಾ ಚಿಕ್ಕದಾಗುತ್ತವೆ, ಆದರೆ ಅದೇ ಪ್ರೀತಿ ನೆನಪಾದಾಗ ಅದೇ ರಾತ್ರಿಗಳು ವರ್ಷದಷ್ಟುದ್ದ ಬೆಳೀತವೆ. ಅಂದರೆ ಒಂದು ರಾತ್ರಿ ನಿಮಗೆ ನಿದ್ದೆ ಬರಲಿಲ್ಲ ಅಂದರೆ ಅದು ವರ್ಷದ ರೀತಿ ಭಾವ ಆಗಬಹುದು ಅಂತ ಈ ಒಂದು ಹಾಡು ಹೇಳ್ತಾ ಹೋಗುತ್ತೆ. ಆ್ಯಂಡ್ ನಿಮಗಿನ್ನೊಂದು ವಿಷಯ ಗೊತ್ತಾ, ಒಂದು ನೈಟು ನಿಮಗೆ ನಿದ್ದೆ ಬಂದರೆ, ಪೂರಾ ನಿದ್ದೆ ಬಂದರೆ ನೀವು ಇಡೀ ಜಗತ್ತೇ ಮರೆತು ಬಿಡ್ತೀರಾ. ಕಣ್ಣು ಮುಚ್ಚಿ ಕಣ್ಣು ತೆಗೆಯೋಷ್ಟರಲ್ಲಿ ನಿಮಗೆ ಬೆಳಗಾಗಿರುತ್ತೆ. ಒಂದು ಇಡೀ ಜಗತ್ತು ಸಂಪೂರ್ಣ ನಿಶಬ್ದವಾಗಿ ನಿಮ್ಮ ಯಾವುದೋ ಒಂದು ಲೋಕಕ್ಕೆ ಹೋಗಿ ಬಂದಂತೆ ಭಾಸ ಆಗುತ್ತೆ. ಆದರೆ ಒಂದು ವೇಳೆ ನಿದ್ದೆ ಬರಲಿಲ್ಲ ಅಂದರೆ ಆ ಲೋಕ ಇದೆಯಲ್ಲ ಅದು ತುಂಬ ಕಷ್ಟ ಆಗಿರುತ್ತೆ ಅಲ್ವಾ. ಸೊ ಅದ್ರ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಹಾಸಿಗೆ ಮೇಲೆ ಮಲಗಿದ್ರೂ ಮನಸ್ಸು ಎಲ್ಲೋ ದೂರದ ನೆನಪುಗಳ ಗಲ್ಲಿಯಲ್ಲಿ ಅಲಿತಾ ಇರುತ್ತೆ. ಯಾರೋ ಆಡಿದ ಒಂದು ಮಾತು, ಯಾರೋ ಕೊಟ್ಟಂಥ ಒಂದು ನೋಟ, ಅಥವಾ ಹೇಳದೆ ಉಳಿದು ಹೋದ ಸಾವಿರ ಮಾತುಗಳು ಕತ್ತಲೆಯಲ್ಲಿ ಯಾವುದೋ ಒಂದು ಪ್ರೇತಗಳಂತೆ ಎದುರಲ್ಲಿ ನಿಲ್ತಾ ಹೋಗ್ತವೆ. ಸೊ ಇದ್ರ ಬಗ್ಗೆ ಒಂದಷ್ಟು ಸಂದೇಶಗಳು ಬಂದಿದೆ, ಓದ್ತಾ ಇರಿ, ಕಳಿಸ್ತಾ ಇರಿ, ನಾನು ಓದ್ತಿರ್ತೀನಿ ಖಂಡಿತವಾಗಿಯೂ. ಆ್ಯಂಡ್ ಅದ್ರ ಮುನ್ನ ಮತ್ತಿನ್ನೊಂದು ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ ಈ ಒಂದು ಕನಸಿನ ಲೋಕ ಕಾರ್ಯಕ್ರಮದಲ್ಲಿ.

ನೋಡಿ, ನಮ್ಮ ಸಂದೇಶಗಳಲ್ಲಿ ಕವಿಗಳು ಕೂಡ ಇದ್ದಾರೆ. ಮಹೇಂದ್ರ ಎಸ್ ತೆಲಗರಹಳ್ಳಿಯವರು ತಮ್ಮದೇ ಕವನ ಸಂಕಲನವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ರಾತ್ರಿ ಎಂದರೆ ನಿನ್ನವೇ ಪುಟ್ಟ ಕೈಗಳು, ಕಡ್ಡಿಗೀರಿ ಬೆಂಕಿ ಹಚ್ಚಿ ಸುಟ್ಟ ಹೃದಯಕ್ಕೆ ನೆನಪುಗಳ ಮುಲಾಮು ಸವರುವ ವೈದ್ಯನಾಗುವ ಹೊತ್ತು. ಕಾರಣವಿಲ್ಲದೆ ನನ್ನ ಅಗಲಿ ಹೋದ ನಿನ್ನ ಎದೆಯ ಕಟಕಟೆಯಲ್ಲಿ ನಿಲ್ಲಿಸಿಕೊಂಡು ವಿಚಾರಿಸುವ ವಕೀಲನಾಗಿ ಬಡ್ತಿ ಹೊಂದುವ ಕಾಲ ಎಂದು ಚಿಗುರದ ನಿನ್ನೆದೆಯ ಹೊಲದಲ್ಲಿ ಪ್ರೀತಿ ಬೀಜ ಬಿತ್ತಲು ಕಾದು ಕುಳಿತ ರೈತನ ನಂಬಿಕೆಯ ಪರಮಾವಧಿ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಚಂದ ಕವಿತೆ ಇದೆ ಅಂದರೆ, ರಾತ್ರಿ ಎಂದರೆ ಅಂತ ಅನ್ನುವಂಥ ಕವಿತೆ ತುಂಬ ಸೊಗಸಾಗಿದೆ. ಇದಕ್ಕೂ ಪ್ರಶಸ್ತಿ ಕೂಡ ಬಂದಿರಬಹುದು ನಾನು ಭಾವಿಸಿದ ರೀತಿ. ಹಾಗೆ ಶ್ರೀ ಹೂವಾಳೆ ಲಕ್ಷ್ಮೀ ಚಂದ್ರಶೇಖರ್ ಅವರು ವಿದ್ಯಾನಗರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ನಿದ್ದೆ ಬಿಟ್ಟು ಚಿಂತೆ ಮಾಡುವಂಥ ಯಾವುದೇ ನೆನಪು ನನ್ನನ್ನು ಬಾಧಿಸಿಲ್ಲ ಅಂತ ಹೇಳ್ತಾ ಇದ್ದಾರೆ ರಾಜಾಜಿನಗರದಿಂದ. ಹಾಗೆ ಸರ್, ಪ್ರಪಂಚವೇ ಮರೆತು ಬಿಡುವಂಥ ನಾನು ಯಾವುದೇ ಒಂದು ಕಷ್ಟಗಳನ್ನು ಕೂಡ ನೆನೆಸ್ಕೊಳ್ಳದೆ ನಿದ್ದೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ನಾಗರತ್ನ ಅವರು. ಇಲ್ಲಿ ನಿದ್ದೆ ಕಣ್ಣಲ್ಲಿ ಲೀಲೆ ಮಾಡುವಾಗ ಕಾಮನಬಿಲು ಕನಸಿನ ಲೋಕಗೀತೆಯು ಕಿವಿಗೆ ಬೀಳ್ತಾ ಇದೆ. ನಿದ್ರೆಯನ್ನು ಗೆಡಿಸುವಂಥ ಹಾಡುಗಳು, ನಿದ್ದೆಯನ್ನು ಮೂಡಿಸುವಂಥ ಹಾಡುಗಳು ಆಲಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಮಲಗುವ ಯತ್ನದಲ್ಲಿ ಅರ್ಥಗರ್ಭಿತ ಕನ್ನಡ ಹಾಡುಗಳು ಮೂಡಿ ಬರ್ತಾ ಇದೆ. ಸಂಗೀತದ

ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ಕನಸಿನ ಲೋಕ ಕಾರ್ಯಕ್ರಮ. ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಭಾವಿಸ್ತೀನಿ. ಇದ್ರ ಮಧ್ಯೆ ನಿದ್ದೆ ಬರೆದಿರೋ ರಾತ್ರಿಗಳು ಯಾವುದಾದ್ರೂ ಇದೆಯಾ ಅಂತ ನಿಮ್ಮನ್ನ ಪ್ರಶ್ನೆಗಳನ್ನ ಕೇಳಿದ್ದೆ. ಇದಕ್ಕೆ ಒಂದು ಪುಟ್ಟ ಕತೆ ಹೇಳ್ತೀನಿ. ಮೊನ್ನೆ ನನ್ನ ಗೆಳೆಯೊಬ್ಬ ಕರೆ ಮಾಡಿ ರಾತ್ರಿ ಹೊತ್ತು ನಿದ್ದೆ ಬರ್ತಾ ಇಲ್ಲ ಅಂತ ಕರೆ ಮಾಡ್ದ. ಸೊ ನಾನು ಯಾಕೆ ಏನಾಯಿತು ಅಂತ ಕೇಳಿದೆ. ಹಾಗಾಗಿ ತದನಂತರ ಆತ ಹೇಳಿದ್ದು, ನಿದ್ದೆ ಬರ್ತಾ ಇಲ್ಲ ನನಗೆ, ಇನ್ನು 3 ದಿನದಲ್ಲಿ ನನ್ನ ಗೆಳತಿಯ ಮದುವೆ ಇದೆ, ಹಾಗಾಗಿ ನಿದ್ದೆ ಬರ್ತಾ ಇಲ್ಲ ಅಂತ ಹೇಳ್ದ. ಯಾಕೆ ಅಂತ ಕೇಳಿದ್ರೆ, ನಾನು ಆಕೆ 8 ವರ್ಷಗಳಿಂದ ಗೆಳೆತನ ಮಾಡ್ತಾ ಇದ್ವಿ, ಆದರೆ ಇವತ್ತು ಅವಳು ಮದುವೆ ಆಗ್ತಾ ಇದೆ. ನನಗೆ ಗೊತ್ತಾಗಿದ್ದೆ 2 ದಿನದ ಹಿಂದೆ, ಲಗ್ನ ಪತ್ರಿಕೆ ಕಳಿಸಿ ಮದುವೆಗೆ ಕರೀತಾ ಇದ್ದಾರೆ ಅಂತ ಹೇಳ್ದ. ಸೊ ಒಂದು ವೇಳೆ ನಿಮ್ಮ ಮನಸ್ಸಿನಲ್ಲಿ ಯಾರಾದರೂ ಪ್ರೀತಿ ಏನಾದರೂ ಇದ್ದರೆ ಬೇಗ ಹೇಳ್ಬಿಡಿಯಲ್ಲ, ಯಾಕಂದರೆ ಕಾಲ ತುಂಬ ಕಾಯಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಮಂಜುರಾಣಿ ಅವರು ಅಮೃತ ವರ್ಷಿಣಿ ಮೈಸೂರಿನಿಂದ ಮೆಸೇಜನ್ನು ಕಳಿಸ್ತಾ ಇದ್ದಾರೆ. ಭಾರತ ರಾತ್ರಿಗಳು ಶತ್ರುಗಳಿಗೂ ಬೇಡ, ನಿದ್ರೆ ಇರುವಂಥ ರಾತ್ರಿ ನಮ್ಮದಾಗಲಿ, ಕಷ್ಟ ಅರಿಯದ ಸುಖದ ನಿದ್ರೆ ಯಾರಿಗೂ ಬೇಡ ಅಲ್ವಾ. ಸೊ ಸುಖದ ನಿದ್ರೆ ಬರಲಿ ಅಂತ ಬೇಡ್ಕೊತೀನಿ. ಎಲ್ರಿಗೂ ಬೇಕು. ತಲೆದಿಂಬಿಗೆ ಕೈ ಇಟ್ಟೊಡನೆ ನಿದ್ರಾದೇವಿ ಅಪ್ಪಿಕೊಂಡ್ರೆ ಅದಕ್ಕಿಂತ ಸುಖ ಬೇರೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಪ್ರಪಂಚವನ್ನೇ ಮರೆತು ಆರಾಮಾಗಿ ನಿದ್ರೆಗೆ ಜಾರುವುದೊಂದು ಸೌಭಾಗ್ಯನೇ ಸರಿ ಅಲ್ವಾ. ಹಾಗೆಂದು ಸದಾ ಸೋಮಾರಿಗಳಾಗದೆ 6-8 ಗಂಟೆಗಳ ಕಾಲ ಸವಿಯಾದ ಸೊಗಸಾದ ನಿದ್ರೆ ಆನಂದಿಸೋಣ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗಿಯೂ ಚೆನ್ನಾಗಿ ಸಂದೇಶವನ್ನು ಕಳಿಸಿದ್ದೀರಾ. ಸದ್ಯಕ್ಕೆ ಮತ್ತೊಂದು ಗೀತೆ ಮೂಡಿ ಬರ್ತಾ ಇದೆ ನಿಮಗೋಸ್ಕರ.

ಎಸ್, ವಿನತಾ ರವಿಯವರು, ರವಿ ಅವರು, ಕಿಶಾನ್ ಅವರು, ಹರ್ಷ ಅವರು ಮಾಗಡಿ ರೋಡ್ನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಗುಡ್ ಈವ್ನಿಂಗ್ ಅಂತ. ಗುಡ್ ಈವ್ನಿಂಗ್ ಮುಗ್ದೋಯ್ತು ಸರ್, ಇದು ರಾತ್ರಿ. ಆ್ಯಂಡ್ ಇದ್ರ ಜೊತೆಗೆ ಕಲಬುರಗಿಯಿಂದ ಧರ್ಮಣ್ಣ ದನಿ ಅವರು ಕಳಿಸಿದ್ದಾರೆ. ಗಾಢವಾದ ನಿದ್ರೆಯಲ್ಲಿದ್ದಾಗ ಕನಸಿನ ಲೋಕದಲ್ಲಿರ್ತೇವೆ, ಇಡೀ ಪ್ರಪಂಚವೇ ಮರೆತು ಬಿಟ್ಟಿರ್ತೇವೆ. ಆದರೆ ಅಂಥ ನಿದ್ದೆ ಬಾರದೇ ಇದ್ದಾಗ ಹೊರಳಾಟ, ನರಳಾಟ, ಗೋಳಾಟಗಳು ಕಣ್ಣಿಗೆ ಕಟ್ಟುತ್ತವೆ. ಇವೆರಡರ ನಡುವೆ ಸುಖ ನಿದ್ರೆ ಇದ್ದರೆ ಸಾಕು ಅಂತ ಹೇಳ್ತಿದ್ದಾರೆ. ಖಂಡಿತವಾಗಿಯೂ ಸುಖ ನಿದ್ರೆ ಬಯಸೋದು ಎಲ್ಲರೂ ಅಲ್ವಾ? ಶಾಂತಾಚಾರ ಅವರು ಹೇಳ್ತಾ ಇದ್ದಾರೆ. ಎಫ್ ಎಂ ರೈನ್ಬೋದಲ್ಲಿ ಕನಸಿನ ಲೋಕ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಮಂಜಿನ ಪರದೆಯಾಚೆಯೊಂದು ಸುಂದರ ಲೋಕ ಅಲ್ಲಿ ಅಲ್ಲಿ ನೋವು ನಲಿವುಗಳಿಲ್ಲ, ಮನಕ್ಕೆ ಮುದ ನೀಡೋ ಭಾವಲೋಕ ಅಂತ ಹೇಳ್ತಿದ್ದಾರೆ. ಬಣ್ಣ ಬಣ್ಣದ ಹಕ್ಕಿಗಳ ಕಲರವ ಈ ಒಂದು ಕೇಳುವ ಹಾದಿ ಮನಸ್ಸಿಗೆ ತರೋ ಅಪಾರವಾದ ಸಂತೋಷ ಸವಿ ಅಂತ ಹೇಳ್ತಾ ಇದ್ದಾರೆ. ಕವಿತೆಯೆಲ್ಲ ಬರೆದಿದ್ದಾರೆ, ತುಂಬ ಚೆನ್ನಾಗಿ ಬರೆದಿದ್ದೀರಾ. ಮಣಿಕಂಠ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಇಲ್ಲಿ ಶ್ವೇತಾ ಅವರು ಚಟ್ಟಿಮಾನಿ ಭಾಗಮಂಡಲದಿಂದ ಕೊಡಗಿನಿಂದ ಹೇಳ್ತಾ ಇದ್ದಾರೆ. ಸರ್, ನನಗೆ ನಮ್ಮ ಊರ ಹಬ್ಬ ನಾಳೆ ಅಂದರೆ ಇವತ್ತು ನಿದ್ರೆ ಬರಲ್ಲ, ಯಾಕಂದರೆ ವರ್ಷ ಪೂರ ವೆಯ್ಟ್ ಮಾಡ್ತಾ ಇರ್ತೀವಿ, ನೆಕ್ಸ್ಟ್ ನೈಟ್ ಡ್ಯೂಟಿ ಇದ್ದರೆ ನಿದ್ದೆ ಬರಲ್ಲ ಸರ್ ಅಂತ ಹೇಳ್ತಿದ್ದಾರೆ. ಸೊ ಡ್ಯೂಟಿ ಟೆನ್ಷನ್ ಇದ್ದರೆ ನಾಳೆ ಊರ ಹಬ್ಬ ಇದ್ದರೆ ನಿದ್ದೆ ಬರಲ್ಲ ಅಂತ ಇವರಿಗೆ. ನೈಸ್. ಆ್ಯಂಡ್ ಅದ್ರ ಜೊತೆಗೆ ಹಾಡ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಮೈದಾನ ಅವರು, ಧನ್ಯವಾದ. ಚಿದಾನಂದ ಟಿ ವಿ ಸರ್ಕಲ್ ಅವರಿಂದ ಹೇಳ್ತಿದ್ದಾರೆ ಹಾಡು ಚೆನ್ನಾಗಿ ಮೂಡಿ ಬರ್ತಾ ಇದ್ದಾವೆ ಅಂತ ಸಂದೇಶವನ್ನು ಕೂಡ ಕಳಿಸ್ಕೊಟ್ಟಿದ್ದಾರೆ. ಸೊ ನಾನಾಗಲೇ ಹೇಳ್ತಾ ಇದ್ದೆ, ನಿದ್ದೆ ಬರಲಿಲ್ಲ ಅಂದರೆ ಅಲ್ಲೊಂದು ತೋಳಾಟ ಕಾಡ್ತಾ ಇರುತ್ತೆ ಅಂತ. ಸೊ ಮತ್ತು ಅದೇ ಒಂದು ಸಂದರ್ಭಕ್ಕೆ ಸೂಚಕವಾದಂತಹ ಗೀತೆ ಅಮೃತ ವರ್ಷಿಣಿ ಚಿತ್ರದಿಂದ ಬರ್ತಾ ಇದೆ, ಮನಸ್ಸೇ ಬದುಕು ನಿನಗಾಗಿ ಅಂತ ಒಂದು ಅದ್ಭುತ ಗೀತೆ ಕೇಳಿ.

ಸಾಕಷ್ಟು ಸಂದೇಶಗಳು ಹರಿದು ಬಂದಿದೆ. ಪ್ರಭಾಕರಯ್ಯ ಚೈತ್ರಾಯನ್ ಮಠದಂಪನೂರಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಅದರ ಜೊತೆಗೆ ಕಾರ್ಯಕ್ರಮ ಕೇಳ್ತಾ ಇದ್ದಾವೆ, ತುಂಬ ಚೆನ್ನಾಗಿ ಮೂಡ್ ಬರ್ತಾ ಇದೆ ಅಂತ. ಅಕ್ಕಲಕೋಟ ತಾಲೂಕಿನಿಂದ ಮೈಂದಗಿರಿಯ ಈರಣ್ಣ ಜೇವರ ಹಾಗೂ ರಾಮಚಂದ್ರ ಟೇಲರ್ ಅವರು ಕಳಿಸ್ಕೊಟ್ಟಿದ್ದಾರೆ. ಹಗಲಿನ ಅಬ್ಬರ ಮುಗಿದಿದೆ, ಈಗ ತಂಪಾದ ಗಾಳಿ ಬೀಸ್ತಾ ಇದೆ, ಕಣ್ಗಳ ರೆಪ್ಪೆ ಭಾರವಾಗಿದೆ, ಮನಸ್ಸಿಗೆ ಹಿತ ತಂಪಾಗಿದೆ, ಚಿಂತೆಗಳೆಲ್ಲ ಮಾಯವಾಗಿ ಕನಸುಗಳ ಲೋಕವು ಹತ್ತಿರವಾಗಿ, ನಿದ್ರಾದೇವಿ ಬರುವಳು ಮೆಲ್ಲಗೆ ಅಂತ ಹೇಳ್ತಿದ್ದಾರೆ ಕಿಶನ್ ರೋಷನ್ ಶೋಭಾರಾಣಿ ಅವರು. ಬಂಧು ಬಳಗವೆಲ್ಲ ಸೇರಿದಾಗ ಮಾತಾಡ್ತಾನೆ ಇರ್ತೀವಿ, ನಿದ್ದೆ ಮರಿತೀವಿ ಅಪರೂಪಕ್ಕೆ ಅಂತ ಹೇಳ್ತಿದ್ದಾರೆ ಅನು ಅವರು. ಕಳೆದು ಹೋದ ವಸ್ತು ಕ್ಷಣ, ಜನರ ಬಗ್ಗೆ ಚಿಂತೆ ಬೇಡ, ಮಿಂಚು ಹೋದ ಕಾಲ ಮರಳಿ ಬರಲ್ಲ ಅಂತ ಹೇಳ್ತಿದ್ದಾರೆ. ಅದರ ಜೊತೆಗೆ ಮರ್ಯಾದೆ ಮತ್ತೆ ಮತ್ತೆ ಪ್ರೋಗ್ರಾಮ್ ಕೇಳ್ತಾ ಇರಬೇಕು ಅಂತ ಅನಿಸುತ್ತೆ ಅಂತ ಇಲ್ಲೊಬ್ರು ಯಾರೋ ಸಂದೇಶ ಕಳಿಸಿದ್ದಾರೆ, ಬಟ್ ಆದರೆ ಲಾಸ್ಟ್ ನಂಬರ್ ಗೊತ್ತಿಲ್ಲ. ಇಟ್ಸ್ ಓಕೆ. ಮಾಗಡಿ ರೋಡ್ನಿಂದ ಶ್ರೀನಾಥ್ ಅವರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ, ಹಾಡುಗಳು ಚೆನ್ನಾಗಿ ಮೂಡ್ ಬರ್ತಾ ಇದೆ ಅಂತ. ನಿದ್ರೆ ಇಲ್ಲದ ರಾತ್ರಿಗಳ ಸಂಖ್ಯೆ ಹೆಚ್ಚಾಗಿದೆ, ನಾನು ಬಂದೆ ನವಾಜ್ ಕಾಮಾಕ್ಷಿ ಪಾಳ್ಯದಿಂದ ಅಂತ ಹೇಳ್ತಿದ್ದಾರೆ. ತುಂಬ ಸಂತೋಷ ಎಲ್ಲರೂ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಕ್ಕೆ. ಶೋ ಕೇಳ್ತಿರೋದ್ರಲ್ಲಿ ಅದೆಷ್ಟೋ ಜನರ ಹೃದಯದಲ್ಲಿ ಆ ಒಂದು ರಾತ್ರಿಯ ಗಾಯ ಇನ್ನೂ ಹಸಿಯಾಗಿರುತ್ತೆ ಅಂತ ಅಂದ್ಕೊತೀನಿ. ಯಾಕಂದರೆ ಒಂದು ರಾತ್ರಿ, ಯಾವುದೋ ಒಂದು ನಿದ್ದೆ ಬರೆದಿರೋ ರಾತ್ರಿ ನಮ್ಮನ್ನ ತುಂಬ ಕಾಡಿರುತ್ತೆ, ನಿಮ್ಮ ಜೀವನದ ಹಾದಿಯನ್ನೇ ಬದಲಿಸಿರ್ಬೋದು, ಅಥವಾ ಆ ಒಂದು ರಾತ್ರಿ ನಿಮ್ಮನ್ನು ಒಳಗಿನಿಂದ ಪೂರ್ತಿಯಾಗಿ ಮುರಿದು ಹಾಕಿರ್ಬೋದು, ಅಥವಾ ಒಬ್ಬ ಹೊಸ ಮನುಷ್ಯನಾಗಿ ಹುಟ್ಟು ಹಾಕಿರ್ಬೋದು. ಅದೇನೇ ಇರಲಿ, ಆ ರಾತ್ರಿನ ಮರೀರಿ, ಒಳ್ಳೊಳ್ಳೆ ರಾತ್ರಿಗಳನ್ನ ಕಣ್ತುಂಬ ನಿದ್ದೆ ಮಾಡಿ ಅಂತ ಹೇಳ್ತಾ, ಒಂದು ರಾತ್ರಿ ಇಡೀ ಒಂದು ವರ್ಷದಷ್ಟು ಸುದೀರ್ಘವಾಗಿ ಅನುಭವಕ್ಕೆ ಬರೋದು ಹೇಗೆ

ಆ ಒಂದು ರಾತ್ರಿಯಲ್ಲಿ. ಸೊ ಇವತ್ತು ಕಾರ್ಯಕ್ರಮನ ಮುಗಿಸುವಂತಹ ಸಮಯ ಬರ್ತಾ ಇದೆ. ಸದ್ಯಕ್ಕೆ ಈ ಒಂದು ಗೀತೆಯನ್ನು ಕೇಳ್ಕೊಂಡು ಬನ್ನಿ, ಅದಾದ ಬಳಿಕ ಕಾರ್ಯಕ್ರಮವನ್ನು ಇಲ್ಲಿಗೆ ಸಮಾಪ್ತಿಗೊಳಿಸ್ತೇನೆ.

ಎಸ್, ಸಮಯ ಹೋಗಿದ್ದೆ ಗೊತ್ತಾಗಿಲ್ಲ. 1 ಗಂಟೆ. ಯಾರೋ ಹೇಳಿದ್ದು ನೆನಪಾಗ್ತಾ ಇದೆ, ಕತ್ತಲೆಯಿಲ್ಲದೆ ನಕ್ಷತ್ರಗಳು ಹೊಳೆಯಲು ಸಾಧ್ಯವಿಲ್ಲ, ಹಾಗೆಯೇ ಆ ದೀರ್ಘ ರಾತ್ರಿಗಳಿಲ್ಲದೆ ಮನುಷ್ಯನಿಗೆ ತನ್ನ ಅಂತರಂಗದ ಅರಿವಾಗುವುದಿಲ್ಲ ಅಂತ. ಅಂದರೆ ಹಿಂದಿನ ದಿನದ ಏನೇ ಒಂದು ಭಾರ ಆಗಿರಲಿ, ಮನಸ್ಸಿನ ಒತ್ತಡ ಆಗಿರಲಿ, ಅಥವಾ ದೇಹದ ಒತ್ತಡ ಆಗಿರಲಿ, ಯಾವುದೇ ಆಗಿದ್ರೂ ಕೂಡ ಆ ಒಂದು ರಾತ್ರಿ ದಾಟಿದ ತಕ್ಷಣ ಮತ್ತೆ ಒಂದು ಹೊಸ ಜನ್ಮ ತಾಳಿದ ರೀತಿ ನಮಗೆ ಭಾಸವಾಗುತ್ತಲ್ಲ, ಅದೇ ಒಂದು ಈ ವಾಕ್ಯದ ಅರ್ಥ. ಖಂಡಿತ ಈ ಒಂದು ಸುದೀರ್ಘ ರಾತ್ರಿಯ ಕಥೆಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಈ ಒಂದು ಕನಸಿನ ಲೋಕನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡಿರುವಂಥ ಸಮಯ ಬಂದೇ ಬಿಡ್ತು. ಎಷ್ಟನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸಂಜೆಯಿಂದ ಇಷ್ಟು ಹೊತ್ತು ನಿಮ್ಮ ಜೊತೆ ಆಗಿದ್ದು ನಾನು ನಿಮ್ಮ ನೆಚ್ಚಿನ ಆರ್ ಜೆ ಅರ್ಜುನ್. ಕೇಳ್ತಾ ಇರಿ ಇದು ಆಕಾಶವಾಣಿ ಎಫ್ ಎಂ ರೈನ್ಬೋ 101.3. ಸದ್ಯಕ್ಕೆ ನಮ್ಮ ಕಾರ್ಯಕ್ರಮಗಳು ಇಲ್ಲಿಗೆ ಮುಕ್ತಾಯವಾಗ್ತಾ ಇದೆ. ತದನಂತರ ವಾರ್ತೆಗಳು ಪ್ರಸಾರವಾಗುತ್ತೆ, ಅಲ್ಲೇ ಇರಿ, ಕೇಳ್ತಾ ಇರಿ. ಹಾಗೆ ಕೊನೆಯದಾಗಿ ಕನಸಿನ ಲೋಕದಲ್ಲಿ ನಿಮಗಾಗಿ ಮೂಡಿ ಬರ್ತಾ ಇದೆ ಒಂದು ಸಖತ್ತಾಗಿರೋ ಬೀಟ್, ಶಿವಣ್ಣ ಸಾಂಗ್ ಕೇಳಿ ಎಂಜಾಯ್ ಮಾಡಿ.